0: ಅಭಿನಂದನೆಗಳು ರವಿ. ಆತ್ಮೀಯರೇ, ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರು ನಮ್ಮ ಕನ್ನಡ ಚಲನಚಿತ್ರ ಕ್ಷೇತ್ರವನ್ನು ಕೂಡ ಸಮೃದ್ಧಗೊಳಿಸಿದವರು. ಚಿನ್ನಾರಿ ಮುತ್ತ ಇರ್ಬೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರೇ ಬರೆದಂತಹ ಕೊಟ್ಟ ಅದು ಸಿನಿಮಾದಾಗಿರ್ಬೋದು. ಆನಂತರ ಸಿನಿಮಾಗಳಿಗೆ ಅಮೆರಿಕದಂತಹ ಸಿನಿಮಾಗಳು ನಾಗತಿ ಹಳ್ಳಿಯವರ ಜೊತೆಗೆ ಸಂಭಾಷಣೆ ಬರೆದಿದ್ದಾರೆ, ಅವರು ಗೀತೆಗಳನ್ನು ಬರೆದಿದ್ದಾರೆ ಮತ್ತು ಒಂದು ಚಿತ್ರದಲ್ಲಿ ಅತಿಥಿ ನಟನಾಗಿ ಕೂಡ ಅವರು ಅಭಿನಯಿಸಿದ್ದಾರೆ. ಅವರು ಬರೆದಂತಹ ಒಂದು ಜನಪ್ರಿಯವಾದಂತಹ ಹಾಡು, ಮನೆಯಲ್ಲಿ ತುಂಬ ಗಂಭೀರ ಆಗಿರುವವರೆಲ್ಲ ಸ್ವಲ್ಪ ಈ ಹಾಡಿನ ಸಾಲನ್ನು ಗಮನಿಸಬೇಕಂತ ವಿನಂತಿ ಮಾಡ್ತೇನೆ. ಬಹಳ ರೊಮ್ಯಾಂಟಿಕ್, ಆಂಗ್ಲ ಭಾಷೆಯಲ್ಲಿ ರೊಮ್ಯಾಂಟಿಕ್ ಅಂತೇವಲ್ಲ, ಆ ಥರ ಪ್ರಣಯ ಭರಿತವಾದಂಥ ವಾತಾವರಣ ಅದರಲ್ಲಿ ಸೃಷ್ಟಿಯಾಗ್ಬೋದು. ಅದರ ಜೊತೆಗೆ ಅದು ಅನೇಕ ಅರ್ಥಗಳನ್ನು ಕೂಡ ಧ್ವನಿಸ್ತದೆ. ದಯವಿಟ್ಟು ಗಮನವಿಟ್ಟು ಕೇಳಬೇಕಂತ ವಿನಂತಿ ಮಾಡ್ತೇನೆ. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗಾತು, ಅಂದರೆ ಆತು ಅಪ್ಪಿಕೊಂಡು ಕೂತ್ಕೊಂಡ ಅಂತ. ತೂಗು ಮಂಚದಲ್ಲಿ ಕೂತನು, ತೂಗು ಮಂಚ ಯೋಚನೆ ಮಾಡಿ, ತಮ್ಮ ಮುಂದೆ ಆ ಸಮಗ್ರ ಆ ದೃಶ್ಯ ಅನಾವರಣಗೊಳ್ಬೇಕು. ತೂಗು ಮಂಚದಲ್ಲಿ ಕೂತು ಮೇಘ ಶ್ಯಾಮ ರಾಧೆಗೆ ಆತು, ರಾಧೆಯನ್ನು ಆತ ಅಪ್ಪಿ ಬಳಸಿ ಇಟ್ಕೊಂಡಿದ್ದಾನೆ. ಆಡುತಿಹನು ಏನೋ ಮಾತು, ಪ್ರಣಯದ ಪರಕಾಷ್ಠೆಯಲ್ಲಿ ಪ್ರಾಯಶಃ ಮಾತುಗಳು ಆಡುತಿಹನು ಏನೋ ಮಾತು. ಇದರ ಪರಿಣಾಮ ಏನು ಗೊತ್ತಾ, ರಾಧೆ ನಾಚುತ್ತಿದ್ದಾಳೆ. ಈ ಮಾತುಗಳನ್ನು ಕೇಳಿ ರಾಧೆ ನಾಚುತ್ತಾ ಇದ್ಲಂತೆ. ನನಗನಿಸ್ತದೆ ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ಈ ಹಾಡಿನ ಸಾಲನ್ನು ಮೊನ್ನೆ ಬಳಸ್ಕೊಂಡ್ರು. ರಕ್ಷಿತ್ ಶೆಟ್ಟಿಯವರು ನಮ್ಮ ಊರಿನ ಹುಡುಗ, ಬಹಳ ಹೆಮ್ಮೆಯ ಮಾತು. ಅವರು ನಮ್ಮ ಜಿಲ್ಲೆಯವರು, ಒಂದು ಹೊಸ ಅಲೆಯ ನಿರ್ಮಾಪಕರು. ಅವರ ಆ ದೃಶ್ಯಕ್ಕೆ ತಮ್ಮ ಹಾಡನ್ನು ಬಳಸಿಕೊಂಡ್ರು. ಈ ಹಾಡಿನ ಬಗ್ಗೆ ತಮ್ಗೆ ಏನು ಅನಿಸಿದ್ದು, ನೇರ ನೋಟಕ್ಕೆ ಮಾಧವ ಮತ್ತು ರಾಧೆ ಅಥವಾ ಆ ರಾಧೆಗೆ ಆತು ಕುಳಿತುಕೊಂಡಂತಹ ಮೇಘ ಶ್ಯಾಮನ ಚಿತ್ರಣ ಇದು. ಇದು ಅವನು ಏನೋ ಮಾತಾಡ್ತಾನೆ, ಇಲ್ಲಿ ರಾಧೆ ಸುಮ್ಮನೆ ನಾಚಿಕೊಳ್ತಾಳೆ. ಏನಿದ್ರ ಪರಿಕಲ್ಪನೆ ಸರ್?
1: ರಾಧೆ ಮತ್ತು ಕೃಷ್ಣನ ಬಗ್ಗೆ ನಾನು ಅನೇಕ ಪದ್ಯಗಳನ್ನು ಬರೆದಿದ್ದೀನಿ. ಇದು ಈ ಪದ್ಯವನ್ನು ಅಶ್ವತ್ಗೋಸ್ಕರ ನಾನು ಬರೆದಿದ್ದು. ಬಹಳ ಅರ್ಥಪೂರ್ಣವಾದ್ದೇ ಲಕ್ಷ್ಮಣರಾವ್ ಕವಿತೆಯಲ್ಲಿ ಬರುತ್ತೆ ನೋಡಿ, ಗಹನ ಕಾಣಲು ಸರಳ ಅಂತ. ಭಾವಗೀತೆಗಳ ಸ್ವರೂಪ ಹಾಗೆ ಮೇಲ್ನೋಟಕ್ಕೆ ಬಹಳ ಸರಳವಾಗಿರುತ್ತೆ, ಆದರೆ ಯೋಚನೆ ಮಾಡ್ತಾ ಹೋದರೆ ಅನೇಕ ಗಹನವಾದ ಅರ್ಥಗಳು ಅದರಲ್ಲಿ ಹೊಮ್ಮುತ್ತಾ ಇರುತ್ತೆ. ರಾಧೆ ಮತ್ತು ಶ್ಯಾಮ ಅನ್ನುವಂಥವು ಪ್ರೀತಿಯ ಎಟರ್ನಲ್ ಪ್ರತೀಕಗಳು. ಅವರನ್ನು ಯಾವಾಗಲೂ

0: ಕೂಡ ಒಲೈಸುವಂಥದ್ದು ತೂಗು ಮಂಚ, ವರ್ತಮಾನದ ಒಂದು ವಸ್ತುಸ್ಥಿತಿ. ಇವತ್ತು ಅನೇಕ ಮನೆಗಳಲ್ಲಿ ತೂಗು ಮಂಚ ಇರಬಹುದು, ರಾಧೇಕೃಷ್ಣ ಅಲ್ಲಿ ಇರಲಿಕ್ಕಿಲ್ಲ. ಅಥವಾ ಅಲ್ಲಿ ರಾಧೇಕೃಷ್ಣ ಇದ್ದಾರೆ, ಪ್ರತಿ ಮನೆಯಲ್ಲೂ ಕೂಡ ಪತಿ ಪತ್ನಿ ಅವರೇ ರಾಧಾಕೃಷ್ಣ. ಹೀಗೆ ಮನೆ ಮನೆಗೆ ರಾಧಾಕೃಷ್ಣರನ್ನು ಕರೆತರುವ ಯತ್ನವನ್ನು ಈ ಪದ್ಯ ಮಾಡ್ತಾ ಇದೆ. ಯಾವುದು ಕಳೆದು ಹೋದದ್ದಲ್ಲ, ಎಲ್ಲವೂ ವರ್ತಮಾನದಲ್ಲಿ ಪ್ರಸ್ತುತ. ಕಾಲ ಅನ್ನೋದು ಹೇಗೆ ನಿರಂತರ, ಕಾವ್ಯ ಎನ್ನುವುದು ಹೇಗೆ ಕಾಲಾತೀತ ಅನ್ನುವ ಸೂಕ್ಷ್ಮಗಳನ್ನು ಈ ಪದ್ಯ ನಮಗೆ ಹೇಳ್ತಾ ಇದೆ. ಅದರಲ್ಲೂ ಪ್ರೀತಿ ಪ್ರಣಯ ಅಂತೂ ಯಾವತ್ತೂ ಮುಗಿಯೋದಿಲ್ಲ. 16 ವರ್ಷದ ಪ್ರತಿಯೊಂದು ಹುಡುಗಿಯೂ ರಾಧೆಯೇ ಆಗ್ತಾಳೆ, ಅವನಿಗೆ 20 ವರ್ಷದ ಒಬ್ಬ ಕೃಷ್ಣ ಕಾಯ್ತಾನೆ ಇರ್ತಾನೆ. ಇದು ಮುಗಿಯಲಾರದ ಕಥೆ, ಎಂದೆಂದೂ ಮುಗಿಯದ ಕಥೆ ಇದು. ಆ ನಿರಂತರತೆಯನ್ನು ಪ್ರತಿಮಿಸುವ ಪದ್ಯ ತೂಗು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಆಡುತ್ತಿರಲು ಏನೋ ಮಾತು, ಅದು ಕವಿಗೂ ಕೂಡ ಗೊತ್ತಿಲ್ಲ ಏನು ಮಾತಾಡ್ದ ಅಂಥೇಳಿ. ಆಡುತ್ತಿರಲು ಏನೋ ಮಾತು, ರಾಧೆ ನಾಚುತ್ತಿರುವಳು. ಹೇಳಿದ ಶಬ್ದಕ್ಕಿಂತ ಹೇಳದೆ ಬಚ್ಚಿಟ್ಟಂತಹ ಅರ್ಥಗಳು ಅನೇಕ ಇದೆ. ಮಾತು ಅನೇಕ ಸಾರಿ ಮೌನಕ್ಕೆ ಶರಣಾಗುತ್ತೆ ಅನ್ನೋದನ್ನು ಈ ಪದ್ಯ ತೋರಿಸ್ತಾ ಇದೆ. ತೂಗು ಮಂಚದಲ್ಲಿ ಕೂತು.
1: ಸರ್, ಒಂದು ವೈಯಕ್ತಿಕ ಪ್ರಶ್ನೆ. ನಿಮ್ಮನ್ನು 32 ವರ್ಷಗಳಿಂದ ನಾನು ನೋಡ್ತಾ ಇದ್ದೇನೆ ಮಾಧ್ಯಮದ ಮೂಲಕ. ತಮ್ಮನ್ನು ಮೊದಲಾಗಿ ತಮ್ಮ ಮಾತು ಕೇಳಿದಾಗ ತಮ್ಮ ಉಚ್ಚಾರ, ಪರಿಪೂರ್ಣವಾದಂತಹ ಕನ್ನಡ ಉಚ್ಚಾರ, ಅಲ್ಪಪ್ರಾಣ ಮಹಾಪ್ರಾಣಗಳ ಬೆಸುಗೆ, ಅದೊಂದು ಅದ್ಭುತ ಅಂತ ಯೋಚನೆ ಮಾಡಿದೆ. ಪ್ರತಿ ಶಬ್ದಗಳನ್ನು ತಾವು ಉಚ್ಚಾರ ಮಾಡುವ ರೀತಿ, ಆಮೇಲೆ ನನಗೆ ತುಂಬಾ ಆಶ್ಚರ್ಯ ಆದದ್ದು, ಇಂಥ ಪ್ರಣಯ ಗೀತೆಗಳನ್ನು ಕವಿತೆಗಳನ್ನು ಬರೀತೀರಿ, ಸ್ವಲ್ಪ ಗಂಭೀರ ಇದ್ದೀರಾ ಸರ್ ನೀವು ತಾವು ನೋಡಿ.
0: ಅದಕ್ಕೆ ಹೇಳಿದ್ ನಾನು, ಹೊರಗಡೆ ಏನು ಕಾಣುತ್ತೋ ಅದು ಒಳಗಡೆ ಇರಲಿಕ್ಕಿಲ್ಲ, ಒಳಗಡೆ ಏನಿರುತ್ತೋ ಅದು ಹೊರಗಡೆ ಕಾಣಲಿಕ್ಕಿಲ್ಲ. ಒಳಗನ್ನು ಕಾಣಿಸುವ ಏಕೈಕ ಉಪಾಯ ಅಂದರೆ ಅಭಿವ್ಯಕ್ತಿ. ಪ್ರತಿಯೊಬ್ಬ ಕಲಾವಿದ ತನ್ನ ತನ್ನ ಕಲಾ ಮಾಧ್ಯಮದ ಮೂಲಕ ತನ್ನ ಅಂತರಂಗದ ಅಪೂರ್ವ ಕ್ಷಣಗಳನ್ನು ಅನಂತ ಕ್ಷಣಗಳಾಗಿ, ಸಾರ್ವತ್ರಿಕ ಕ್ಷಣಗಳಾಗಿ ಮಾರ್ಪಡಿಸ್ತಾ ಇರ್ತಾನೆ. ಹೀಗೆ ನಾವು ಖಾಸಗಿಯಾಗಿ ಅನುಭವಿಸಿದ ಅನುಭವಗಳೆಲ್ಲ ಸಾರ್ವತ್ರಿಕವಾದ ಅನುಭವಗಳಾಗಿ ಪರಿವರ್ತಿತವಾಗುವುದಕ್ಕೆ ಕಾವ್ಯ, ಕಲೆ, ಸಂಗೀತ ನಮಗೆ ಸಹಾಯ ಮಾಡುತ್ತೆ.
1: ಈಗ ಈ ಹಾಡಿಗೆ ಧ್ವನಿಯಾಗ್ತಾರೆ ಶ್ರುತಿಯವರು. ದಯವಿಟ್ಟು ಶ್ರುತಿಯವರು ಬಂದು ನಮಗೆ ಈ ಹಾಡನ್ನು ಈಗ ನೀಡಬೇಕಂತ ಕೇಳ್ತಾ ಇದ್ದೇನೆ. ತೂಗು ಮಂಚದಲ್ಲಿ ಕೂತು ಮೇಘಶ್ಯಾಮ ರಾಧೆಗಾತು ಆಡುತಿಹನು ಏನೋ ಮಾತು, ರಾಧೆ ನಾಚುತ್ತಿದ್ದಳು.

0: ಅಭಿನಂದನೆಗಳು. ಬಿ ಆರ್ ಲಕ್ಷ್ಮಣರಾವ್ ಅವರ ಕವನಗಳು ಬಂದಾಗ ನಾವೆಲ್ಲರೂ ನೆನಪಿಡುವಂತಹ ಒಂದು ಕವನ ಬಾ ಮಳೆಯೇ ಬಾ. ಮಳೆ ನಮ್ಮ ಮಂಗಳೂರಿಗೇನು ಹೊಸ್ತಲ್ಲ, ಮಳೆ ಇಲ್ಲದ ದಿನಗಳು ನಮಗೆ 3-4 ತಿಂಗಳು ಮಾತ್ರ. ನಮ್ಮಲ್ಲಿ ಎರಡೇ ಕಾಲ, ಮಳೆಗಾಲ ಮತ್ತು ಅತಿ ಮಳೆಗಾಲ. ಆದರೆ ಇಲ್ಲಿ ಈ ಹಾಡು ನೋಡಿ, ಸುಮ್ಮನೆ ಮಳೆ ಬರೋದಲ್ಲ ಇದು. ಬಾ ಮಳೆಯೇ ಬಾ, ಹೇಗೆ ಬರಬೇಕಂತ ಆ ಮಳೆ? ಅಷ್ಟು ಬಿರುಸಾಗಿ ಬಾರದಿರು. ಮಳೆ ಬರಬೇಕಂತೆ, ಆದರೆ ಅಷ್ಟು ಬಿರುಸಾಗಿ ಬಾರದಿರು. ಎಷ್ಟು ಬಿರುಸಾಗಿ ಬಾರದಿರು ಅಂದರೆ, ಲಕ್ಷ್ಮಣರಾವ್ ಅವರು ಬರೀತಾರೆ, ನನ್ನ ನಲ್ಲೇ ಬರಲಾಗದಂತೆ. ಇವನು ಕಾಯ್ತಾ ಇದ್ದಾನೆ ಪ್ರಾಯಶಃ ಬಾಲ್ಕನಿಯಲ್ಲೋ ಎಲ್ಲೋ ಕಾಯ್ತಾ ಇದ್ದಾನೆ. ಮಳೆ ಮೋಡ ಆಗಿದೆ, ಮಳೆ ಬರುವ ಸೂಚನೆಗಳಿವೆ. ಇವ ಮಳೆಗೆ ಹೇಳ್ತಾನೆ, ಬಾ ನೀನು ಮಳೆ ಬಾ. ಒಂದಿಷ್ಟು ಪ್ರಣಯಭರಿತ ವಾತಾವರಣಕ್ಕೆ ಮಳೆ ಪೂರಕ ಅಂತ ಹೇಳ್ತಾರೆ ಅನುಭವಸ್ಥರು. ಹಾಗೆ ಬಾ ಮಳೆಯೇ ಬಾ, ಆದರೆ ಅಷ್ಟು ಬಿರುಸಾಗಿ ಬರಬೇಡ. ಅವಳು ಮತ್ತೆ ಬರದೇ ಇದ್ರೆ, ಅಯ್ಯೋ ಮಳೆ ಬಂತು ಬರಲಿಕ್ಕಾಗಲಿಲ್ಲ ಅಂತ ಇವನ ನಿರೀಕ್ಷೆಗಳೆಲ್ಲ, ಇವನ ಕಾತರಗಳೆಲ್ಲ ಭಗ್ನಗೊಳ್ಬೋದು. ಎಂಥ ಅದ್ಭುತವಾದಂಥ ಚಿಂತನೆ ನೋಡಿ. ಹಾಗೆಂತ ಲಕ್ಷ್ಮಣರಾವ್ ಅವರನ್ನು ನೋಡಿದಾಗ ಆ ತುಂಟತನ ಎದ್ದು ಕಾಣ್ತದೆ ಅವರ ಹತ್ರ, ಅವರ ಬರಹಗಳಲ್ಲಿದ್ದಂತೆ. ಆದರೆ ಬರಹಗಳು ಕೂಡ ಅಷ್ಟೇ ಗಂಭೀರವಾದಂತಹ ಬರಹಗಳು. ಗೋಪಿ ಮತ್ತು ಗಾಂಡಳಿನ ಅಂತ ಆ ಒಂದು ಕೃತಿ, ಮತ್ತೆ ನಾವು ಅದರ ಹಾಡುಗಳಿವೆ. ಈಗ ಈ ಹಾಡು ನೋಡಿ, ಲಕ್ಷ್ಮಣರಾವ್ ಸರ್ ಅವರೇ ಬಹಳ ಜನಪ್ರಿಯವಾದಂತಹ ಹಾಡು. ಬಹಳ ಸುಲಭವಾಗಿ ಅರ್ಥ ಕೊಡುವ, ಬಹಳ ಸುಲಭವಾಗಿ ಪ್ರೇಮದ ಉತ್ಕಟ ಭಾವನೆಗಳನ್ನು ಮಳೆಯ ಪ್ರವಾಹದಂತೆ ಹನಿ ಹನಿಯಾಗಿ, ಒಮ್ಮೆ ಜೋರಾಗಿ, ನಡುವೆ ಬಿಡುವಾಗಿ ಕೊಡುವಂತಹ ಭಾವನೆಗಳು. ಯಾವ ಹಿನ್ನೆಲೆ ಈ ಹಾಡಿಗೆ ತಮಗೆ ಬಂತು?
1: ಈ ಹಾಡು ಮೂಲತಃ ಒಂದು ಗಜಲ್, ಅದು ಗಜಲ್ ಅಂತ ಒಂದು ಹಿಂದಿ ಉರ್ದುನಲ್ಲಿ ಅದೊಂದು ಫಾರ್ಮ್ ಇದೆ. ಇದು ಆ ರೀತಿಯಲ್ಲಿ ಬರೆದಂಥ ಒಂದು ಕವಿತೆ. ಅಶ್ವಥ್ ಅವರು ಗಜಲ್ಗಳದೇ ಒಂದು ಧ್ವನಿ ಸುರುಳಿಯನ್ನು ಮಾಡಬೇಕಂತ ಹೊರಟಾಗ ಎಚ್ ಎಸ್ ವಿ ಮತ್ತು ನಾನು ಇಬ್ಬರು ಕೂಡ 4-4 ಗಜಲ್ಗಳನ್ನು ಬರೆದಿದ್ವಿ. ಮಧುಮಾಲೆ ಅಂತಲೇ ಅದರ ಹೆಸರು. ಭಾಳ ಹಿಂದೆಯೇ, ಸುಮಾರು 30 ವರ್ಷಗಳ ಹಿಂದೆ ಬಂದದ್ದು. ಅದಕ್ಕಾಗಿ ಬರೆದ ಗೀತೆ ಅದು. ಬಾ ಮಳೆಯೇ ಬಾ,
0: ಬರಸ್ ರೇ ಬರಸ್ ಇತನಾ ನಾ ಬರಸ್ ಕೆ ಮೇರಾ ಪ್ರಿಯತಮ್ ಆನಪಾಯ್
1: ಅಂತ ಇವತ್ತು ಅನುವಾದವನ್ನು ಈಗಲೇ ಮಾಡಿಬಿಡ್ತಾ ಇದ್ದಾರೆ. ಆದರೆ ಹಿಂದಿ ಆ ಥರದ ಹಿಂದಿ ಹಾಡು ಯಾವುದೂ ಇಲ್ಲ. ಸೊ ಇದು ನಾನು ಆವಾಗ ಗಜಲ್ಲಾಗಿ ಬರೆದೆ. ಹೇಳಿದಾಗ ಇಲ್ಲಿ ಒಂದು ಆ ಥರದ ಒಂದು ಚಮತ್ಕಾರ ಇದೆ ಅಷ್ಟೇ. ಪ್ರತಿಯೊಂದಕ್ಕೂ, ಮಳೆಗೆ, ಆಮೇಲೆ ಗಾಳಿಗೆ, ಆಮೇಲೆ ನಿದ್ದೆಗೆ, ಪ್ರತಿಯೊಂದಕ್ಕೂ, ದೀಪಕ್ಕೆ, ಎಲ್ಲವೂ ನಮಗೆ ಅನುಕೂಲವಾಗಿರುವಂಥ ಒಟ್ಟಿನಲ್ಲಿ ನಮಗೆ ತೊಂದರೆ ಮಾಡಿದ ಹಾಗೆ ಅಂತ. ಸೊ ಇದು ಆ ಥರದ ಒಂದು ಪ್ರಣಯ ಗೀತೆ. ಅದು ಬಹಳ, ಅದು ಅಶ್ವಥ್ ಹಾಡಿದಾಗಲೇ ತುಂಬ ಜನಪ್ರಿಯವಾಗಿತ್ತು. ಇದನ್ನು ಫಸ್ಟ್ ಅಶ್ವಥ್ ರಾಗ ಸಂಯೋಜನೆ ಮಾಡಿ ಅವರೇ ಹಾಡಿದ್ರು. ಆಮೇಲೆ ಮೈಸೂರು ಅನಂತಸ್ವಾಮಿಯವರು ತಮ್ಮದೇ ಶೈಲಿಯಲ್ಲಿ ಅದನ್ನು ಹಾಡಿದರು. ಅದಾದಮೇಲೆ ಅದು ಚಲನಚಿತ್ರ ಗೀತೆಯಾಗಿ ಕೂಡ ಬಂತು. ಅದು ಕೂಡ ತುಂಬ ಜನಪ್ರಿಯ ಆಗಿ ನನಗೆ ಬೆಸ್ಟ್ ಸಾಂಗ್ ಆಫ್ ದ ಇಯರ್ ಅವಾರ್ಡ್ ಕೂಡ ಬಂತು ಅದಕ್ಕೆ. ಬಾ ಮಳೆಯೇ ಬಾ, ರಿಕಿ ಕೇಜ್ ಅವರ ಸಂಗೀತ ನಿರ್ದೇಶನದಲ್ಲಿ, ಸೋನು ನಿಗಮ್ ಹಾಡಿದಂಥ ಆಕ್ಸಿಡೆಂಟ್ ಸಿನಿಮಾದಲ್ಲಿ ಅದನ್ನು ಬಳಸಿದ್ದಾರೆ ಕೂಡ. ಅಶ್ವಥ್ ಅದನ್ನು ಬಾ ಮಳೆಯೇ ಬಾ, ಅಷ್ಟು ಬಿರುಸಾಗಿ ಬಾರದಿರು, ನಲ್ಲೇ ಬರಲಾಗದಂತೆ, ನಲ್ಲೇ ಬರಲಾಗದಂತೆ. ಅನಂತಸ್ವಾಮಿ, ಬಾ ಮಳೆಯೇ ಬಾ, ಅಷ್ಟು ಬಿರುಸಾಗಿ ಬಾರದಿರು, ನನ್ನ ನಲ್ಲೇ ಬರಲಾಗದಂತೆ. ಸಿನಿಮಾಗೆ ಬಂದಾಗ ಅದು ಬಾ ಮಳೆಯೇ ಬಾ, ಅಷ್ಟು ಬಿರುಸಾಗಿ ಬಾರದಿರು, ನನ್ನಲ್ಲೇ ಬರಲಾಗದಂತೆ. ಹೀಗೆ ಮೂರು ಜನ ಮಾಡಿದಾಗಲೂ ಅದು ಬಹಳ ಜನಪ್ರಿಯವಾದಂಥ ಹಾಡಾಯಿತು. ಅದು ಒಂದು ಆ ಹಾಡಿನ ಸೌಭಾಗ್ಯ. ಅದು ನನಗೂ ಕೂಡ ಈಗ ಬಹುಶಃ ಇದನ್ನು ಯಾವ ರಾಗ ಸಂಯೋಜನೆಯಲ್ಲಿ ಹಾಡ್ತಿದ್ದಾರೆ, ಯಾರು ಹಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಮೂರೂ ಅದು ಬಹಳ ಜನಪ್ರಿಯವಾಗಿದ್ದಂಥದ್ದು.
0: ಕೃತಜ್ಞತೆಗಳು ಲಕ್ಷ್ಮಣರಾವ್ ಸರ್ ಅವರೇ. ಈಗ ಈ ಹಾಡಿಗೆ ಧ್ವನಿಯಾಗ್ತಾರೆ ಡಾಕ್ಟರ್ ನಿತಿನ್ ಆಚಾರ್ಯ, ನಮ್ಮ ಮಂಗಳೂರಿನ ಕಲಾವಿದ. ಅವರು ಈಗ ಬಾ ಮಳೆಯೇ ಬಾ ಹಾಡಿಗೆ ಧ್ವನಿಯಾಗ್ತಾರೆ. ಆ ಮಳೆ ಬಂತ, ಮಳೆ ಬರಲಿಲ್ವಾ, ಏನಾಗುತ್ತೆ ಅಂತ ಹಾಡಲ್ಲಿ ಕೇಳೋಣ. ನಿತಿನ್,

0: ಆತ್ಮೀಯರು, ಪ್ರೊಫೆಸರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಅಂದಾಕ್ಷಣ ಒಂದು ಹಾಡು, ಅದು ಈಗಲೂ ಎಲ್ಲೋ ಅನೇಕ ಮನೆಗಳಲ್ಲಿ ಆ ಹಾಡು ಜನ ಕೇಳ್ತಾ ಇರ್ಬೋದು. ತಾವು ಊಹನೆ ಮಾಡಿದಿರಂತ ಭಾವಿಸ್ತೇನೆ. ಅನೇಕ ಮಂದಿ ತಾವು ತುಂಬ ಮೌನಿಗಳಾಗಿದ್ದಂತ ಅನಿಸ್ತದೆ. ಎಂಥ ಅದ್ಭುತವಾದ ಹಾಡು ನೋಡಿ. ಆತ ಏನೂ ಕದ್ದಿಲ್ಲ ಪಾಪ, ಎಲ್ಲರೂ ಸೇರಿ ಆ ಕೃಷ್ಣನ ಮುಖಕ್ಕೆ ಬೆಣ್ಣೆಯನ್ನು ಮೆತ್ತಿದ್ದಾರಂತೆ. ನಮ್ಮ ತುಳುದಲ್ಲಿ ಕೂಡ ಅದನ್ನು ಅನುವಾದ ಮಾಡಿ ಅನೇಕ ಮಂದಿ ಹಾಡ್ತಾರೆ. ಅಮ್ಮ ಯಾನ ದೇವರ್ನಾಜೆ ಬೊಣ್ಣೆ ಕಂಡದಿಜಮ್ಮ, ಮಾತ ಸೇರ್ದು ಎನ್ನ ಮೋಣೆಗೆ ಬೊಣ್ಣೆ ಮೆತ್ತದರಮ್ಮ ಅಂತ ನಮ್ಮ ತುಳುವಲ್ಲಿ ಅದರ ಭಾವನವಾದವನ್ನು ಅನೇಕ ಮಂದಿ ಮಾಡಿದ್ದಾರೆ. ಆತ್ಮೀಯರು, ಎಂಥ ಒಂದು ಅದ್ಭುತವಾದ ಹಾಡು
1: ಸರ್. ಇದರ ಹಿನ್ನೆಲೆ, ಇದರ ಪರಿಕಲ್ಪನೆ, ಬಹಳಷ್ಟು ಮಂದಿ ಕುತೂಹಲಿಗರಿದ್ದಾರೆ.
2: ಕೆಲವು ಸೂರದಾಸರ ಅನುವಾದಗಳನ್ನು ಮಾಡಿದೆ ಹಿಂದಿಯಿಂದ. ಆ ಸರಣಿಯಲ್ಲಿ ಒಂದು ಹಾಡಿದು, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ ಅಂತ. ಇದನ್ನು ಹಾಡ್ತಿರೋನು ಕೃಷ್ಣ, ಅವನು ಇಡ್ತಿರೋದು ದೇವರಾಣಿ. ಕೃಷ್ಣ ಸ್ವತಃ ದೇವರು, ಹಾಗಾದರೆ ಯಾವ ದೇವರಾಣಿ ಇದು? ಈ ಚಮತ್ಕಾರದೊಂದಿಗೆ ಪದ್ಯ ಪ್ರಾರಂಭ ಆಗುತ್ತೆ. ಕೃಷ್ಣ ಒಂದು ರೀತಿಯಲ್ಲಿ ಮನೆ ಮನೆಯ ಮಕ್ಕಳಾಗಿ ರೂಪಾಂತರಗೊಳ್ಳುವಂಥ ಒಂದು ಸನಾತನವಾದ ನಿರಂತರ ಪ್ರತೀಕ. ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಫೋಟೋ ಇರುತ್ತೆ. ನಿಮಗೆ ಹೋಗಿ ನೋಡಿದ್ರೆ ಗೋಡೆ ಮೇಲೆ ಅವರ ಮಗುವಿಗೆ ಕೃಷ್ಣನ ಅಲಂಕಾರ ಮಾಡಿ ತೆಗೆಸಿರೋ ಫೋಟೋ ಅದು. ಮನೆ ಮನೆಯ ದೇವರು ಹೀಗೆ ಕೃಷ್ಣ, ಮನೆ ದೇವರಲ್ಲ ಮನೆ ಮನೆ ದೇವರು. ಅಂಥ ಕೃಷ್ಣನ ಕುರಿತು ಅನೇಕ ಹಾಡುಗಳನ್ನು ಬರೆದಿದ್ದೀನಿ. ಅದರಲ್ಲಿ ಕೃಷ್ಣ ಕೃಪೆಯಿಂದ ಅತ್ಯಂತ ಜನಪ್ರೀತಿ ಗಳಿಸಿದಂಥ ಹಾಡಂದರೆ ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದ್ದಿಲ್ಲಮ್ಮ. ಅದಕ್ಕೆ ಮುಖ್ಯ ಕಾರಣ ಮೈಸೂರು ಅನಂತಸ್ವಾಮಿ ಎನ್ನುವಂಥ ಒಬ್ಬ ಅದ್ಭುತ ಕ್ರಿಯಾಶೀಲ ಸಂಗೀತ ಸಂಯೋಜಕ. ಈ ಹಾಡನ್ನು ಅವರು ಒಂದು ಮಧ್ಯಾಹ್ನ ನನ್ನಿಂದ ತಗೊಂಡು ಹೋದರು ಮನೆಗೆ. ಇದನ್ನು ನಾನು ಸಂಯೋಜನೆ ಮಾಡ್ತೀನಿ ಅಂತ ಹೇಳಿದರು. ಎರಡು ದಿನದ ನಂತರ ಮಧ್ಯರಾತ್ರಿ 12 ಗಂಟೆ ಸಮಯ, ಕಲ್ಲು ನೀರು ಕರಗೋ ಸಮಯ, ಫೋನ್ ರಿಂಗ್.

0: ಆ ಹೊತ್ತಿನಲ್ಲಿ ಫೋನ್ ಮೂಲಕ ಕೇಳಿದಂಥ ಹಾಡು. ಆಗ ಹೇಳಿದೆ ನಾನು, ಅಷ್ಟು ಅದ್ಭುತವಾದಂಥ ಹಾಡಿದು, ಇದು ಕರ್ನಾಟಕದಲ್ಲಿ ಶಾಶ್ವತವಾಗಿ ಉಳಿಯತ್ತೆ ಅಂತ. ಇವತ್ತು ಎಲ್ಲ ಗಾಯಕರು ಆ ಹಾಡನ್ನು ಹಾಡ್ತಾ ಇದ್ದಾರೆ, ಆದರೆ ಒಂದನ್ನು ನಾನು ಹೇಳಲಿಲ್ಲ, ಇದು ನಾಳೆ ತುಳು ಭಾಷೆಯಲ್ಲಿ ಬರುತ್ತೆ ಅಂತ ಹೇಳಿ. ಇವತ್ತು ನಮ್ಮ ನಿರೂಪಕರು ಆ ಮಾತು ಹೇಳಿದಾಗ ನನಗೆ ನಿಜಕ್ಕೂ ಸಂತೋಷ ಆಯಿತು. ಹೀಗಾಗಬೇಕು ನಿಜವಾದ ಸಾಂಸ್ಕೃತಿಕ ವಿನಿಮಯ ಅಂತನ್ನೋದು. ಭಾಷೆಯಿಂದ ಭಾಷೆಗೆ ಭಾವದ ಗಂಗೆ ಹರಿತಾ ಹೋದರೆ ಅದಕ್ಕೆ ಕೊನೆ ಎಂಬುದೇ ಇಲ್ಲ. ಸಹೃದಯರ ಹೃದಯ ಸಮುದ್ರವೇ ಅದರ ಕಡೆ. ಅಂಥ ಕಡೆಯ ಕಡೆ ನಮ್ಮ ಕವಿತೆ ಸದಾ ಸಾಗಲಿ ಅಂತ ಹೇಳಿ ಹಾರೈಸ್ತೀನಿ. ಈಗ ಈ ಹಾಡು ಕೇಳೋದಕ್ಕೆ ನಾನು ಕೂಡ ನಿಮ್ಮಂತೆಯೇ ತುಂಬ ಕುತೂಹಲಿ. ಕೇಳೋಣ. ಅಮ್ಮ ನಾನು ದೇವರಾಡೆ ಬೆಣ್ಣೆ ಕದ್ದಿಲ್ಲಮ್ಮ.
1: ಆತ್ಮೇರೆ ಪ್ರೊಫೆಸರ್ ವೆಂಕಟೇಶ್ ಮೂರ್ತಿಯವರು ಅದರ ಸ್ಫೂರ್ತಿಯನ್ನು ಹೇಳಿದರು. ಮೈ ನಹಿ ಮಾಕನ್ ಕಾಯೋ ಕೇಳಿದ್ರಲ್ಲ ಹಾಡು, ನಾನು ಆ ಬೆಣ್ಣೆಯನ್ನು ಕದ್ದಿಲ್ಲಮ್ಮ ಅಂತ. ಮೋರೆ ಮಯ್ಯ ಮೈ ನಹಿ ಮಾಕನ್ ಕಾಯೋ, ನಾನು ಅದನ್ನು ಬೆಣ್ಣೆಯನ್ನು ಕದ್ದಿಲ್ಲ ಅಂತ ಆ ಒಂದು ಸ್ಫೂರ್ತಿಯ ಮಾತನ್ನು ಹೇಳಿದರು. ಈಗ ನಮ್ಮ ಮುಂದೆ ಈ ಹಾಡನ್ನು ಪ್ರಸ್ತುತಪಡಿಸ್ತಾರೆ ರಶ್ಮಿ ನಾರಾವಿಯವರು. ನಮ್ಮ ದಕ್ಷಿಣ ಕನ್ನಡದ ನಾರಾವಿ, ನಿಮಗೆಲ್ಲ ಗೊತ್ತಿದ್ದ ಹಾಗೆ ಸೂರ್ಯ ದೇವಸ್ಥಾನ ಇರುವಂತಹ ಅತಿ ವಿರಳ ಪ್ರದೇಶಗಳಲ್ಲೊಂದು. ನಾರಾವಿಯ ಈ ಹುಡುಗಿ ಕರ್ನಾಟಕ ಸಂಗೀತವನ್ನು ಅಧ್ಯಯನ ಮಾಡಿದ್ದಾರೆ. ಆಮೇಲೆ ತುಳುನಾಡು ಸಿಂಗಿಂಗ್ ಸ್ಟಾರ್, ತುಳುನಾಡು ಕುರಲ್ ಮುಂತಾದಂಥ ಪ್ರಶಸ್ತಿಗಳಿಗೆ ಕೂಡ ಪಾತ್ರರಾಗಿದ್ದಾರೆ. ಈ ದಿನ ಈ ಹಾಡನ್ನು ನಮ್ಮೆಲ್ಲರ ಮುಂದೆ ಪ್ರಸ್ತುತಪಡಿಸ್ತಾರೆ ರಶ್ಮಿ ನಾರಾವಿಯವರು.

0: ಇಷ್ಟವರೆಗೆ ಹಾಡು ಹುಟ್ಟುವ ಸಮಯ ಈ ಕಾರ್ಯಕ್ರಮದ ಧ್ವನಿ ಮುದ್ರಿತ ಭಾಗವನ್ನ ಕೇಳಿದ್ರಿ. ಇದರ ಉಳಿದ ಭಾಗವನ್ನ ನಾಳಿನ ಪ್ರಸಾರದಲ್ಲಿ ಕೇಳ್ತಾ ಬರೋಣ. ಕೇಳ್ತಾರೆ ರೇಡಿಯೋ ಸಾರಂಗ 107.8 FM, ಇದು ಬಣ್ಣ ಬಣ್ಣದ ಬದುಕು.
1: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
2: Desh ke har gareeb, har vyakti tak poshan pahunchana bhi sarkar ki prathmikta hai.
1: Connect with your nearest Anganwadi today, because Hamari Anganwadi hai, Hamari Zimmedari.
0: ಇವತ್ತಿನ ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ಇತ್ತೀಚೆಗೆ ಮಂಗಳೂರಿನ ಪುರಭವನದಲ್ಲಿ ಕನ್ನಡದ ಖ್ಯಾತ ಕವಿಗಳಾದ ಡಾಕ್ಟರ್ ಎಚ್ ಎಸ್ ವೆಂಕಟೇಶಮೂರ್ತಿ ಮತ್ತು ಬಿಆರ್ ಲಕ್ಷ್ಮಣರಾವ್ ಇವರ ಸಮ್ಮುಖದಲ್ಲಿ ಹಾಡು ಹುಟ್ಟುವ ಸಮಯ ಅನ್ನುವ ವಿನೂತನ ಕಾರ್ಯಕ್ರಮವನ್ನು ಆಯೋಜಿಸಿತ್ತು. ಇದರ ಎರಡನೇ ಸಂಚಿಕೆಯನ್ನ ಕೇಳ್ತಾ ಬರೋಣ.
3: ಮುಂದಿನ ಹಾಡಿಗೆ ನಾವು ಸಾಗ್ತಾ ಇದ್ದೇವೆ. ಬಿಆರ್ ಲಕ್ಷ್ಮಣರಾವ್ ಅವರ ಇನ್ನೊಂದು ಜನಪ್ರಿಯವಾದಂತಹ ಕವಿತೆ, ಭಾವಗೀತೆ ಅಥವಾ ಕವನ, ಹಾಡು ಇದು. ಬಣ್ಣಿಸಲೆ ಹೆಣ್ಣೆ ನಿನ್ನ ಮಹಿಮೆಯನ್ನು ಏನೆಂದು ಬಣ್ಣಿಸಲಿ. ತಾವೆಲ್ಲ ಅದನ್ನು ಕೇಳಿದಿರಿ ಲಕ್ಷ್ಮಣರಾವ್ ಸರ್. ಅವರೇ, ಈ ಬಣ್ಣಿಸಲೆ ಹೆಣ್ಣೆ ಅಲ್ಲಿ ಒಂದು ಕ್ವಶನ್ ಮಾರ್ಕ್ ಇದೆ ನಿನ್ನ, ಆಮೇಲೆ ನಿನ್ನ ಮಹಿಮೆಯನ್ನು ಏನೆಂದು ಬಣ್ಣಿಸಲೆ ಅಂತ ಅಲ್ಲಿ ಮುಂದಿನ ಸಾಲು ಸಾಗ್ತದೆ. ಇದು ಕಾವ್ಯದ ಪ್ರಯೋಗದ ದೃಷ್ಟಿಯಲ್ಲಿ ಈ ಪದ ಪ್ರಯೋಗಗಳ ಬಗ್ಗೆ ನಮಗೆ ತಿಳಿಸಿ.
4: ನನ್ನ ಸುಬ್ಬಾಭಟ್ರಮಗಳೇ ಅನ್ನೋ ಒಂದು ಸಿಡಿನಲ್ಲಿದೆ, ಆ ಸಿಡಿಗೋಸ್ಕರ ಬರೆದ ಹಾಡು. ಆಟ ಅಂತ ಒಂದು ಕವಿತೆ ಇದೆ, ಇದು ಒಂದು ಆಟ, ಈ ಪ್ರೇಮದ ಆಟ ಅದು ಕೂಡ ಒಂದು ಆಟವೇ. ಆಟದ ಹಲವಾರು ರೂಪಗಳು ಇದರಲ್ಲಿ ಬರ್ತವೆ. ಅದನ್ನು ಹೇಳುವಾಗ ನಾನು ಎಲ್ಲ ಜನಪ್ರಿಯವಾದಂಥ ಎಲ್ಲ ಆಟಗಳನ್ನು ಅದರಲ್ಲಿ ಬಳಸಿಕೊಂಡು ನಾನು ಹೇಳಿದೆ. ಮತ್ತು ಆ ಕಾಲದ ಸಮಕಾಲೀನವಾದಂಥ ಕ್ರಿಕೆಟ್ ಇರ್ಬೋದು, ಫುಟ್ಬಾಲ್ ಇರ್ಬೋದು, ಅಥ್ಲೆಟಿಕ್ಸ್ ಇರ್ಬೋದು, ಎಲ್ಲವನ್ನು ನಾನು ಅಲ್ಲಿ ಬಳಸಿಕೊಂಡು ಪ್ರೇಮದ ಆಟದ ಬಗ್ಗೆ, ಕೊನೆಗೆ ಅದು ಕಣ್ಣ ಮುಚ್ಚಾಲೆ ಆಟ ಆಗಿರ್ತದೆ ಪ್ರೀತಿಯಲ್ಲಿ. ಸೊ ಇಲ್ಲಿ ನಾನು ಆವತ್ತು ಬರೆದ ಹಾಡು ಇವತ್ತಿಗೂ ಕೂಡ ಜನಪ್ರಿಯವಾಗಿದೆ. ಆವತ್ತು ನಾನು ಆವತ್ತಿನ ಐಕಾನ್ಸ್ ಆಗಿದ್ದಂಥ ಕ್ರಿಕೆಟ್ನಲ್ಲಿ ಐಕಾನ್ ಆಗಿದ್ದ ಗವಾಸ್ಕರ್ ಹೇಳಿದೆ, ಮೀರಿದೆ ನಾನು ಗವಾಸ್ಕರ್ನ ನೂರುಗಳ ದಾಖಲೆ ಅಂತ. ಅದನ್ನು ಈಗ ಅವರು ಬದಲಾಯಿಸ್ಕೊಂಡು ಆಡ್ತಾರೆ, ಮೀರಿದೆ ನಾ ತೆಂಡೂಲ್ಕರ್ನ ನೂರುಗಳ ದಾಖಲೆ ಅಂತೆ. ಹಾಗೆಯೇ ನಾನು ಕಪಿಲನ ಸಿಕ್ಸರಿನಂತೆ ಅಂತ ಹೇಳಿದ್ರೆ ಧೋನಿಯ ಸಿಕ್ಸರಿನಂತೆ ಅಂತ ಹೇಳ್ತಾರೆ. ಹೀಗೆ ಅದು ಸಮಕಾಲೀನವಾಗ್ತಾ ಹೋಗ್ತದೆ ಇವತ್ತಿನ ಒಂದು ಇವತ್ತೇನು ಕ್ರೀಡೆಯಲ್ಲಿ ನಡೀತಾ ಇದೆ ಅದ್ರ ಬಗ್ಗೆ. ಒಟ್ಟು ಇದು ಒಂದು ಒಂದು ಚಮತ್ಕಾರದ ಹಾಡು ಮತ್ತು ಒಂದು ವಿಷಾದದ ಕೊನೆಯಲ್ಲಿ ಕವಿತೆ ಕೂಡ. ಅಶ್ವತ್ಥರ ರಾಗಸಮರ್ಜನ ಬಗ್ಗೆ ನಾನು ಮೊದಲೇ ಹೇಳಿದೆ ನಿಮಗೆ, ಬಹಳ ಅವರು ಪ್ರಯೋಗಶೀಲರು, ಜೊತೆಗೆ ಅತ್ಯಂತ ಸಮರ್ಪಕವಾಗಿ ರಾಗಸಮರ್ಜನೆ ಮಾಡ್ತಾಯಿದ್ದಂಥ. ಹೇಗೆ ಆ ಕವಿತೆಯ ಮೂಡ್ ಚೇಂಜ್ ಆಗುತ್ತೋ ಅದೇ ರೀತಿ ರಾಗಸಮರ್ಜನೆ ಮೂಡ್ ಕೂಡ ಚೇಂಜ್ ಆಗ್ತಾ ಹೋದ್ರು. ಕೊನೆಯಲ್ಲಿ ಎಲ್ಲ ಆಟಗಳು ತೀರಿದವು ಈಗ ಕಣ್ಣ ಮುಚ್ಚಾಲೆ ಅಂತ ಬಂದಾಗ ಒಂದು ವಿಷಾದದ ಛಾಯೆ ಬರುತ್ತೆ. ಹಾಗೆ ಕೊನೆಗೂ ಕೂಡ ಅದೊಂದು ಆಲಾಪ ಮೂಲಕ ಕೊನೆಗೊಳ್ಳುತ್ತೆ. ಅಶ್ವತ್ಥರ ಅತ್ಯಂತ ಜನಪ್ರಿಯ ರಾಗಸಂಯೋಜನೆ ಜೊತೆಗೆ ಅತ್ಯಂತ ಅರ್ಥಪೂರ್ಣವಾದಂಥ ರಾಗಸಂಯೋಜನೆ ಕೂಡ ಇದಾಗಿದೆ.
3: ಆದ್ಮೇಲೆ ಬಣ್ಣಿಸಲೆ ಹೆಣ್ಣೆ ಈ ಹಾಡಿಗೆ ಈಗ ಧ್ವನಿಯಾಗ್ತಾರೆ ರವಿ ಮುರೂರವರು.

0: ಅಭಿನಂದನೆಗಳು ರವಿಯವರೇ. ಆತ್ಮೀಯರೇ, ನಾವೀಗ ಪ್ರೊಫೆಸರ್ ಎಚ್ ಎಸ್ ವೆಂಕಟೇಶ ಮೂರ್ತಿ ಅವರ ಬಹು ಜನಪ್ರಿಯವಾದಂತಹ ಇನ್ನೊಂದು ಹಾಡಿನ ಕಡೆಗೆ ನಾವು ತೆರಳ್ತಾ ಇದ್ದೇವೆ. ಇದು ಆ ವಯಸ್ಸಿನ ವಿಶೇಷವಾಗಿ ಹದಿಹರೆಯದ ಭಾವನೆಗಳ ಕುರಿತು ನಮಗೆ ಶಬ್ದಗಳ ಮೂಲಕ ಕಟ್ಟಿಕೊಟ್ಟ ಚಿತ್ರಣ. ಅದು ಹುಚ್ಚು ಕೋಡಿ ಮನಸ್ಸು ಅಂತ. ಅದು 16 ವಯಸ್ಸು. ನಾವು ಹದಿಹರೆಯಕ್ಕೆ ಕಾಲಿಟ್ಟಾಗಲೆಲ್ಲ ಅದು ಹುಚ್ಚು ಕೋಡಿ ಮನಸ್ಸಾಗಿರುತ್ತದೆ. ಅದರ ಬಗ್ಗೆ ಒಂದು ಚಿತ್ರಣ ಕವಿಯ ದೃಷ್ಟಿಕೋನದಿಂದ ನಾವು ಪಡೆಯುತ್ತೇವೆ. ಈ ಹುಚ್ಚು ಕೋಡಿ ಮನಸ್ಸು, ಈ 3 ಶಬ್ದಗಳೇ ಒಂಥರ ನಮ್ಮನ್ನು ಆಕರ್ಷಿಸುತ್ತವೆ. ಇದು ಹೇಗೆ ತಮ್ಮಗ ಪ್ರೇರಣೆ ಆಯಿತು ಈ ಶಬ್ದಗಳು? 16 ವಯಸ್ಸು ಸರಿ, ಆದರೆ ಹುಚ್ಚು ಕೋಡಿ ಮನಸ್ಸು, ಕೋಡಿ ಒಡೆಯುತ್ತದೆ, ಕೋಡಿ ಕಡ್ತದೆ, ಹೀಗೆಲ್ಲ ನಮ್ಮಲ್ಲಿ ಮಾತುಗಳಿದೆ.
1: ಧಾರವಾಡದ ಕಡೆ ಒಂದು ಪ್ರಯೋಗ ಅದು, ಕೋಡಿ ಎನ್ನುವುದು ಕೆರೆ ಕೋಡಿ ಅಲ್ಲ, ಇದು ಹುಚ್ಚು ಕೋಡಿ. ನನ್ನನ್ನು ಕೆಲವರು ಕೇಳ್ತಾರೆ, ಏನು ಸರ್ 73 ಹುಚ್ಚು ಕೋಡಿ ಮನಸ್ಸು ಎಲ್ಲ ಬರೀತಿರಲ್ಲ ನೀವು ಅಂತ. ನಾನು ಅವರಿಗೆ ಉತ್ತರ ಹೇಳಿದ್ದೀನಿ, ಇದು ನಾನು ಬರೆದಿದ್ದು ನನಗೆ 20 ಆಗಿದ್ದಾಗ ಅಂತ. ಈಗ ಬರೆದಿದ್ದಲ್ಲ ಅದು, ಆವತ್ತಿನಿಂದ ಇವತ್ತಿನವರೆಗೆ ಆ ಹಾಡನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಬಿ ಆರ್ ಛಾಯಾ ಅವರು ಮೊಟ್ಟ ಮೊದಲು ಈ ಹಾಡನ್ನು ಹಾಡಿದರು ಅಶ್ವಥ್ ಸಂಗೀತದಲ್ಲಿ. ಇವತ್ತು ಹೊಸ ಗಾಯಕರು ಹಾಡ್ತಾ ಇದ್ದಾರೆ, ಶ್ರುತಿ ಮೊದಲಾದವರು. ಅಂದರೆ ನೋಡಿ, ಲಂಡನ್ನಲ್ಲಿ ಕೆಲವು ನಾಟಕಗಳು, ಶೇಕ್ಸ್ಪಿಯರ್ ನಾಟಕಗಳು ವಂಶ ಪಾರಂಪರ್ಯವು ನಡೀತಾನೆ ಇರ್ತವೆ. ಹ್ಯಾಮ್ಲೆಟ್ ಪಾತ್ರವನ್ನು ಇವತ್ತು ಒಬ್ಬ ಅಭಿನಯಿಸಿದರೆ, ಇನ್ನು 10-20 ನಂತರ ನೋಡಿದ್ರೆ ಆತನ ಮಗ ಅದೇ ಹ್ಯಾಮ್ಲೆಟ್ ಪಾತ್ರ ಮಾಡ್ತಾ ಇರ್ತಾನೆ. ಹಾಗೆ ಒಂದು ಹಾಡು ಕೂಡ ನಿಜವಾದ ಸತ್ವವುಳ್ಳ ಹಾಡಾದರೆ ಅದು ಚಿರಂಜೀವಿ ಆಗುತ್ತೆ. ಪ್ರತಿ ಕಾಲಕ್ಕೂ ಆಯಾ ಕಾಲದ ಆಯಾ ವಯಸ್ಸಿನ ಜನಗಳಿಗೆ ಅದು ಮಾತು ಕೊಡುವಂಥ ಕೆಲಸ ಮಾಡ್ತಾ ಇರುತ್ತೆ. ಬೇರೆಯವರ ಭಾವಗಳಿಗೆ ಮಾತು ಕೊಡೋದೇನೆ ಕವಿತೆಯ ಕೆಲಸ. ಆ ಕೆಲಸನ ನಾನು ನನ್ನ

ಅಭಿನಂದನೆಗಳು. ಆತ್ಮೀಯರೇ, ಬಿ ಆರ್ ಲಕ್ಷ್ಮಣರಾವ್ ಅವರು ಆಯ್ಕೆ ಮಾಡಿಕೊಳ್ಳುವಂಥ ವಸ್ತುಗಳು ಕೂಡ ಬಹಳ ವಿಶೇಷ ಆಗಿರ್ತವೆ. ಸಾಮಾನ್ಯವಾಗಿ ಕವಿಗಳು

0: ಮಾಡುವ ವರ್ಣನೆಗೆ ಅತೀತರಾಗಿ ಅವರದ್ದೇ ಆದ ಒಂದು ಶೈಲಿಯನ್ನು ಅವರು ರೂಪಿಸಿಕೊಂಡವರು. ಹಾಗೆಂತ ನಾವೆಲ್ಲ ಸಾಕಷ್ಟು ಕಾವ್ಯಗಳನ್ನು ಓದಿದವರು, ಪ್ರಾಚೀನ ಕಾವ್ಯದಿಂದ ಆಧುನಿಕ ನವ್ಯ ಕಾವ್ಯ, ನವ್ಯೋತ್ತರ, ಹೀಗೆ ನಾವು ಓದಿದವರಿಗೆಲ್ಲ ಹುಡುಗಿಯ ಕಣ್ಣುಗಳು ಅಂದರೆ ಅದು ಮೀನಿನ ಕಣ್ಣುಗಳು, ಅದು ತಾವರೆಯ ಕಣ್ಣುಗಳು ಅಂತ ಸಾಮಾನ್ಯವಾಗಿ ನಮ್ಮ ವರ್ಣನೆ. ಆದರೆ ಬಿ ಆರ್ ಲಕ್ಷ್ಮಣರಾವ್ ಅದನ್ನು ಹೇಗೆ ವರ್ಣನೆ ಮಾಡ್ತಾರಂದರೆ, ಚಿಟ್ಟೆ ಜೋಡಿ ಚಿಟ್ಟೆ ಈ ಚಂಚಲ ಕಣ್ಣುಗಳು ಎಂತ ಹೋಲಿಕೆ ನೋಡಿ, ಚಿಟ್ಟೆ ಜೋಡಿ ಚಿಟ್ಟೆ ಈ ಚಂಚಲ ಕಣ್ಣುಗಳು, ಪ್ರೀತಿಗೆ ಆರತಿ ದೀಪಗಳು ಎಂತ ಕಣ್ಣುಗಳು ನೋಡಿ, ಪ್ರೀತಿಗೆ ಆರತಿ ಕೊಡುವಂಥ ದೀಪಗಳು, ನಿರ್ಮಲ ಕಣ್ಣುಗಳು ಅಂತ. ಲಕ್ಷ್ಮಣರಾವ್ ಸರ್ ಅವರೇ, ಈ ಕಣ್ಣುಗಳಿಗೆ ಈ ಪರಿಕಲ್ಪನೆಯನ್ನು ಹ್ಯಾಕ್ ಕೊಟ್ರಿ ತಾವು? ಇದು ಸಾಮಾನ್ಯ ಬಂಧಗಳನ್ನು ಮೀರಿದ ಚಿಂತನೆ.
1: ಅಂಥ ಕಣ್ಣನ್ನು ನೋಡಿದಾಗ ಬಹುಶಃ ಅಂತ ಭಾವನೆ ಬಂದಿರ್ಬೋದು. ಸೊ ಅಂಥ ಕಣ್ಣುಗಳನ್ನು ಭಾಳ ನೋಡಿದ್ದೀನಿ ನಾನು, ಬಹಳ ನೋಡಿದ್ದೀನಿ ಅಂದರೆ ಆ ರೀತಿಯ ಚಿತ್ರಗಳನ್ನು ಬರಲಿಕ್ಕೆ. ಬಟ್ ಇದು ಆ್ಯಕ್ಚುಲಿ ನಾನು ಕೂಡ ಅಶ್ವಥ್ ಅವರಿಗಾಗಿಯೇ ಬರೆದ ಹಾಡು. ಅಶ್ವಥ್ ಬಗ್ಗೆ ಮತ್ತೆ ನಾನು ಪ್ರಸ್ತಾಪ ಮಾಡ್ತಾನೇ ಇದ್ದೀನಿ, ನಾನಾಗಲಿ ವೆಂಕಟೇಶ್ ಮೂರ್ತಿ ಆಗಲಿ, ಇದನ್ನು ನಾವು ಯಾವಾಗಲೂ ಕೂಡ ಸ್ಮರಿಸ್ಕೊಳ್ಳೇಬೇಕಂದ್ರೆ ನಮ್ಮನ್ನು ಈ ಭಾವಗೀತೆ ಕ್ಷೇತ್ರಕ್ಕೆ ತಂದವರೇ ಸಿ ಅಶ್ವಥ್ ಅವರು, ನಮ್ಮಿಬ್ಬರನ್ನು ಸಹ. ಸಾವಿರದ ಒಂಬೈನೂರ 1985 ಮೊಟ್ಟ ಮೊದಲ ಬಾರಿಗೆ ನಮ್ಮದು ಕೆಂಗುಲಾಬಿ ಅನ್ನೋ ಒಂದು ಕ್ಯಾಸೆಟ್ ಬಂತು. ಅದರಲ್ಲಿ ಅತ್ಯಂತ ಪ್ರಯೋಗಶೀಲರಾದಂತಹ ಅಶ್ವಥ್, ಯಾಕಂದರೆ ಆಗ ಇನ್ನೂ ಕೇವಲ ನವೋದಯ ಕವಿಗಳನ್ನಷ್ಟೇ ಅನಂತ ಸ್ವಾಮಿಯವರು ಹಾಡ್ತಾಯಿದ್ರು. ಅಲ್ಲಿಗೆ ನಿಂತಿತ್ತು, ಅದು ಲಕ್ಷ್ಮೀನಾರಾಯಣ ಭಟ್ರ ತನಕ ಬಂದಿತ್ತು. ಆದರೆ ಅಲ್ಲಿಂದ ಆಚೆಗೆ ಹೊಸ ಕವಿಗಳನ್ನು ಬಳಸಿ ಹೊಸ ಹಾಡುಗಳನ್ನು ಮಾಡುವಂತಹ ಒಂದು ಪ್ರಯೋಗವನ್ನು ಮಾಡಲಿಕ್ಕೆ ಅನಂತ ಸ್ವಾಮಿಯು ಕೂಡ ಆಗಿಸಿದ್ದಲ್ಲಿ ಇರಲಿಲ್ಲ. ಅಂಥ ಸಮಯದಲ್ಲಿ ಅಶ್ವಥ್ ಅಂತ ಒಂದು ರಿಸ್ಕ್ ತಗೊಂಡು ಎಚ್ ಎಸ್ ವಿ, ನಾನು, ವ್ಯಾಸರಾವ್, ದೊಡ್ಡರಗೇಗೌಡರು, ಜಯಸುದರ್ಶನ್, ನಮ್ಮ 5 ಹಾಡುಗಳನ್ನು ಕೆಂಗುಲಾಬಿ ಏನೋ ಕ್ಯಾಸೆಟ್ ತಂದರು. ಅದು ಎಷ್ಟೊಂದು ಯಶಸ್ವಿಯಾದಂಥ ಹಿಟ್ ಸಿ ಡಿ ಆಯಿತು ಅಂದರೆ, ಐ ಮೀನ್ ಕ್ಯಾಸೆಟ್ ಆಯಿತು ಅಂದರೆ, ಅಲ್ಲಿಂದ ಆತಗೆ ನಾವು ಹಿಂತಿರುಗಿ ನೋಡಬೇಕಾದ ಪ್ರಮೇಯವೇ ಬರಲಿಲ್ಲ. ಸೊ ನಾವು ಈ ಕ್ಷೇತ್ರಕ್ಕೆ ಆ ಪ್ರಯೋಗ ಮಾಡಲಿ ಪ್ರವೇಶ ಮಾಡಲಿಕ್ಕೆ ಅಶ್ವಥ್ ಬಹಳ ಕಾರಣರಾದರು. ಅದರ ಅಶ್ವಥ್ ಅವ್ರನ್ನ ನಾವು ಸದಾಕಾಲ ನೆನೆಸ್ಕೊಳ್ತೀವಿ ಕೂಡ. ಇದು ಕೂಡ ಒಂದು ಆ್ಯಕ್ಚುಲಿ ಒಂದು ಟೆಲಿಫಿಲ್ಮ್ಗೋಸ್ಕರ ಆ ಹಾಡು ಬರೀಬೇಕಾಗಿ ಬಂದಾಗ ನಾನು ಕೇಳಿದರು ಕಣ್ಣುಗಳ ಬಗ್ಗೆನೇ. ಸೊ ಹೊಸ ಕಲ್ಪನೆಯಿಂದ ಅದರ ಬಗ್ಗೆ ನಾನು ಬರೀಬೇಕಾಗಿತ್ತು, ಅದನ್ನು ಬರೆದಾಗೆ ಅದು ಆಮೇಲೆ ಕ್ಯಾಸೆಟ್ ಆಗಿ ಬಂತು ಕೂಡ, ಐ ಮೀನ್ ಸಿ ಡಿನಲ್ಲೂ ಬಂತು. ಅತ್ಯಂತ ಅಶ್ವಥ್ ರಾಗ ಸಂಯೋಜನೆ ಬಗ್ಗೆ ನಮ್ಮ ಹೇಳಬೇಕಾಗೇ ಇಲ್ಲ, ಅದ್ಭುತವಾದ ರಾಗ ಸಂಯೋಜಕ ಅವರು. ಸೊ ಅವರ ಅತ್ಯಂತ ಜನಪ್ರಿಯ ಗೀತೆಗಳಲ್ಲಿ ಕೂಡ ಬಂದಿದ್ದು. ಮತ್ತು ಇನ್ನೊಂದು, ಅದನ್ನು ರಾಗ ಸಂಯೋಜನೆ ಮಾಡ್ತಿದ್ದ ಕಾಲದಲ್ಲಿ ನಾವು ವೆಂಕಟೇಶ್ ಮೂರ್ತಿ ಎಲ್ಲ ಒಟ್ಟಿಗೆ ಇರ್ತಿದ್ವಿ. ನನ್ನ ಮಗ ಇದ್ದಾನೆ, ಅವನು ಡಾಕ್ಟರ್ ಅವನು. ಸೊ ಅವನನ್ನು ಅವನು ಕೂಡ ಇದು ಈ ಹಿಂದೂಸ್ತಾನಿ ಸಂಗೀತ ಕಲಿತಿದ್ದ, ನರರಾಜ್ ರಾವ್ ಹೊಲ್ದಾರ್ ಈಗಲೂ ಕಲಿತಿದ್ದ ಅವನು. ಸೊ ಅವನು ಮ್ಯೂಸಿಕ್ ಎಂಥೂಸಿಯಾಸ್ಟ್. ಅವನು ಅಶ್ವಥ್ ಕೇಳಿದ್ರು, ಈ ಸಿಡಿನಲ್ಲಿ ಯಾವ್ದು ರೀ ನಿಮಗೆ ಭಾಳ ಇಷ್ಟವಾದ ಹಾಡು ಅಂತ, ಅದರಲ್ಲಿ ನನ್ನವಳು ನನ್ನಕ್ಕೆ ಅವೆಲ್ಲ ಇದೆ. ಅವನು ಹೇಳ್ದ, ಸರ್ ನನಗೆ ಚಿಟ್ಟೆ ಜೋಡಿ ಚಿಟ್ಟೆ ಜಾಸ್ ಭಾಳ ಇಷ್ಟ ಅಂತ. ಅದೇನು ರೀ ಅದ್ರ ಬಗ್ಗೆ? ಸರ್ ನಾನು ಆಫ್ಥಾಲ್ಮಾಲಜಿಸ್ಟ್ ಸರ್, ಕಣ್ಣಿನ ಡಾಕ್ಟ್ರು ಅಂದ ಅವನು. ಸೊ ಅವನು ಕಣ್ಣಿನ ಡಾಕ್ಟರ್ ಆದ್ದರಿಂದ ಕಣ್ಣುಗಳ ಬಗ್ಗೆ ಆಸಕ್ತಿ ಅಂತ. ಸೊ ಹೀಗೆ ಅತ್ಯಂತ ಜನಪ್ರಿಯವಾದ ಗೀತೆ ಅದು, ಚಿಟ್ಟೆ ಜೋಡಿ ಚಿಟ್ಟೆ. ಇವತ್ತು ಕೂಡ ನನಗೂ ಕೂಡ ಭಾಳ ಇಷ್ಟವಾದಂಥ ಒಂದು ಹಾಡು.
0: ಆತ್ಮೀರೆ, ಚಿಟ್ಟೆ ಜೋಡಿ ಚಿಟ್ಟೆಯನ್ನು ನಮ್ಮ ಮುಂದೆ ಅನಾವರಣಗೊಳಿಸ್ತಾರೆ ಡಾಕ್ಟರ್ ನಿತಿನ್ ಆಚಾರ್ಯ ಅವರು.

0: ಆತ್ಮೀಯರು, ಅಂದ ಹಾಗೆ ತಾವೆಲ್ಲ ನಿರೀಕ್ಷೆ ಮಾಡಬಹುದಾದ, ಮಾಡಿರಬಹುದಾದ, ಮಾಡ್ತಾ ಇರಬಹುದಾದಂತಹ ಪ್ರೊಫೆಸರ್ ಮೂರ್ತಿ ಅವರ ಬಹಳ ಜನಪ್ರಿಯವಾದಂತಹ ಹಾಡು, ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಆಹಾ, ಎಂಥ ರಾಧಾ ಮಾಧವರ ಪರಿಕಲ್ಪನೆ ಅದು! ಪ್ರೊಫೆಸರ್ ವೆಂಕಟೇಶ್ ಮೂರ್ತಿ ಅವರ ಬರಹಗಳಲ್ಲೇ ಅಭಿವ್ಯಕ್ತಿಗೊಳ್ತದೆ. ಪ್ರೀತಿ ಕೊಟ್ಟಂತಹ ರಾಧೆಗೆ ಮಾತು ಕೊಡ್ತಾನಂತೆ ಮಾಧವ, ಆಮೇಲೆ ತನ್ನ ನಿತ್ತ ಕೊಳಲಿಗೆ ಹಾಗೆ ಮುಂದುವರಿಯುತ್ತದೆ. ಈ ರಾಧಾ ಮಾಧವರ ಪರಿಕಲ್ಪನೆಯಲ್ಲಿ ಈ ಮಾತು ಅಥವಾ ಈ ಕೊಳಲಿನ ಸಾಂಗತ್ಯ, ಇದು ಯಾವ ರೀತಿ ತಮ್ಮನ್ನು ಪ್ರಭಾವಿಸಿತು ಕಾವ್ಯಕ್ಕೆ?
1: ರಾಧೆ ಅಂದರೆ ಎಲ್ಲ ರೀತಿಯ ಸ್ತ್ರೀ ಪ್ರಜ್ಞೆಯ ಪ್ರತೀಕ. ಅವಳು ಕೃಷ್ಣನಿಗೆ ಪ್ರೀತಿಯನ್ನು ಕೊಟ್ಟರೆ ಕೃಷ್ಣ ಅವಳಿಗೆ ನಾನು ಮತ್ತೆ ಬರ್ತೀನಿ ಅಂತ ಮಾತು ಕೊಟ್ಟ ಅಷ್ಟೇ. ಆದರೆ ಗೋಕುಲದಿಂದ ಮತ್ತರಿಗೆ ಹೋದವನು ಪುನಃ ಬರಲೇ ಇಲ್ಲ. ಪುರುಷರು ಮಾತು ಕೊಡ್ತಾರೆ, ಸ್ತ್ರೀಯರು ಪ್ರೀತಿ ಕೊಡ್ತಾರೆ. ಇದೇ ಪ್ರೀತಿ ಮತ್ತು ಮಾತಿನ ನಡುವಿನ ಅಂತರ. ಈ ಭಾವವನ್ನು ಹೇಳುವಂಥ ಸ್ತ್ರೀ ಸಂವೇದನೆಯ ಒಂದು ಕವನ, ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ. ಆ ಅರ್ಧಲ್ಲಿಟ್ಕೊಂಡು ಅದನ್ನು ಬರೆದಿದ್ದು ನೋಡೋಣ. ಈಗ ಕೇಳೋಣ ಹಾಡನ್ನು.
0: ರವಿ ಮುಡೂರ್ ಅವರೇ ಅದನ್ನು ಹಾಡ್ತಾರೆ. ಆದ್ಮೇಲೆ ರವಿ ಮುಡೂರ್ ಅವರು ಪ್ರಾಯಶಃ ಈಗ ಅಗ್ರ ಪಂಕ್ತಿಯ ನಮ್ಮ ಪ್ರಸಿದ್ಧ ಕಲಾವಿದರು. ಅವರ ಕಂಠಸಿರಿಯಲ್ಲಿ ನಾವೀಗ ಈ ರಾಧಾ ಮತ್ತು ಮಾಧವರ ಸಾಂಗತ್ಯವನ್ನು ಕೇಳೋಣ. ಪ್ರೀತಿ ಕೊಟ್ಟ ರಾಧೆಗೆ ಮಾತು ಕೊಟ್ಟ ಮಾಧವ.

0: ಮಾತು ಕೊಟ್ಟೆ ಮಾಧವ ಮಾಧವ ಮಾಧವ.
1: ಆತ್ಮೀಯರೇ, ಅದ್ಭುತವಾದಂತಹ ಒಂದು ರಸಾನುಭೂತಿ. ಕಾವ್ಯ ಕೊಟ್ಟ ಎಚ್ ಎಸ್ ವಿಗೆ ಕಂಠ ಕೊಟ್ಟ ಮೂರೂರು ಅಂತ ಅದ್ಭುತವಾದಂತಹ ಮಾತು ಆತ್ಮೀಯರ ಈ ದಿನದ ಈ ಕಾರ್ಯಕ್ರಮ. ಪ್ರಾಯ ಇವತ್ತು ಬಿ ಆರ್ ಲಕ್ಷ್ಮಣರಾವ್ ಅವರಿಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಟ್ಟ ಒಂದು ಕಾವ್ಯ. ಅದು ಒಂಥರ ಕಥನ ಕಾವ್ಯದ ಶೈಲಿಯ ಕನ್ನಡದ ಪ್ರಥಮ ಪ್ರಯೋಗ ಅಂತ. ನಾ ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ಈ ನಿಂಬೆಯ ಗಿಡದಿಂದೊಂದು ಪಾಠವ ಕಲಿ ಮಗು. ನಿಂಬೆ ಗಿಡ ತುಂಬ ಚಂದ, ನಿಂಬೆಯ ಹೂವು ತುಂಬ ಸಿಹಿ, ಆದರೆ ನಿಂಬೆಯ ಹಣ್ಣು ಹುಳಿ ಕಹಿ. ನೋಡೋಣ, ಬಿ ಆರ್ ಲಕ್ಷ್ಮಣರಾವ್ ಅದನ್ನು ಸ್ವತಃ ನಮ್ಮ ಮುಂದೆ ಹಾಡ್ತಾರೆ.
2: ಇದು ಸುಭಾಭಟ್ರಮ್ಮಗಳೇ ಅನ್ನುವ ಧ್ವನಿಸುರುಳಿಗೆ ಹಾಡುಗಳು ಮಾಡುವಾಗ ಈ ಹಾಡಿತ್ತು. ಅಶ್ವಥ್ ಅವರು ಹೇಳಿದ್ರು, ನೋಡ್ರಿ ಇದು ನೀವೇ ಎಲ್ಲ ಕಡೆ ಹಾಡಿ ಜನಪ್ರಿಯಗೊಳಿಸಿರೋ ಹಾಡು, ಆದ್ದರಿಂದ ಇದನ್ನು ನೀವೇ ಹಾಡಿ ಅಂತ ಸಿಡಿನಲ್ಲಿ ಅವರು ನನ್ನ ಕೈಲೇ ಹಾಡಿಸಿದ್ರು. ಇದು ನಾನು ಕಾಲೇಜ್ ಡೇಸಿಂದ ಹಾಡ್ತಾ ಇದ್ದೆ. ನಾನು ಚಿಕ್ಕವನಾಗಿದ್ದಾಗ ಅಪ್ಪ ಹೇಳುತ್ತಿದ್ದರು, ನಾನು ಚಿಕ್ಕವನಾಗಿದ್ದಾಗಿಂದಲೂ ಹಾಡ್ತಾ ಇದ್ದ ಹಾಡೇ ಅದು. ಅದು ಇಂಗ್ಲೀಷ್ ಹಾಡದು. ಟ್ರಿನಿ ಲೊಪೇಸ್ ಅಂತ ಒಬ್ಬ ಪ್ರಸಿದ್ಧ ಗಾಯಕ ಅದನ್ನು ಇಂಗ್ಲೀಷ್ನಲ್ಲಿ ಹಾಡಿದ್ದ, ಲೆಮನ್ ಟ್ರೀ ಅಂತ. ಅದನ್ನೇ ನಾನು ಇಂಗ್ಲೀಷ್ನಲ್ಲೇ ಹಾಡ್ತಿದ್ದೆ ಮೊದಲು. ವನ್ ಐ ವಾಸ್ ಜಸ್ಟ್ ಎ ಲ್ಯಾಡ್ ಆಫ್ ಟೆನ್, ಮೈ ಫಾದರ್ ಸೆಟ್ ಟು ಮೀ, ಕಮ್ ಹಿಯರ್ ಆನ್ ಟೇಕ್ ಅ ಲೆಸನ್ ಸನ್ ಫ್ರಮ್ ದ ಲವ್ಲಿ ಲೆಮನ್ ಟ್ರೀ, ಡೋಂಟ್ ಪುಟ್ ಯುವರ್ ಫೇತ್ ಇನ್ ಲವ್ ಮೈ ಬಾಯ್, ಮೈ ಫಾದರ್ ಸೆಟ್ ಟು ಮೀ, ಆರ್ ಐ ಫಿಯರ್ ದಟ್ ಯು ಫೈಂಡ್ ದಟ್ ಲವ್ ಈಸ್ ಲೈಕ್

impossible to eat. ಅಂತ ಕಾಲೇಜ್ ಡೇಸ್ ಅಲ್ಲಿ ಹಾಡ್ತಿದ್ದೆ ನಾನು. ಆದರೆ ಎಲ್ಲ ಕನ್ನಡದ ಹುಡುಗಿಯರೇ ಇದ್ದಿದ್ದರಿಂದ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಆದ್ದರಿಂದ ಅದನ್ನು ನಾನೇ ಅದನ್ನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿಕೊಂಡು ಹಾಡಬೇಕಾಯಿತು. ಆಮೇಲೆ ನನ್ನ ಮಗ ಹಾಡ್ದ, ಈಗ ಇನ್ನೂ ನನ್ನ ಮೊಮ್ಮಗನೂ ಹಾಡ್ಬೋದು ಅದನ್ನು. ಆದರೆ ಈಗ ನಾನೇ ಈ ಹಾಡನ್ನು ಹಾಡಬೇಕಾಗಿದೆ. ಸೊ ಇದು ಸಿಡಿನ ಇದು ಧ್ವನಿ ಸುರುಳಿ ಕೂಡ ನಾನೇ ಹಾಡ್ತೀನಿ ಕೂಡ.

0: ಎಲ್ಲರ ಪರವಾಗಿ ಹರಿಕೃಷ್ಣಪ್ಪನವರು ಅವರು ಎರಡು ಮಾತುಗಳನ್ನು ಆಡಬೇಕಂತ ಕೇಳಿಕೊಳ್ತಾ ಇದ್ದೇನೆ.
1: ಆತ್ಮೀಯ ಬಂಧುಗಳೇ, ಒಂದು ಹೊಸ ಪ್ರಯೋಗಕ್ಕೆ ನಾವೆಲ್ಲ ಆಸಕ್ತಿಯಿಂದ ನೋಡಿದ್ದೇವೆ. ಹಾಡು ಯಾವ ರೀತಿ ಹುಟ್ಟುತ್ತದೆ, ಹಿರಿಯರ ಹಾಡುಗಳು ಯಾವ ರೀತಿ ಇರ್ತದೆ, ನಾವು ಕೂಡ ಹಾಡಿಬಿಟ್ಟು ಮನೋರಂಜನೆ ಜೊತೆಗೆ ಮನಸ್ಸನ್ನು ಆಹ್ಲಾದಕರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಎರಡು ಹಿರಿಯ ಸಾಹಿತಿಗಳು, ನನ್ನ ಒಡನಾಡಿಗಳು, ಅವರು ಇವತ್ತು ಇಲ್ಲಿ ಬಂದು ಹಾಡು ಯಾವ ರೀತಿ ಹುಟ್ಟುವ ಬಗ್ಗೆ ನಮಗೆ ತಿಳಿ ಹೇಳಿದ್ದಾರೆ. ಅವರು ರಂಜಿಸಿದ ಹಾಡುಗಳನ್ನು ಹಾಡಿಸಿದ್ದಾರೆ, ಸ್ವ ಹಾಡಿದ್ದಾರೆ. ಅಂತ ಒಂದು ಉತ್ತಮ ಕಾರ್ಯಕ್ರಮ ಆಗಿದೆ. ಬ್ಲ್ಯಾಕ್ ಅಂಡ್ ವೈಟ್ ಈ ಸಂಸ್ಥೆ ಒಳ್ಳೆ ರೀತಿಯ ಕಾರ್ಯಕ್ರಮ ಮಾಡಿ ಸುಗಮ ಸಂಗೀತಕ್ಕೆ ಒಳ್ಳೆ ಪ್ರೋತ್ಸಾಹ ನೀಡಲಿ ಅಂತ ಹೇಳ್ತಾ ಎಲ್ಲ ಕಾರ್ಯಕರ್ತರಿಗೆ ಶುಭವನ್ನು ಹಾರಿಸ್ತಾ ಇದ್ದೇನೆ.
0: ಆತ್ಮೀಯ ಕನ್ನಡ ಕಟ್ಟೆಯ ಸಂಚಾಲಕರು, ಮಂಗಳೂರಿನ ಸಾಮಾಜಿಕ ಶೈಕ್ಷಣಿಕ ಹೀಗೆ ಜನಪ್ರಿಯ ವ್ಯಕ್ತಿತ್ವ ಡಾಕ್ಟರ್ ಅಣ್ಣಯ್ಯ ಕುಲಾಲ್ ಅವರು ದಯವಿಟ್ಟು ಎರಡು ಮಾತುಗಳನ್ನು ಆಡಬೇಕಂತ ಕೇಳ್ತೇನೆ.
2: ಸಂಜೆಯ ಪ್ರಣಾಮಗಳೊಂದಿಗೆ ಹಾಡು ಹುಟ್ಟುವ ಸಮಯ ಈ ಕಾರ್ಯಕ್ರಮವನ್ನು ಆಯೋಜಿಸಲಿಕ್ಕೆ ನಮ್ಮ ಜೊತೆ ಬಂದಾಗ ಅದು ಹಾಡು ಹುಟ್ಟಿದ ಸಮಯ ಆಗಿತ್ತು. ಶೆಟ್ಟಿಯವರು ಬಂದಾಗ ನಾನು ಹೇಳಿದೆ, ಹಾಡು ಹುಟ್ಟುತ್ತಲೇ ಇರ್ತದೆ, ಅದೊಂದು ನಿರಂತರ ಪ್ರಕ್ರಿಯೆ, ನಿಲ್ಲಬಾರದು. ಹಾಡು ಹುಟ್ಟಿದ ಸಮಯಕ್ಕಿಂತ ಹಾಡು ಹುಟ್ಟುವ ಸಮಯ ಆಗ್ಬೇಕು. ಯಾಕಂದರೆ ಹಾಡು ಮಧ್ಯರಾತ್ರಿಗೆ ನಮಗೆ ಹೊಳೆದಾಗ ಅವರು 12 ಗಂಟೆಗೆ ಫೋನ್ ಮಾಡಿ ಹೇಳಿದರು, ಈಗಲೇ ಕೇಳಬೇಕು ನೀವು ಅಂತ. ಮತ್ತೆ ಆ ಹುಟ್ಟುವ ಗಳಿಗೆ ಮೀರಿ ಹೋದಾಗ ಇನ್ನೇನು ಆಗುತ್ತೆ. ಅದು ಹುಟ್ಟಿದ ಆ ಗರ್ಭ ಸಂಗೀತದ ಮೂಲಕ ಉಸಿರು ಪಡ್ಕೊಂಡು ಹಾಡುಗಾರನ ಮೂಲಕ ಡೆಲಿವರಿ ಆದರೆ ಮಾತ್ರ, ಆ ಯಾವಾಗ ಸೂಕ್ತ ಕಾಲದಲ್ಲಿ ಡೆಲಿವರಿ ಆಗ ಮಾತ್ರ ಅದಕ್ಕೊಂದು ಪ್ರಾಮುಖ್ಯತೆ ಸಿಗಲಿಕ್ಕೆ ಸಾಧ್ಯ ಇದೆ. ಎಷ್ಟೋ ಜನ ತಿಳ್ಕೊಂಡಿದ್ದಾರೆ, ಕೆಲವೇ ಜನ ಹಾಡುಗಳನ್ನು ಕೇಳ್ತಾರಂತ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಮಂಗಳೂರಿನಲ್ಲಿ ವೈದ್ಯರುಗಳು, ಇಂಜಿನಿಯರ್ಗಳು, ಅಡ್ವೊಕೇಟ್ಗಳು, ಟೀಚರ್ಸ್ಗಳು ಅವರವರ ಕೆಲಸ ಮಾಡುವಾಗ ಇವತ್ತಿನ ಮಂಗಳೂರಿನ ಹಳೆಯ ಗೀತೆಗಳನ್ನು 30-40 ವರ್ಷದ ಹಿಂದಿನ ಗೀತೆಗಳನ್ನೇ ಕೇಳಿಕೊಂಡು ಅವರು ತಮ್ಮ ತಮ್ಮ ಕೆಲಸ ಮಾಡ್ತಿದ್ದಾರೆ. ಎಷ್ಟೋ ಜನ ವೈದ್ಯರುಗಳು ಇವತ್ತು ಬಂದಿದ್ದಾರೆ ಕನ್ನಡಕಟ್ಟೆ ಎಂದು, ಅಡ್ವೊಕೇಟ್ಸ್ಗಳು, ಟೀಚರ್ಸ್ಗಳು, ಲೆಕ್ಚರ್ಸ್ಗಳು, ಡಿಂಕಿಡೆಯನ್ನ ಸ್ವರ್ಣಸುಂದರಂತ ಸಾವಿರಾರು ಜನ ಮಿತ್ರರು ನಾವು ಗುಂಪು ಮಾಡಿಕೊಂಡು ಹಳೆಯ ಪದ್ಯಗಳನ್ನು ಕೇಳ್ತಾ ಇದ್ದೇವೆ. ಜೇನುಗೂಡು ಅಂತ ಒಂದು ಮಂಗಳೂರಿನಲ್ಲಿ ಒಂದು ವಾಟ್ಸಪ್ ಗುಂಪು ಮಾಡಿಕೊಂಡು ನಾವೆಲ್ಲ ದಿನ ಪದ್ಯಗಳನ್ನು ಹಾಕ್ಕೊಂಡು ಅತ್ಯುತ್ತಮವಾದ ಪದ್ಯವನ್ನು ವಿಮರ್ಶೆ ಮಾಡಿಕೊಂಡು ಕೇಳ್ತಾ ಇದ್ದೇವೆ. ಇದಕ್ಕೆಲ್ಲ ಕಾರಣ ಆ ಹಿಂದಿನ ಕವಿಗಳು ಬರೆದ ಆ ಭಾವಪೂರ್ಣ ಗೀತೆಗಳು. ಇವತ್ತೇನೋ ಆ ಹಾಡು ಹುಟ್ಟುವ ಸಮಯ ಕವಿ ಬರೆದದ್ದು ಒಂದಿರ್ತದೆ, ಹಾಡುವನು ಇನ್ನೊಂದು ಹಾಡ್ತಾನೆ. ನೀ ಹಾಂಗ ನೋಡಬೇಡ ನನ್ನ ಅನ್ನೋದನ್ನ ಕವಿ ಯಾಕೆ ಬರೆದಿದ್ದಾನಂತ ಅವರಿಗೆ ಗೊತ್ತಿರೋದಿಲ್ಲ, ಅದು ಇನ್ಯಾವುದೋ ರೀತಿಯಲ್ಲಿ ಹಾಡ್ತಾನೆ. ಈ ಎಲ್ಲ ತಪ್ಪುಗಳನ್ನು ನಿವಾರಣೆ ಆಗಲಿಕ್ಕೆ ಬ್ಲ್ಯಾಕ್ ಆ್ಯಂಡ್ ವೈಟ್ನವರು ಕ್ಲಿಷ್ಟ ಕ್ರಿಯೆಯಾಗಿ ಮಂಗಳೂರಿಗೆ ಒಂದು ಹೊಸತನವನ್ನು ತಂದಿದ್ದಾರೆ. ಇದರ ಜೊತೆ ಕನ್ನಡಕಟ್ಟೆ ಯಾವತ್ತೂ ಇರುತ್ತೆ. ಕನ್ನಡಕಟ್ಟೆ ಕೇವಲ ತೋರಿಕೆಗೆ ಮಾತ್ರ ಇರುವುದಲ್ಲ, ಇದು ಹೊರ ಆವರಣ ಅಲ್ಲ, ಇದು ಹೂರಣ. ಕನ್ನಡಕಟ್ಟೆ ಅನ್ನೋದು ಮಂಗಳೂರಿನ ಕನ್ನಡ ಚಿಂತಕರ ಒಂದು ಹೂರಣ. ನಿಮ್ಮ ಜೊತೆ ನಾವಿದ್ದೇವೆ. ಇಂಥ ನೂರಾರು ಕಾರ್ಯಕ್ರಮ ಆದರೆ ನಮ್ಮ ಜೊತೆ ಖುದ್ದು ಎದುರು ನಿಂತು ಸಹಾಯ ಸಹಕಾರ ಕೊಡುವ, ತನು ಮನದ ಸಹಾಯ ಕೊಡಿಕೊಳ್ಳುವ ಸಾಕಷ್ಟು ವೈದ್ಯರು, ಲಾಯರ್ಸ್ಗಳು, ಶಿಕ್ಷಕರು, ಟೀಚರ್ಸ್ಗಳು ಸಾಕಷ್ಟು ಜನ ಇದ್ದಾರೆ. ಇವತ್ತು ಕೆಲವು ಜನ ವೈದ್ಯರುಗಳು ಇವತ್ತು ಬಂದಿದ್ದಾರೆ, ನೂರಾರು ಜನ ನಿಮ್ಮ ಜೊತೆ ಇರ್ತೇವೆ. ಇಂಥ ಕನ್ನಡಮುಖಿ ಚಿಂತನೆಗಳನ್ನಾಗಲಿ ನಾವು ನೀವು ಎಲ್ಲ ಕನ್ನಡ ಕಟ್ಟುವನ್ನ ಕೆಲಸವನ್ನು ಮಾಡೋಣ ಅಂತ ಹೇಳಿ ನಮಗೆ ಅವಕಾಶಕ್ಕಾಗಿ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ವಂದನೆಗಳು.
3: ಓಂ ಶ್ರೀ ಮಂಜುನಾಥಾಯ ನಮಃ. ಆತ್ಮೀಯ ಬಂಧುಗಳೇ, ಎಲ್ಲೆಲ್ಲೂ ಕನ್ನಡ ಎಲ್ಲೆಲ್ಲೂ ಕನ್ನಡ, ಕನ್ನಡವೇ ಬೇಕು ಅಂತ ಹೇಳುವಂಥದ್ದು ಭಗವಂತನ ಇಚ್ಛೆ ಕಾಣುತ್ತದೆ. ಕಪ್ಪು ಬಿಳುಪು, ಬ್ಲ್ಯಾಕ್ ಆ್ಯಂಡ್ ವೈಟ್, ಅದರ ಉದ್ಘಾಟನಾ ಸಂದರ್ಭದಲ್ಲಿ ಆತ್ಮೀಯ ಮಿತ್ರರಾದಂಥ ಹಿರಿಯರಾದ ಮನೋಹರ್ ಪ್ರಸಾದ್ ಹೇಳಿದರು, ನನಗೆ ಆಶ್ಚರ್ಯ, ನನ್ನ ಕೈಯಲ್ಲೇ ಕೆ ಬಂದಿದೆ. ಕೆ ಅಂದರೆ ಕನ್ನಡವೂ ಹೌದು, ಕಲ್ಕೂರವೂ ಹೌದು. ಕನ್ನಡಕ್ಕಾಗಿ ಕೈ ಎತ್ತು, ಕೈ ಕಲ್ಪವೃಕ್ಷವಾಗ್ತದೆ ಅಂತ ಹೇಳುವಂಥದ್ದು ಸಂಕೇತ. ಹಾಗಾಗಿ ಕಪ್ಪು ಬಿಳುಪು, ಬ್ಲ್ಯಾಕ್ ಆ್ಯಂಡ್ ವೈಟ್ ಚಿಂತನೆಯ ನಮ್ಮ ಯುವಕರ ತಂಡ, ಅವರು ಕನ್ನಡಕ್ಕಾಗಿ ಕೈ ಎತ್ತಲಿ, ಅವರ ಎಲ್ಲ ಚಿಂತನೆಗಳು ಕಲ್ಪವೃಕ್ಷದಂತೆ ಅದು ವಿಜೃಂಭಿಸಲಿ ಕನ್ನಡಕ್ಕಾಗಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತಿನ ಎರಡು ಮಹಾನ್ ಕವಿಗಳು ನಮ್ಮ ಈ ನಗರಕ್ಕೆ ಬಂದದ್ದು, ಕವಿ ಎಚ್ ಎಸ್ ವೆಂಕಟೇಶ್ ಮೂರ್ತಿಯವರಾಗಲಿ, ಬಿ ಆರ್ ಲಕ್ಷ್ಮಣರಾವ್ ಆಗಲಿ. ಲಕ್ಷ್ಮಣರಾವ್ ಅವರು ಕವಿಗಳು ಹೌದು, ಗಾಯಕರೂ ಹೌದು. ವೆಂಕಟೇಶ್ ಮೂರ್ತಿಯವರು ಆ ಎಲ್ಲ ಚಿಂತನೆಗಳು ನಮಗೇನು ನೀಡಿದ ರಸವತ್ತಾಗಿ, ಒಂದೇ ಒಂದು ಆಶಯ, ಈರ್ವರ ಆಶಯವೂ ಹೌದೇ, ಸ್ತ್ರೀ ಸಂವೇದನೆಯ ಬಗ್ಗೆಗೂ ಅವರು ನುಡಿದರು, ಭಕ್ತಿ ಚಿಂತನೆಗಳ ಬಗ್ಗೆಯೂ ನಮ್ಮನ್ನು ಒಲಿಯುವಂತೆ ಮಾಡಿದರು. ಲಕ್ಷ್ಮಣರಾವ್ ಅವರು ಹೇಳಿದರು, ನಾನು ಲೆಮನ್ ಟ್ರೀಯನ್ನು ಇಂಗ್ಲೀಷ್ನಲ್ಲಿ ಹೇಳಿದಾಗ ಯಾವ ಮಹಿಳೆಯರು ನನ್ನತ್ತ ನೋಡಲಿಲ್ಲ, ಅದಕ್ಕೋಸ್ಕರ ಕನ್ನಡದಲ್ಲಿ ನಾನು ಆ ಲಿಂಬೆಹಣ್ಣು ಪದ್ಯವನ್ನು ಹೇಳಿದೆ ಅಂತ ಹೇಳ್ಕೊಂಡು, ಮುಂದಿನ ದಿನಗಳಲ್ಲಿ ಈಗ ನನಗೆ ಗೊತ್ತಿಲ್ಲ. ಹಾಗಾಗಿ ಇವತ್ತು ಸಮಾಜವನ್ನು ಬದಲಾವಣೆ ಮಾಡುವುದಿದ್ದರೆ ಸ್ತ್ರೀಯರಿಂದ ಮಾತ್ರ ಸಾಧ್ಯ. ದಯವಿಟ್ಟು ಹೇಳಿ ಎದ್ದೇಳಿ ಕನ್ನಡಕ್ಕಾಗಿ ಕೈ ಎತ್ತಿ, ಎಲ್ಲ ಕವಿಗಳು ಆವಾಗ ಕನ್ನಡ ಜೊತೆಗೆ ತಮ್ಮನ್ನು ಮೇಳಿಸಿಕೊಳ್ತಾರೆ ಅಂತ ಹೇಳ್ತಾ, ಕಪ್ಪು ಬಿಳುಕು, ಬ್ಲ್ಯಾಕ್ ಆ್ಯಂಡ್ ವೈಟ್ ಅದರ ಇಡೀ ತಂಡಕ್ಕೆ, ಸಮಸ್ತ ಸಾರಸ್ವತ ಲೋಕದ ಪರವಾಗಿ ನಾನು ಶುಭಕಾಮನೆಗಳನ್ನು ಹೇಳ್ತಾ, ಅವರ ಚಿಂತನೆಗಳು ನಮಗೆಲ್ಲರಿಗೂ ಪೂರಕವಾಗಲಿ, ಪ್ರೇರಕವಾಗಲಿ, ನಮ್ಮ ಮನಸ್ಸಿಗೆ ಸಂತೋಷವನ್ನು ಕೊಡುವಂತೆ ಆಗಲಿ ಅಂತ ಹೇಳ್ತಾ ವಿರಮಿಸ್ತಾ ಇದ್ದೇನೆ.
0: ಮುಂದಿನ ಹಾಡು ಎಚ್ ಎಸ್ ವಿ ಅವರ ರಚನೆ, ಬಯಸಿದೆ ನಿನ್ನನು ಭಾವದ ಮೇಳಕ್ಕೆ ಮಿಡಿದಿದೆ ಎದೆಯಿದು ಯಾವುದೋ ತಾಳಕ್ಕೆ. ರವಿ ಮುರೂರವರು ಈ ಹಾಡನ್ನು ಪ್ರಸ್ತುತಪಡಿಸ್ತಾರೆ.

0: ಒಂದು ನಿಮಿಷ ರವಿ, ಒಂದು ನಿಮಿಷ. ಇಷ್ಟು ಚೆನ್ನಾಗಿ ಹಾಡ್ತಾ ನಮ್ಮನ್ನೊಂದು ಹೊಸ ಲೋಕಕ್ಕೆ ತಾವು ಈ ದಿನ ಕಲಿತಿದ್ದೀರಿ, ಭಾವನಾತ್ಮಕವಾದಂಥ ಲೋಕಕ್ಕೆ. ಈ ಹಾಡುಗಳನ್ನು ತಾವು ಆಯ್ಕೆ ಮಾಡಿಕೊಂಡು ಈ ರಾಗಗಳನ್ನು ಸಂಯೋಜನೆ ಮಾಡುವಾಗ ತಾವು ಯಾವ ರೀತಿಯ ಚಿಂತನೆಗಳನ್ನು ಸಂಗೀತ ನಿರ್ದೇಶಕನಾಗಿ ಗಾಯಕನಾಗಿ ಅದಕ್ಕೆ ಹಾಕ್ಕೊಳ್ತೀರಿ?
1: ಆಕ್ಚುಲಿ ಕೆಲವೊಂದು ಕವಿತೆಯನ್ನು ನೋಡಿದಾಗಲೇ ಟ್ಯೂನ್ ಹೊಟ್ಬಿಡುತ್ತೆ ನನಗನ್ಸೋದು. ಇನ್ನು ಇಲ್ಲ ಅಂದರೆ ನಾನು ತುಂಬ ಕಡಿಮೆ ಕಂಪೋಸ್ ಮಾಡಿರೋದು, ಒಂದು 30-40 ಸಾಂಗ್ಸ್ ಇರ್ಬೋದು. ಒಂದು ಕವಿತೆಯನ್ನು ನೋಡಿದಾಗ ಅದು ಮನಸ್ಸಿಗೆ ನಾಟುವಂಥದ್ದಾಗಿದ್ದರೆ ಅದರಪ್ಪಂತ ಒಂದು ಆ ಟ್ಯೂನ್ ಬರುತ್ತೆ, ಇಲ್ಲಾಂದರೆ ಅದಕ್ಕೆ ಕೂತ್ಕೋಬೇಕಾಗತ್ತೆ ಒಂದು 2-3 ದಿವಸ. ಸೊ ಅದು ನನಗೆ ಇಷ್ಟವಾದ ಇಬ್ಬರು ಕವಿಗಳು ಕೂತಿದ್ದಾರೆ ಇಲ್ಲಿ. ನಾನು ಬಹಳ ಇನ್ನು ಚಿಕ್ಕವನು, ಹೆಚ್ಚಿಗೆ ಏನು ಹೇಳೋದಿಲ್ಲ. ಕೆಲವೊಂದು ಕವಿತೆಗಳು ಎಷ್ಟು ಮಾಡಿದ್ರು ಟ್ಯೂನೇ ಆಗಲ್ಲ, ಅದಕ್ಕೆ 1-2-3 ಟ್ಯೂನ್ ಹಾಕಿ ನೋಡ್ತೀವಿ, ಆಮೇಲೆ ಯಾವುದೋ ಒಂದು ಟ್ಯೂನ್ ಸೆಟ್ ಆಗತ್ತೆ ಅದಕ್ಕೆ. ಆಮೇಲೆ ಸೌಂಡಿಂಗು, ಯಾವ ಪಿಚ್ಚಲ್ಲಿ ಮಾಡ್ತೀವಿ ಅನ್ನೋದು ಇಂಪಾರ್ಟೆಂಟು.
0: ಸೊ ಈ ದಿನ ಎಚ್ ಎಸ್ ವಿ ಅವರು ಮತ್ತು ಬಿ ಆರ್ ಅವರು ಇಬ್ಬರು ಕೂಡ ತಮ್ಮನ್ನು ಬಹಳ ಶ್ಲಾಘನೆ ಮಾಡಿದರು, ಏನನ್ನಿಸ್ತು ಆ ಕ್ಷಣ ತಮಗೆ?
1: ಸರ್, ಅದು ಒಂದು ಆಶೀರ್ವಾದ ನನಗೆ. ನಾನು ಮೊದಲಿಂದ ನಾನು ಅವ್ರನ್ನ ನೋಡೋಕ್ಕಿಂತ ಮೊದಲೇ, ಅಂದರೆ ಸಿ ಅಶ್ವಥ್ ಅವರ ಒಡನಾಟ ಮಾಡೋಕ್ಕಿಂತ ಮುಂಚೆ ನಾನು ಬಹಳ ಇಷ್ಟಪಡ್ತಿದ್ದೆ. ಲೋಕದ ಕಣ್ಣಿಗೆ ನಾನು ಫಸ್ಟ್ ಕೇಳಿದ್ದು, ಅದಾದಮೇಲೆ ಜಾಲಿ ಬಾರಿನಲ್ಲಿ, ಅದೆರಡೂ ನನಗೆ ಆಮೇಲೆ ನನಗೆ ಗೊತ್ತಿರೋರೇ ಅವರಿಬ್ಬರಾಗಿದ್ದರು. ಫಸ್ಟ್ ನಾನು ಬೆಂಗಳೂರಿಗೆ ಹೋಗ್ತಾ ಎಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು, ಬಿ ಆರ್ ಲಕ್ಷ್ಮಣರಾವ್ ಅವರು, ಯಾಕೆಂದರೆ ನಾನು ಇದರಲ್ಲಿ ಕೇಳಿದ್ದೆ ಭಾವಗೀತೆ ಅಂತ ಆಕಾಶವಾಣಿಯಲ್ಲಿ ಬರೋದು. ಆವಾಗ ಕೇಳಿದಾಗ ನನಗೆ ಅವರಿಬ್ಬರೇ ಕವಿಗಳು ಗೊತ್ತಿದ್ದಿತ್ತು. ಸೊ ಅಶ್ವಥ್ ಅವರು ಪರಿಚಯ ಆದಮೇಲೆ ತುಂಬ ಜನ ಇದಾದರು. ಸೊ ಆ ಗುರುಗಳಿಗೆ ನಾನು
0: ಜಾಲಿ ಬಾರಿನಲ್ಲಿ ಮತ್ತೆ ಕೂತ್ಕೊಳ್ತೇವೆ ನಾವು.
1: ಹಾಂ, ಇವಾಗ ಇದೆ
0: ಇದೆಲ್ಲ
1: ಕೂತ್ಕೊಳ್ಳೋಣ ಸರ್.
0: ಆತ್ಮೀಯ ರವಿಯವರ ಕಂಠಸಿರಿ ನಮಗೆಲ್ಲ ಹೆಮ್ಮೆ ತಂದಿದೆ, ತಮಗೆ ಅಭಿನಂದನೆಗಳು ಕೊಡ್ತಾ ಈಗ ನಾವು ಮುಂದಿನ ಹಾಡು ಬಿ ಆರ್ ನಮ್ಮ ಲಕ್ಷ್ಮಣರಾವ್ ಅವರ ಜನಪ್ರಿಯ ಪ್ರಸಿದ್ಧವಾದಂಥ ಗೀತೆಗಳಲ್ಲೊಂದು. ಇವತ್ತಿಗೆ ಕೂಡ ಶಾಲಾ ಕಾಲೇಜುಗಳಲ್ಲಿ ಎಲ್ಲಾದರೂ ಒಂದೆರಡು ಕಡೆ ಅದನ್ನು ಪ್ರತಿದಿನ ಎಂಬಂತೆ ಸ್ಪರ್ಧೆಗಳಲ್ಲಿ ಅಥವಾ ಇತರ ಕಾರ್ಯಕ್ರಮಗಳಲ್ಲಿ ಹಾಡಿಯೇ ಹಾಡ್ತಾರೆ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ನಾನು.

ಶ್ರುತಿಯವರಿಗೆ. ಆತ್ಮೀಯರೇ, ನಮ್ಮ ಕಾವ್ಯ ಪರಂಪರೆಯಲ್ಲಿ ನಾವು ವಿಶೇಷವಾಗಿ ಷಟ್ಪದಿಗಳು ಮತ್ತು ಹಿಂದಿನ ಪರಂಪರೆಯಲ್ಲೆಲ್ಲ ಆದಿ ಪ್ರಾಸಗಳನ್ನು ತಾವು ಗಮನಿಸಿರಬಹುದು. ಸಾಮಾನ್ಯವಾಗಿ ಆ ಸಾಲಿನ ಎರಡನೆಯ ಅಕ್ಷರ ಅದು ಪ್ರಾಸಬದ್ಧವಾಗಿ ಇರುತ್ತದೆ. ಗಾಳಿಲಿ ಕುದುರೆ ವೈಯಾರದಿ ಕುಣಿಯಲು ಧೂಳು ರವಿಯ ಮೇಲೆ ಮುಸುಕುವುದೇ ತಾಳಿದವರಿಗೆ ವಿರುದ್ಧ ಲೋಕದಲ್ಲುಂಟೆ ಗಾಳಿಗೆ ಗಿರಿಯು ಅಲ್ಲಾಡಬಲ್ಲದೆ ರಂಗ ಅಂತ ಆದಿ ಪ್ರಾಸಗಳಲ್ಲೆಲ್ಲ ನಮ್ಮ ದಾಸರು ಷಟ್ಪದಿಗಳಲ್ಲೆಲ್ಲ ಬರೀತಾರೆ. ಆದರೆ ಆಧುನಿಕ ಕಾವ್ಯಘಟ್ಟದಲ್ಲಿ ನಮ್ಮ ಭಾವಗೀತೆಗಳು ಅದು ಗೇಯತೆ ಜೊತೆಗೆ ಅಂತ್ಯ ಪ್ರಾಸಗಳು ಸಾಮಾನ್ಯವಾಗಿರ್ತದೆ. ಅಂತ್ಯ ಪ್ರಾಸಗಳು ಅಂದರೆ ಕೊನೆಯ ಆ ಪದಗಳು ಅದು ಒಂದೇ ರೀತಿ ಅಥವಾ ಅದರ ಸಂಬಂಧಿ ಅಕ್ಷರಗಳಾಗಿರುವಂತಹ ಪರಂಪರೆ. ಆದ್ದರಿಂದ ಓರ್ವ ಕವಿ ತನ್ನ ಕವಿತೆಯನ್ನು ಬರೆಯುವಾಗ ಎಷ್ಟೆಲ್ಲ ಅಂಶಗಳನ್ನು ಗಮನದಲ್ಲಿಡಬೇಕು. ಪ್ರೊಫೆಸರ್ ಯಶಸ್ವಿ ಅವರ ಮತ್ತೊಂದು ಜನಪ್ರಿಯವಾದಂತಹ ಹಾಡು ಸುಳಿಮಿಂಚ ಬಳ್ಳಿ ಬಂತೇಕೆ ಇಲ್ಲಿ, ಅಲ್ಲಿ ಲೀ ಬಂತು, ಇರಬಾರದೇನು ಕಾರ್ಮೋಡದಲ್ಲಿ. ಈ ಪದದ ಅರ್ಥಗಳನ್ನು ಕೂಡ ಗಮನಿಸೋಣ, ಪ್ರಾಸಗಳನ್ನು ಕೂಡ ಗಮನಿಸೋಣ. ಮತ್ತೆ ರವಿ ಮುರೂರು ಅವರು.

ಇಷ್ಟವರೆಗೆ ಹಾಡು ಹುಟ್ಟುವ ಸಮಯ ಈ ಕಾರ್ಯಕ್ರಮದ ಧ್ವನಿ ಮುದ್ರಿತ ಭಾಗವನ್ನ ಕೇಳಿದ್ರಿ. ಇದರ ಉಳಿದ ಭಾಗವನ್ನ ನಾಳಿನ ಪ್ರಸಾರದಲ್ಲಿ ಕೇಳ್ತಾ ಬರೋಣ. ಕೇಳ್ತಾರೆ ರೇಡಿಯೋ ಸರಂಗ 107.8 FM. ಇದು ಬಣ್ಣ ಬಣ್ಣದ ಬದುಕು.

0: ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀ ದುರ್ಗಾ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಈ ಕಾರ್ಯಕ್ರಮದ ಮೊದಲ ದಿನ ನಡೆದ ಯಕ್ಷಗಾನ ಪ್ರಸಂಗ ಬಾಮುಲ್ಲಾ ಬಾಮಕುಮಾರೆ, ಪ್ರಸಂಗ ರಚನೆ ಸದಾಶಿವ ಆಳ್ವ ತಲಪಾಡಿ, ಭಾಗವತರು ಸತೀಶ್ ಶೆಟ್ಟಿ ಬೋಂದೇಲ್, ದೇವಿಪ್ರಸಾದ್ ಆಳ್ವ ತಲಪಾಡಿ, ಚೆಂಡೆ ಹಾಗೂ ಮದ್ದಳೆ ಪ್ರಶಾಂತ್ ಶೆಟ್ಟಿ ವಗೆನಾಡು, ಸುದಾಸ್ ಕಾವೂರು, ಚಕ್ರತಾಳ ಕೇಶವ್ ಆಚಾರ್ಯ ಕಿನ್ಯ, ಪಾತ್ರವರ್ಗ ಮೈಸಗ ಸಂಜಯ್ ಕುಮಾರ್ ಗೋಣಿಬೀಡು, ಪಾರ್ವತಿ ಅಂಬಾ ಪ್ರಸಾದ್ ಪಾತಾಳ, ಈಶ್ವರ ಪುಷ್ಪರಾಜ್ ಕುಕ್ಕಾಜೆ, ಗೊಬ್ಬುದ ಜೋಕುಲು ಕಡಬ ದಿನೇಶ್ ರೈ, ಪ್ರಜ್ವಲ್ ಗುರುವಾಯನಕೆರೆ, ಬ್ರಾಹ್ಮಣ ಮಾನಿ ಅಶ್ವಥ್ ವಂಚನಾಡಿ, ಮೈಯಗ ರಾಮಚಂದ್ರ ಮುಕ್ಕ, ಬಾಮಕುಮಾರೆ ಸುನಿಲ್ ಕುಮಾರ್ ಪಲ್ಲಮಜಲು. ಈಗ ಬಾಮುಲ್ಲಾ ಬಾಮಕುಮಾರೆ ಈ ಯಕ್ಷಗಾನ ತಾಳಮದ್ದಳೆಯ 6ನೇ ಕಂತು.
1: ಬರುವೆಯ ಬರುವೆಯ ಪಗೆ ಕುಲೇ ಬಿದನೇ

0: ಅತ್ತಿ, ಓ ನಿನ್ನ ಮನಸ್ಸದ ಕರಕರಿ ಎಂಚಿ ನಾನು ಹೆಂಗ್ ಕರ್ತಾಂಡ್ ದಿಂಜಿದಿ ಪೊರ್ತೆಲು ಬಂಜಿನಾಲು ಮೈಸಾಗೆ
1: ಅಂದಿ
0: ತಿಂಗೋಲ ಆಜಾಂಡ್
1: ಹಾ
0: ನನ್ನ ಏಳನೇ ತಿಂಗಳು ಅಲ್ಲ ಬಾಯಿದಗ್ಗಿ ಬಂಜಿದಗ್ಗಿ ಕಳೆವುಡು
1: ಆ ಪೊರ್ತು
0: ತಮ್ಮನ ಆವುಡು
1: ಆ ಪೊರ್ತು ಈರಿಪ್ಪಡು ಎಂಕಿತ್ತಂಡ್
0: ಯಾನು ಉಪ್ಪುಡು ಅಂದು ಪನ್ಪುನಿ
1: ಅಂದಿ
0: ಅಣ್ಣ ದಾನೆ ಮಲ್ಪುನಿ ಪನ್
1: ಹಾ
0: ರಕ್ಕಸರನ ಬಿದ ಮುತ್ತಾದ ಲೋಕಗೆ ಎಡ್ಡೆ ಮಲ್ತು ಜಿನ್ನಾಣ ಯಾನು ಲೋಕಬಾರಿ ಈಶ್ವರತ ಸಾಧ್ಯ ಉಂಡ ಬನಿಗೆ
1: ಅವು ಆಪುಚ್
0: ಅತ್ತ ನರಮಾನಿರನ್ ಮಾನ್ಯಕೇರೊಂದುಲ್ಲೇರು ಅಂಚಿತ್ತನ ರಕ್ಕಸರ ಬಿದೆ ಮುತ್ತಾವುಡುಂದೆ ಪಂಡ ಧ್ಯಾನಪಿ ದಡದು ಅಂತನಾಯ ಅಣ್ಣ ಏಪ ಬರುವರು ಎಂದು ಪನ್ಪುನೊಂಜಿ ಪ್ರಶ್ನೆ ಈ ಕೇಂಡ
1: ಅವೇ ಏತು
0: ಆಜಿ ವರ್ಷದ ಲಡೈನು ಮೂಜಿ ವರ್ಷಡು ಮುಗಿಪೆ ಮೂಜಿ ವರ್ಷದ ಲಡೈನು ಒಂಜಿ ವರ್ಷಡು ಮುಗಿಪೆ ಒಂಜಿ ವರ್ಷದ ಲಡೈನು ಆಜಿ ದಿನೊಟ್ಟು ಮುಗಿಪೆ ಆಜಿ ದಿನದ ಲಡೈನು ಮೂಜಿ ದಿನೊಟ್ಟು ಮೂಜಿ ದಿನದ ಲಡೈನು ಮೂಜಿ ಗಳಿಗೆಡು ಮುಗಿತದೆ ರಕ್ಕಸರೆ ಬಿದೇನು ಮಾರಿಯಾದ ಉಂತದು ಮುತ್ತಾದು ಲೋಕವು ಕಲ್ಯಾಣ ಮಾಡ್ತದೆ ಆಯ್ನಾದ ಬೇಗ ಯಾನಿಡೆ ಬರ್ಪೆ ನಿಕ್ಲ ಒಟ್ಟಿಗೆ ಯಾನು ಸೇರ್ವೆ
1: ಇತ್ತೆಂಕ ಸಮಾಧಾನ ಅಂಡ್ ಈರು ಲಡೈ ಸಾಧಿತದು ಈಡೆಗೆ ಬರ್ಪುನ ಅಂದಂದ ಅನಗ ಈರನ್ನ ಕಡಪಡ್ದು ಕೊರಪು ನಂಚಿನ ಬೇಲೆ ಯಾನ್ಲ ಮಲ್ಪಡ್ಚ
0: ಪೊರ್ಲುಡೆ ಮಲ್ಪಡ್
1: ಪೊರ್ಲುಡೆ ಕಡಪಡ್ದು ಕೊರಡು
2: ಪಂಡಿಪಾತೆ ರೋಗಾನಿ ನಿಜ ಸಮ್ಮತನು ಕೊ

0: ಅಡಾಯಿಗೆ ಪಿದಾಡುವರು ಪನ್ನಗ ಇಂಕೊಂಜಿ ಸಮಾಧಾನ. ಅವೆತ್ತ ಒಟ್ಟುಗು ಎರೆಗೊಂಜಿ ಪೊರ್ಲುದ ಉಣಸು ಬಳಸದೇ ಕಡಪುಡುಡು ಪನ್ನಂಜ ಆಸೆ. ಅವೆಕ್ಕು ಬೊಡಾದು ಇರು ದುಂಬತ್ತ ಬೆಂದ್ರೊಟ್ಟೆಗೆ ಪೋಡು ಅಲ್ಪ ಪೊರ್ಲುಡು ಮೀಯೋಡು ಇರೆ ಸಾರ ಕಡ್ಡ್ಯ ಬೆಚ್ಚ ನೀರು ಮಲ್ತದೀತೆ. ಅವೆಕ್ಕು ಸರಿಯಾದ ಸಾರ ಕಡ್ಡೆ ಚೌಳಿ ನೀರ್ಲಾಮ ಐತದೆ. ಅವೆಟ್ಟು ಪೊರ್ಲುಡು ಒಪ್ಪತಪ್ಪ ಮೀಯೋಡು ಇರು ಮೀಯೋಡು ದಂಡ ಹೋದ ಅಂಚನೆ ಬೆಚ್ಚ ನೀರು ಮೀಪು ನತ್ತೀರು ಆಯ್ಕೆ ತರೆಕ್ಕು ನೆತ್ತಿಗೆ ನೆಯ್ಯೆಣ್ಣೆ ಪಾಡುವೆ ಬೆರಿಕ್ಕು ಬೆಪ್ಪೆಣ್ಣೆ ಪಾಡುವೆ ಕೆಬಿಕ್ಕು ಕೀಲೆಣ್ಣೆ ಮೈಪೆ ಹಿಂದೆ ಹೀಗಲೆಗೆ ತಂಪೆಣ್ಣೆ ಪಾಡುವೆ ಪಾದಗು
1: ಪಾದದೆಣ್ಣೆ
0: ಅಂಚತ್ತು ಉಗುರುಗು ಉಗುರೆಣ್ಣೆ ಈತ್ ಪಾ.

0: ಉರಿಯನ್ನೆ ಮೈತದ ಸಾರಕಡ್ಡೆ ಬೆಂದ್ರಡೆ ಬೆಪ್ಪಾಯ ಸಾರಕಡ್ಡೆ ಚಂಡೀರಡು ತನ್ಪಾಯ ಆತ ಮಾತ್ರ ತನ್ಪಾದ ಸುದ್ದಮುದ್ರಿಕ ಆಯನ ಯಾನ್ ಅಕ್ಕಸಂದ ಮರಪತ್ತಿಯೇ ಪಾತಾಳಂದ ನೀರು ದೆತ್ತೆ ಬೊಳ್ಳಿನ ಗಿಂಡೆಗೆ ಪಾಡಿಯೇ ಉಲೈ ಗಂಧ ಸಾಲೆಗೆ ಬತ್ತೆ ಅಂಗೈ ಊರಿಯೇ ಮುಂಗೈಡು ತರತ್ತೆ ಮುಂಗೈ ಊರಿಯೇ ಅಂಗೈಡು ತರತ್ತೆ ಸಾನದ ಕಲ್ಲಿಡಿತ್ತು ನಂಚಿತ್ತನ ಗಂಧದ ಕೊರಡನ್ನು ತಳತದಾತಿಗೆ ಚಂದದು ಗಂಧ ಪಾಡಿಯ ಭಕ್ತಿಡು ಭುಕ್ತಿ ಪಾಡಿಯೇ ಅವೆಡದು ಬೊಕ್ಕ ತುಳಸಿ ಮಂಟಪದಡೆ ಬತ್ತಿಯೇ ಮೂಡಾಯಿತು ಏ ಸೂರ್ಯ ಸೂಕೆ ಕರಿತೆ ಪಡ್ಡೆಯಿತು ಏ ಚಂದ್ರ ಜಪಮಂತೆ ಗಿಂಡಡಿತ್ತಿನ ನೀರನ್ನು ತುಳಸಿಗೆ ಮೈತದ ಸೀರ್ತೋನು ಸ್ವೀಕಾರ ಮಲ್ತೆ ಅವೆಡದು ಬೊಕ್ಕ
1: ಬಲೆ ಉಲಾಯಿ ಅನ್ಲೆತ್ತೆ
0: ಬತ್ತೀನಿ
1: ಕೊಟ್ಟು ಮನೆ ಮೂಳು
0: ಅತ್ತ
1: ದಾಯ ದೀತಿನಿ
0: ಕುಲ್ಲು
1: ಈರು ಕುಲ್ಲುಡು ಅವೇಕ್ ಬೊಡದೆ ತುಲೆ ಎದುರುಡು ಭಂಗ ಬಾರದಿ ಇರೇನು ಬಾಡ್ದಿನಿ
0: ಭಂಗ ಬಾರದ ಇರೇ ಪಾಡಿಯ
1: ಅಂದು
0: ಬೊಲ್ಲಿನ ಗಿಂಡಡಿತ್ತಿನ ನೀರು ಪಾಡದು ಈಸಿಯ
1: ಈಸಿಯೇ
0: ಬಲತ ಬಾಗನು ಬೊಲ್ಲಿದ ಗಿಂಡದ ನೀರಡಿ ಈಸಿಯ ದತ್ತ ಬಾಗನು ಕಂಚಿದ ಗಿಂಡದ ನೀರಡಿ ಈಸಿಯ
1: ನಾಲು ಬಗೆತ ಉಪ್ಪಡು ಬಾಡದೆ ತುಲೆ
0: ಓ ಕುಕ್ಕು
1: ಕರಂಡೆ
0: ಕಾಮಟೆ
1: ಕಣಿಲೆ
0: ಕಣಿಲೆ
1: ನಾಲು ಬಗೆತ ಉಪ್ಪಡಲ ಪಾಡ್ದೀತೆ ಯಾರಂದು ಬನ್ನೇಕ
0: ನೀರ್ ಜತ್ತೊಂದುಂಡಿ
1: ಈರಿ ಜಪ್ಪನೇಕ್ ದುಂಬು ಈರಿಗೆ ನುಪ್ಪು ಬಲ ಸುಡ್ಚೆ ಅವೇಕ್ ಬೋಡದು ಬೊಳ್ಳಿ ಅರಿತ ನುಪ್ಪು ಮಲ್ತದೆ ಅವಳ ಎಂಚ ವರ್ಣ ಬುಳ್ದು ವರ್ಣದ ಮುತ್ತುದ ವರ್ಣದ ನುಪ್ಪವು
0: ಬುಳಂತರಿತ ಮುತ್ತಿನ ವರ್ಣದ
1: ನುಪ್ಪು
0: ಬಲಸದ
1: ಬಲಸದೆ ಇಂದಿಕ ಕೂಟದು ಉಣಿಯರ ಎಡ್ಡ ಕಜಿಪ್ಪುಲ ಅವಡ್ಚ ಹಾ ಅವೇಕ್ ಬೋಡದು ಮುಂಚಿ ಮುನ್ನೂದು ಪಾಡದೊಂಜಿ ಕಜಿಪ್ಪು
0: ಮುಂಚಿ ಕೂಟದು
1: ಮುನ್ನೂದು ಬಗೆತ್ತ ಕಜಿಪ್ಪು ಆತಿ ಎತ್ತು ಅಳೆ ಕೂಟದು ಐನೂದು ಬಗೆತ್ತ ಕಜಿಪು
0: ಅಲೆ ಕೂಟದ ಐನೂದು ಬಗೆ
1: ಹಾ ತಾರಾಯಿ ಕೂಟದು ಸಾರ ಬಗೆತ್ತ ಕಜಿಪು ಮಲ್ತದೆ ಈ ರವೇನು ಉನೋಡು ಉಂಡದ ಆಂಡ ಯಾರಂದು
0: ಪಚ್ಚದ ಪಸೆಂಗಿರಿಯ
1: ಹಾ ಪಚ್ಚದ ಪಸೆಂಗಿರಿ ಮೈತಿನಿ
0: ಅಂದು ಬಂಗಾರ ವರ್ಣದ ನೆಯ್ಯ
1: ನೆಯ್ ಮೈತಿನಿ ಯಾನು
0: ಗಿಂಗಡಿ ಪುನವು ಅಲೆನ
1: ಅಲೆ ಈತೇನು ಉಂಡುಂಡ ಯಾರಂದು ಬಾಯಿ ಚೀಪೆ ಮಲ್ತ ನೋಡಿರು ಅವೇಕ್ ಬೋಡದೆ
0: ಪದಂಗಿ ಬಲ್ಮನ ಮಂತಯಾನ
1: ಪದಂಗಿದ ಪಾಯಸ
0: ಎಂಕ್ ಬಾರೀ ಒಂಜಿ ಕುಸಿ ಕೊರಪು ನಂಚಿನ ಪದಂಗಿದ ಪಾಯಸನೇ ಮಲ್ತದ
1: ಅವೇನು ಉಣ್ಲೆ ಉಂಡು ದಾಯಿ ಬುಕ್ಕ ಒಂಜ ಆರಿಗೆದೆ ಪೋಡು ಇರು
0: ಆರಿಗೆದೆತ್ತೆ ಯಾನಂತೆ ಕುಳ್ನಾಲ್ತ ಲಕ್ಕೊಡ್ನಣ್ಣ
1: ಕೈ ಬತ್ತೊಡೆ
0: ದತ್ತ ಕೈಟು ಬತ್ತದು ವರ ಲಕ್ಕವಣ
1: ಲಕ್ಕವನ ಮಾತ್ರ ತೂಲೆ ಇಂದು ಬಂಗಾರ ಬರ್ಣದ ಗಿಂಡೆ ಇಂದಕ್ಕೆ ಬೊಳ್ಳಿದ ಸಕ್ಕಣ ಇಂದಟ್ಟು ಇರು ಕೈ ದೆಕ್ಕೊಡು ಯಾವ
0: ಈ
1: ಕೈ ದೆಕ್ಕದೆ ಬತ್ತರಂಡ ಇಂದೇ ಉಜ್ಜಾಲ
0: ಓ ತೂಂಕಣದ ಉಜ್ಜಾಲ
1: ಈ ಉಜ್ಜಾಲಡಿ ಇರು ಕುಲ್ಲೋಡು ಈ ರೊಟ್ಟಿಗೆ ಯಾನಲಾ ಕುಲ್ಲೋಡು ಬಚ್ಚಿರೆ ಬಜ್ಜೆ ನಮ್ಮ ಇರುವೆರಲ ಒಟ್ಟು ಕುಲ್ಲದ ತಿನ್ನೋಡು
0: ಬಚ್ಚಿರೆಲ್ಲ ಬಜ್ಜೆ ಇಲ್ಲ ಗುದ್ದು ಖಂಡನೆ ಬಾಯಿಗೆ ದೀಯಲ್ ನಾಣ ಐ ಟಿಪ್ಪು ನಂಚಿತ್ತನ ಸಂತೋಷ ಐದು ಮಿತ್ತು ಊಲಜ್ಜಿ ತುಕ ಐನು ಬಚ್ಚಿರಲ ಐನು ತುಂಡು ಪೂಲುಲ ಹೊರ ಗುದ್ದು ಬಾಯಿಗೆ ದೀದು ಹುಡುಗೆ
1: ಬಾಯಿಗೆ ದೀನೇ ತಳ ತುಲೆ ಈ ರಾಗಿಪ್ಪನ ಪೊರ್ಲುಡ್ತು ನಗನೆ ಇಂಕ ಸಮಾಧಾನ
0: ಖುಷಿಯಾಪನ ಗೊತ್ತುಂಡ
1: ಆಂಡ ಒಂಜಿ ಈರು ಬಾಯಿಡು ದಿಂಜಾ ಒಂದೇ ಐನು ಇತ್ತಾರಂದ ಅಂಡ ಐನೊರ ಉಬ್ಬಿಯೋಡು ಎಂಕ ತೋಜುಜ್ಜ
0: ಬಾಯಿದ ಕಪ್ಪರ ಕಳೆಯರೆ ಎಂಕ ಕಂಚಿನ ಗಿಂಡೆಡು ನೀರು ಕನ
1: ಕೊಣತೆ
0: ಬಂಜಿ ತಂಪು ಮಲ್ಪರೆ ಬೊಳ್ಳಿನ ಗಿಂಡೆಡು ಪೇರು ಕನ
1: ಅವುಲ ಕೊಣತೆ ದೇತೊನ್ಲೆ
0: ಬಾಯಿದ ಕಪ್ಪರ ಕಳೆ ಬೊಳ್ಳಿನ ಗಿಂಡೆಡಿತ್ತಿನ ಪೇರು ಬರ್ದು ಬಂಜಿ ಸಂಪು ಮಲ್ತೊಂಡ
1: ಸರಿ
0: ನನ್ನ ಐತ ಸಿಂಗಾರ ವಚ್ಚಾಯ
1: ಅವೆಂಚ ಈ ರೈಸ ಸಿಂಗಾರ ಪರದಕ್ಕ ತೂಪೇನ ಓ
0: ಅಲ ತೆನ್ಕಾಯಿ ಬಾಗೋಡು ನಮ್ಮ ಇಲ್ಲದ ಕಲ್ಲ ಕೆಲೆಮ್ಮಿ ಉಂಡತ್ತ
1: ಅಂದು
0: ಐತ ಕಿನ್ಕನ ಬಿರಳ್ಡಿ ಒತ್ತುಲ ಕೊಂಬ ಬಿರಳ್ಡು ಒತ್ತುದು ಮುತ್ತಿನ ಮುಗುರು ಬಾಯಿ ದೆಪ್ಪುಲ
1: ದತ್ತೆ
0: ಓರೆ ಸರಪುಲಿ ವೈಪುಲ
1: ಕೊಣತೆ
0: ಓರೆ ಸರಪುಲಿ ವೈತಿ ಸಾತಿಗೆ ಬಂಗಾರದ ಪಟ್ಟಿದ ದೋತ್ರಣ್ಣು ಐ ಪತೊಂಬಲ ಬೊಳ್ಳಿದ ಪುಲ್ಲಿತ್ತನ ತಲೆತ್ರಣ್ಣು ಕೈಕ್ ಮುರ್ಗ್ಯುಂಡು ಎನ್ನ ತೋಳುಗು ತೋಳ ಬಂದಿಣ್ಣು ಬೊಲ್ಲಿ ಕಟ್ಟದ ಪೆರಣ ಬೀಸತ್ತಿಣ್ಣು ಅವೇನು ಪೂರ ಫತೋಂಬಲ ಐತ ಕಚ್ಚೆ ಸ್ವಾಡಿಯನು ಬಂಗಾರಿನ ದರಿ ದಡಿ ಇತ್ತು ನಂಚಿತ್ತ ದೋತ್ರ ತುತ್ತುದು ಕಚ್ಚೆ ಸುತ್ತುದು ಐತ ಸಿಂಗಾರ ಆಯನು ಐತ ಸಿಂಗಾರ ಅದು ಬೊಲ್ಲಿದ ಕಟ್ಟ ಇತ್ತನ ಪೆರಣ ಬೀಸತ್ತಿನ ಸೊಂಟೋಗು ಸ್ತಿಕ್ಕಾ ಒಂಡೆ ಕೈಟ್ ಚಂದ್ರಾಯುಧ ಪತ್ತೊಂಡೆ ನನಯಾನ ಫಿದೌಟ್ ನಂಚಿನ ಪೊರ್ಲು ತೂಪನ
1: ಆ ಪೊರ್ಲು ತೂನಗ ಉಂಡತ್ತಿ ನಿಜವಾದ ಪನ್ಪೆ ಈರನ್ನ ಮದಿಮೆ ಅಂದ
0: ದುಮ್ಮಗು ತುಂಬಿನ ಪಾಸಾಡಿ ಪಿರವುಗು ಪಿರವಿನ ಪಾಸಾಡಿ ಸಕುನದ ಬಿಡಿ ದಕ್ಕಾದೆ ಸೊನ್ನದೆ ಕೊಮ್ಮನು ಊದಾದೆ ಆತ ಮಾತ್ರ ಎದುರುಗು ಬಲ್ಗ.

ಏರ್ಲದಂತೆ ಆತನ್ನ ಬಾಲೆಗೆ ಒಂದು ಆಯರಬಲ್ಲಿ ಪನ್ನ ಕಾರಣ ಗಾತ್ರ ಮೈಸಗಿನ ಪುಲ್ಲುಡು ಏನು ತೂವಂಡೆ ಆಲು ಪೆದ್ದುದು ಆ ಬಾಲ್ಯದ ಮೋಣಿನೆಂಕು ತೂಪಾಯರ ಕೊರ್ನಗ ಮನಸ್ಸಿಗೀತ ಸಂತೋಷ ಅಂಡು ಗೊತ್ತುಂಡೆ. ಆ ಬಾಲೆ ದಿನ ಪೋಯಿ ಲೆಕ್ಕನೆ ದಿನ ಆ ಪತ್ತೊಂಜಿ ಕರಿದೇ ಪೋಂಡು ಕರಿನಂಚಿನ ಬಾಲೆಗೊಂಜಿ ಪುದರದಿ ಓಡು ಬಂದಂಜನ ಆಸೆಡು ಮನಸ್ಸಿಡೆಂಕ್ಲೊಂಜಿ ತೀರ್ಮಾನ ಮಲ್ತ ಬಾಲ್ಯದ ಪೊರ್ಲು ಬಳಿಗೆನು ತೂತು ಬಾಮೆ ಬಾಮ ಬಾಮ ಕುಮಾರ ಇಂಚ ಆವೇ ಬಾಮಲ್ಲ ಕುಮಾರೆ ಇಂಚ ಪುದರದಿಯೇ ಮನಸ್ಸಿಗೆ ಸಂತೋಷ ಆಪುಂಡು. ಆ ಬಾಲ್ಯದ ಪೊರ್ಲು ಬಳಿಗೆನು ತೂವಂದು ಆ ಬುಲೆಪ್ಪುನು ತೂವಂದು ಬಾಲೆ ಗೊಬ್ಬುನಿನ ತೂವಂದು ಇಪ್ಪುಡು ಆಸೆ ಒಂದುಂಡು ತೂವಂದು ಇಪ್ಪುವ

ತೊಟ್ಟಿಲವಾಗಿ ಕುಂಟದ ಬೆಪ್ಪುಗೂ ಕರ್ಕ ಕಣ್ಣು ಮುಚ್ಚಿದ್ದು ಜೆತ್ತದಿತ್ತು ನಾಯಿ ದಿಡಕ್ಕಲಕ್ಕದೊಂತಿಯ ಅಜನಾಪಿ ಲಕಾಂಡು ತೊಟ್ಟಿಲದ ಲಕ್ಕದ ತರೆಯಿಂಚ ಎಕ್ಕಲ್ಪದು ತೂಪನೆ ತುಲೆಗೆ ಆ ದೂರದ ಚೆನ್ನತ್ತಿ ಮಾಡ್ ಆನಬೊಬ್ಬೆ ಪೊಣ್ಣ ಮುರಿಯಕೇನೊಂದು ಹಾ ಬಹುಶಃ ಊರದ ಜೋಕುಲು ಮಾತ ಒಟ್ಟಿಗೂ ಸೇರಿದು ಗೊಬ್ಬೊಂದು ಲೆರದಾದಾನ ಎಂಕಲ ಮನಸಾಂದ್ ಈತ ನೆಟ ನಿದ್ರೆ ಹಿಡಿತ ನನ ಜಪ್ಪುನತ್ ಲಕ್ಕದ ಎಂಕಲ ಪೋದು ಗೊಬ್ಬೋಡು ಒಂದು ಉಡಲ್ದೊಲ ಆಸೆ ತೊಟ್ಟಿಲಿರದು ಜತದ ತಿರ್ತು ಬತ್ತೆ ಅಲೆ ಅಡಿಕಬಾರ್ದಿನ ಕುಂಟು ನೆದೆತದು ಸೊಂಟಗುತ್ತು ತೋನ್ಯಾನ ಜಾಲರದ ಪಿದೈ ಬತ್ತದ ಇಪ್ಪನೊಂದು ಏರ್ನ ಜೋಡದಾದನ ನೀ ಎನ್ನ ಕಾರ್ಗಾಪಿನಂತೂ ಜೋಡತ್ ಮುಖೊಂದು ಜೋಡು ಪಾಡ್ನ ಪ್ರಾಯಲತ್ತಿ ನೀ ಇಲ್ಲಲಿ ಏರ್ನ ಪಾಡ್ನ ಜೋಡು ನೇನು ಪಾಡ್ದ ನಡಪುಗ ಬಣ್ಣ ನಡಪರಾಪುಜಿ ಒಯ್ತೋ ಒಂದು ಪಿದಾಡ್ನಿ ಓ ಅಡೆ ತಡಮೆ ದಡೆ ಮುಟ್ಟ ಬೈದೆ ಸೀದ ಪೋಪಿನಿ ಸರಿಯಾ ಇಜ್ಜಿ ಮಿರಪೇರ ಪೆರ್ಪುಡಿಯನ್ನ ನೆತ್ತೆರು ಮಾಸುಗು ಸುರ್ಪ ಕೊರ್ನ ಅಪ್ಪೆ ಒಲ್ಲೇರತ್ತ ಅಲ್ಲಡ ಒಂಜಿ ಪಾತೆರ ಬನ್ನೋಡು ಏರೇಡ ಅಂದು ಅನ್ಬಿಡಿ ಇಲ್ಲದಲ್ಲ ಈ ರಡ್ಡ ಅಪ್ಪೆ ನಕಲುಲ್ಲೇರು ಪೆದದ ನೀ ಏರು ನಿಂಗೆ ಕೀತ ನೆಟ್ಟಲ್ಲ ಸರಿ ನೀ ಗಂಟಿಜ್ಜಿ ತಾಯಿ ಪಂಡ ಇರುವೆರ್ಲ ಆತ ಮೋಕೇಡ ತಾಂಕದೇರೆ ನಾನು ಏರ್ಡ ಪನ್ಪುನೊಂದು ಯೋಚನೆ ಮನ್ಪುನಾಗ ಮಲ್ಲಾರುಲ್ಲೇರ್ ಇಲ್ಲಲ್ಲ ನೇಲೆಪ್ಪೆ ಪಾರ್ವತಿ ದೇವೇರೆ ಅಲ್ಡ ಪಣ್ಣಂಡ ಅವು ಇಲ್ಲದಲ್ಲ ಈ ಮಾತೇರಡಲ್ಲ ಪಂಡದ ಪೋಯಿಲ ಕನೆ ಅಂಚ ಪಂಡದ ಕಾರಡಿತಿನ ಮುಟ್ಟುನು ಅಲ್ಪನೆ ಕದೆಲ್ತ ಬಾಡಿಯ ಲಕ್ಕದ ಇಲ್ಲದ ಉಲೈ ಬೈದ ಅಮ್ಮ ಓ ಅಮ್ಮ ದಾದಂಡ ಇದಕ್ಕೆ ಆಚಿರ ಅಣ್ಣ ಅಂದ ಗಡಿಬಿಡಿ ಅತ್ತ ತೊಟ್ಟಿಳಿತಿನ ಜೆತ್ತದ ಎಂಚಲಾಗಿದ ಬತ್ತೆಂದ ಇಜ್ಜಮ್ಮ ನಿಖಲ್ ಮಾತ ಹೆಂಕ್ ಒಂಜು ವರ್ಷ ಆತಿ ನಿನ್ನೆ ನಿನ್ನ ಅತ್ತೆ ತೂಲೆಗೆ ಒಂದಿತ್ತ ನಾಲ್ ವರ್ಷ ಪ್ರಾಯದಲ್ಲಕ್ಕೆನ ತೋಜೇನೆ ಅಂದ ಲೋಕ ಆತ ಪೊರ್ಲುಡು ತಾಂಕದರ್ ಲೋಕ ಗಪ್ಪೆ ಅಂದ ಪನ್ಪಾಯಿ ನಕಲ್ ನಿಖಲ್ ನಿಖಲ್ ನ ಬಾಲೆ ಏನ್ ಚೆಪ್ಪು ಬನ್ಲೆಗೆ ಅಪ್ಪಗ ನಿನ್ನ ಸರ್ ರೋಡ್ ಇಂಚ ಆಣ್ ಬಂದಾಗ ಹಿಡ್ದಲ್ಲ ವಿಶೇಷ ಅಂದಿಜ್ಜಿ ಅಮ್ಮ ಒಂದು ಅಲೆ ಓ ಆ ಮಿತ್ತೊಂಜಿ ಅಟ್ಟೋಡು ಉಂಡತಿ ಅವ್ಲು ಇನ್ನ ಮುತ್ತುದ ಚೆಂಡ್ ಅಯ್ಯನೊಂಜಿ ಒಯ್ತದ ಇಂಚಿ ಗುರ್ಲೆ ಅಲೆ ಆಮೇಟೊಂಜಿ ಅವು ನೇತ ಪಕಲದ ಪರೇಲು ಉಂಡತಿ ಅವ್ಲ ಗುರ್ಲೆಗೆ ಅಲೆ ಮೌಲು ಚೆಂಡತಿ ಮಾಡ ಬಾಕಿ ಮಾಡು ತೂಲೆಗೆ ಅಲೆ ಜೋಕುಲು ಪೂರ ಗೊಬ್ಬಂದುಲ್ಲೇರು ಯಾನ್ಲ ಪೋಪೆ ಅಂದ್ ಗೊಬ್ಬರೆ ಅಡೆಗ ಬೊಕ್ಕ ಎಂಚಿನ ಏತ ದಿನ ನಿಲ್ಲದಲ್ಲ ಕುಲೋನ್ ಬೊಡಿಯುಜಿ ಹಾ ದಾಯಿಗಮ್ಮ

0: ಅಮ್ಮ
1: ಕೇಳೋಣ ಮಗ. ಈ
0: ದಾದೆಮ್ಮ
1: ಯಾನು ಬಂತು ಪಾತ್ರನು ಕೇನುಡು ಪಂಡೇ
0: ದಾದೆ ಬಂದ್ ಬರೀ
1: ಇನ್ನೆ ಬಾಲೆ ಅಂದ
0: ಅಂದ
1: ಈ ತೊತ್ತಿ ತೊಟ್ಟಿ ಇತ್ತೇ ಅಂದ
0: ಅಂದಮ್ಮ
1: ಇತ್ತೆ ಲಕ್ಕ ದುಂತಿಯ ಪಂಡಿ ಸಾತಿಗೆ ಎಲ್ಲ ಜವನೆ ಹತ್ತದೆ
0: ಅವಂದ
1: ಕಿನ್ನೆ ಜೋಕ್ಲಕ್ಕನೆ ಅತ್ತ ಇಲ್ಲ
0: ಅಂದನ್ನ
1: ಹುಡುಗಾಟಿಗೆ ಬುದ್ಧಿ ಅವು
0: ಅಂದ
1: ಇತ್ತೆ ಅಲ್ಪ ಕಂಡು ಜೋಕ್ಲು ಗೊಬ್ಬು ಏರು ಅವರು ತುದಾರಕ ನಿಕ್ಕಲು ಆಸೆ ಆಪನ ಸಹಜ
0: ತಡೆಯು ಜಿಂಕ್
1: ಗೊಬ್ಬುಡು
0: ಅಂದ
1: ಆವಂದ
0: ದಾಯಿಗು
1: ಅಕ್ಕಲೆ ಒಟ್ಟಿಗೆ ಬೋದು ಗೊಬ್ಬನ ಪ್ರಾಯ ನಿನ್ನವತ್ತ
0: ಗೊಬ್ಬರಲ್ಲ ಪ್ರಾಯ ಬರ್ತೀಯ ಅವಡೆ
1: ಅಕ್ಕನ ಪ್ರಾಯ ನಿನ್ನವಳು ಮಗ
0: ಅಪಗಣ ನಮಲಕತ್ತ
1: ಚೆಲ್ಲು ಬುದ್ಧಿ ಅಂತ ಉಂಡು ಆಪುರ್ತು ಗೆಂಚಿನ ಮಲ್ಪೇರು ಪಣೇರ ಅಪ್ಪಜಿ ನಿನ್ನ ತೂದಾನಾಗ ಅಕ್ಕಲಿಗೆ ಮರಳು ಎಳಗಂಡು ಒಂಚೂರು ಕಿಂಕದ ಹಾಕದ ಮಲ್ತೇರ್ ನನ್ನ ಈ ಬುಲಿ ಪಯನ ಬುಲಿ ಬರ್ ಪಯನ್ ನಡೆಗೆ ಬರಾಯನ ನಿನ್ನ ಬುಲಿ ಪುನು ತೇರೆ ಎಂಕಾಪುಣ್ಣ ಮಗ
0: ಮುಟ್ಟ ಪೋಯಿನ ಪಿರವತಿಯಿಂದ ಬನ್ಲೆಗೆ ಅವ್ ಮಿತ್ತದೊಂಜಿ ಲೆಂಕಿರಿಜ್ಜ ಐ ನಿಂಗ್ ಕೊಯ್ಪೇರ್ನೆ ಅಜ್ಜಿ ಅವ್ ಎಕ್ಕುಜ ಎತ್ತರ ಎತ್ತನ ಐ ಕಿರೇನ್ಲೆ ಎತ್ತನ್ನ ಈರೇದ ಎತ್ತದ ಹೆಂಗ ಕಡಪುಡಲ್ಲ ಚೆಂಡನ್ ಕೊರಿಯಾರ ನಾನು ಅಣ್ಣ ಈರ
1: ಅಣ್ಣ
0: ಈರು ತುನಕ ಗೊಬ್ಬರ ಪೋಚಿಂದೆ ಬಂದು ಆತನೇಟ ಯಾನ್ ಇಲ್ಲಲೇ ಕುಲು ನಡೆ ಅಮ್ಮ
2: ಅಪ್ಪಿದಾಯಿಗೆ ಸಿಕ್ಕು ಪೋಪೆಯೇ ನಡಿಗೆ
0: ಯಾನ್ ಪೋಪೆ ಅಡಿಗೆ

0: ಮೈಕೆಲ್ ಕೇನೊಂದುಲ್ಲರ ರೇಡಿಯೋ ಸಾರಂಗೊನಾಟ್ 7.8 FM. ಇಂಚಿಪ ಕುದ್ಮುಲ್ ರಂಗರಾವ್ ಪುರಭವನ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದೆತ ಬಂಗಾರ ಪರ್ಬದ ಲೇಸಿಡ್ ಬೊಲಿಕೆ ಜನಪದ ಕಲಾಸಂಘ ಮೊಕುಲು ತುಳು ವರ್ಲ್ಡ್ ಫೌಂಡೇಶನ್ ಕುಡ್ಲ ಮೊಕುಲ್ನ ಪ್ರಾಯೋಜಕತ್ವಡ ನಡಪಾಯಿನ ಪಾರ್ದನ ಮೇಳ ಈ ಲೇಸದ ರಡ್ಡನೆ ಎಕ್ಕೆ
1: ಈತ ಪೊರ್ತು ನಿಕುಲು ಬಾರಿ ಪೊರ್ಲುದ ಮೊಕಲಂಜಿ ಪದಕುಲೇನಿಕೇನ್ಯಾರು ಮೊಕಲ್ನ ನಲಿಕೇನು ತುಯಾರು ಮೊಕಲ ಈ ಒಂಜಿ ತಂಡದ ವಿಶೇಷದಾದ ಬಂಡ ನೆಟ್ಟು ಉಪ್ಪುನಕುಲು ಪೂರ ಒಂಜೇ ಕೂಟದಕುಲು ಒಂಜೇ ಕುಟುಂಬದಕುಲು ಐಕೊಂಜಿ ಉದಾಹರಣೆ ಬಂಡ ಆರ ಅಮ್ಮೇರು ಆರ ಅರ್ನ ಮಗಲು ಒಂಜೇ ಇಲ್ಲದಕುಲು ಈ ಕೂಟನ ಪೊರ್ಲುಡು ಪದ ಪನೊಂದು ನಲ್ತದ ನಮ್ಮನ್ನು ಮನರಂಜನೆ ಮಲ್ತೊಂದುಲ್ಲೇರು ಅವು ಅತ್ತಂದ ಮೊಕಲ್ನ ಕುಡೊಂಜಿ ವಿಶೇಷದಾದ ಬಂಡ ನಮ್ಮ ಒವೇ ಪದ್ಯ ಪದ ಬನ್ಪಿನ ಅಕುಲು ಪಾಡು ಅಕುಲು ಎಂಚ ಬಂಡ ಒಂಜಿ ಪದ ನಕುಲು ಬೇತಕಡ ಬರೆ ಪದ ಅತನ ಅಕುಲೆ ಬರೆದ ಅವೇನು ಪೂರ ತಯಾರಿ ಮಲ್ತದ ಏತೋ ದಿನಿಂಚ ಅಭ್ಯಾಸ ಮಲ್ತದ ಪನ್ಪೇರು ಆಣ ಮೊಕ್ಕುಲು ಎಂಚ ಬಂಡ ಇತ್ತೆ ಕೊರ್ನ ಪದನು ಅಪಗಪಗನೆ ಒವೇ ಪೂರ ತಯಾರಿಜ್ಜಂದೆ ಪದ ಪನ್ಪಿನಂಚಿನ ಚಾಕ ಚಕ್ಯತೆ ಮೊಕ್ಕುಳ ಉಂಡು ಪನ್ಪಿನ ಒಂಜಿ ಉದರ್ಮೆದಾದ ಬಂಡ ಇತ್ತೆ ನಮ್ಮ ಕದ್ರಿ ನವನತೆ ಶೆಟ್ರು ಆರು ಮೂಲೆ ಕುಲ್ಲುದು ಅರ್ನನೇ ಒಂಜಿ ವಿಶೇಷದಾದ ಬಂಡ ಆರು ಅಪಗಪನೆ ಕುಲ್ದು ಪದ ಬರೆಪಿನಾರು ಅಪಗಪಗನೆ ಕುಲ್ದು ನಾಟಕ ಬರೆಪಿನಾರು ಅಪಗಪಗನೆ ಕುಲ್ದು ಸಾಹಿತ್ಯ ಬರೆಪಿನಾರು ಅಂಚಿನಾರು ಒಂಜಿ ಪದನು ಇತ್ತ ದ್ವೇ ಸಭೆಟು ಕುಲ್ಲುದು ಬರೆದು ಇತ್ತ ನಮ್ಮ ಈ ಪದ ಬಂಪಿನ ಭಾರಿ ಮಲ್ಲ ಚಾಕ ಚಕ್ಯತೆತ್ತಿನ ಒಂಜಿ ಜನಟ ಕೊರ್ತೇರು ಆ ಪದನಾರು ಒವೇ ಪೂರ್ವ ತಯಾರಿಜ್ಜಂದೆ ಇತ್ತೆದೆ ತೊಂದು ಇತ್ತನೇ ಆ ಪದ ಪನೊಂದುಲ್ಲೇರು ನೆಕ್ಕು ನಮ್ಮ ಕಣ್ಣಾರೆ ತೂಪಿನ ಉದರ್ಮೆ ನಮ್ಮ ಎದುರುಡೆ ನಡಪುಣು ಈ ಪದನಾರು ಎಂಚ ಪನ್ಪೇರು ಬಂದು ನಮ್ಮ ಕಣ್ಣಾರೆ ತೂಕ
2: ಓಹೋ.

0: Salmen. ನಿಕ್ಕಲ್ಲೆ ದಂಬುಗು ನಮ್ಮ ಪೆರ್ಮದ ನವೀನಿತ ಅಣ್ಣರ್ ಕೊರ್ನಂಚಿನ ಆ ಗೆರೆನ್ ಆ ಪೊರ್ಲ ಕಂಟಡ್ ಪಂಡಿನಂಚಿನ ಎಂಗ್ಲ ಪೆರ್ಮದ ಗಾಯಕೆ ಅಶೋಕ್ ಅರಿಯಪ್ಪಾಡಿ ಮೇರೆ ಗೊಂಜಿ ದಾಟಿ ಬಿಡ್ಲೆ.
1: ಆತ್ಮೀಯ ಬಂಧುಲೆ, ಪಾರ್ಧನ ಕೂಟದ ಈ ಕಲಾವಿದರು ತುಳುಕೂಟದ ಬೇತೆ ಬೇತೆ ಕಾರ್ಯಕ್ರಮಗಳಿಡೆ ಅಖಿಲ ಭಾರತ ತುಳು ಕೂಟ ಪೋ ಅದುಪ್ಪು ಅತ್ತಿಂಡ ಬೇತೆ ಬೇತೆ ಕಾರ್ಯಕ್ರಮಗಳಿಡೆ ರಾಜೇಶ್ ಆಳ್ವೇರು ಸಂಯೋಜನೆ ಮಲ್ತದ ಈ ಕಲಾವಿದರನ್ನ ಕಡಪಡ್ತು ಕೊರ್ಪೇರು. ಮುರಣಿ ಅಖಿಲ ಭಾರತ ತುಳು ಒಕ್ಕೂಟದ ನೀರಿನಲ್ಲಿ ನಡತಿನ ಜಾನಪದ ನಲಿಕೆದ ಪಂತಡ್ಲ ಈ ಕಲಾವಿದರು ಅಖಿಲನ ಚಾತುರ್ಪದ ಪ್ರದರ್ಶನ ಮಲ್ದೇರು. ಅಕಲು ಉಪಯೋಗ ಮಲ್ಪುನಂಚಿನ ಪರಿಕರಂತುಲೆ ನೆಟ್ಟೋಲ ಆಧುನಿಕ ಪರಿಕರಲಿಜ್ಜಿ ಅಖಿಲನ ದುತ್ತೈತ ತುಲೆ ಇಟ್ಟು ಇಸ್ತ್ರಿ ಬಾಡ್ದಿನ ಕುಂಟತ್ತ ಅಖಿಲನ ಇಲ್ಲಡಿ ಎಂಚೊಪ್ಪುವರ ಅವೇ ಲೆಕ್ಕ ನೆಟ್ಟುಳ್ಳೇರು. ಗಡ್ಡದಾಯ ಬೈದ ನಂದಿಕೆಯಿಂದ ಕಾಂತಾರ ಉಂಜಿ ಸಿನಿಮಾದ ಚಿತ್ರೀಕರಣ ಇಡೀ ತಂಡ ಕೆಲವು ದಿನ ಹಿಡಿದಿಂಚು ಉಲ್ಲ ಉಳ್ಳೇರು. ಅಂಚಾದ ಸಿನಿಮಾಗೆ ಬೋಡಾದ ಗಡ್ಡ ಬಿಡ್ತೇರು. ನೆಟ್ಟು ಈ ಬಾಲ್ಯದ ಅಪ್ಪೆಲೆಯ ಫಲ ಉಪ್ಪುವೇರು. ಇನ್ನು ತುರ್ತು ಕಾರ್ಯದ ತಾರ ಬೈಜೇರು. ಅಪ್ಪೆ ಮಗಲು ಅಮ್ಮೆ ಮಗೆ ಮೆಗ್ಗೆ ಫಲಯೆ ತಮ್ಮಲೆ ಅರುವದೆ ಇಂಚ ಪೂರ ಒಂಜಿ ಕುಟುಂಬದ ಸದಸ್ಯರ ನಕುಲು ಒಂಜಿ ಉಮೇದು ಉಲ್ಲೇಸಡು ಪಣವುದ ಆಸೆಗತ್ತು ಆ ಒಂಜಿ ಕಲೆ ಒರಿಯೋಡು ನಮ್ಮ ಸಂಸ್ಕೃತಿ ಒರಿಯೋಡು ಪಂಪಿನಂಚಿನ ಉದ್ದೇಶಡು ಈ ಪಾರ್ಧನ ಮೇಳ ನಕುಲು ಕಟ್ಟಿದೇರು. ಐಟುಪ್ಪುನ ಸಾಹಿತ್ಯಲ್ಲ ಅಂಚೆನೆ ಆಕೆಲ್ಲ ಹಿರಿಯ ಕೆಲ ಹಿಡಿದು ಕೇಂಡದು ಆ ಸಾಹಿತ್ಯ ನಕುಲು ಉಪಯೋಗ ಮಲ್ತೊಂದುಲ್ಲೇರು. ಇತ್ತಲ ಆಕೆಲ್ಲ ಸಾಂಸಾರಿಕವಾಯಿನ ಒಂಜಿ ಮದ್ವೆದ ಕಾರ್ಯಕ್ರಮ ಉಪ್ಪು ಆ ಕಾರ್ಯಕ್ರಮಲಿಡ ಆ ಜಾನಪದ ಪದಕ್ಲೇನು ಪನ್ನೊಂದು ಆ ಜಾನಪದ ಸಾಹಿತ್ಯದ ಪೊರ್ಲುನು ಪಸೇರ್ ನಂಚಿನ ಒಂಜಿ ಬೇಲೆನ ಮಲ್ತೊಂದುಲ್ಲೇರು. ದಾಮೋದರ್ ನಿಸರ್ಗೇರು ಉಪ್ಪು ನಂಚಿನ ಸಂದರ್ಭಡ್ಲ ಅರ್ನ ಹಿರಿತನಟ್ಲ ಈ ತಂಡದಕುಲು ಕಾರ್ಯಕ್ರಮ ಕೊರ್ತೇರು. ಅಂಚಾದ ದಾಮಣ್ಣ ನಮ್ಮೊಟ್ಟಿಗೆ ಇಜ್ಜೇರು ಅಂಡ ದಾಮಣ್ಣನ ಪುದರ್ನ ಇನಿ ಆ ಪದತ್ತ ಒಟ್ಟಿಗೆ ಇತ್ತನೇ ಬರೆದು ಪದ ಕೊರ್ನಲ ಈಕೊಂಜಿ ರಾಗ ಸಂಯೋಜನೆ ಮಲ್ತದೆ ಪದ ಪನ್ಪುನ ಜಾನಪದ ಕಲಾವಿದರ್ನ ಚಾತುರ್ಪುಗು ನಮ್ಮ ಮಾತೆರ್ಲ ಪ್ರೀತಿ ಗೌರವ ಅಭಿಮಾನ ಪೂರ್ವಕವಾದ ಸೊಲ್ಮೆ ಸಂದೇತ ಮಲ್ಪ ಅಭಿನಂದನೆ.
0: ಪ್ರಾಚೀನವಾಯಿನ ಅಂಚಿನ ಎಂಕ್ಲ ಹಿರಿಯಾಕ್ಲು ಮೂಲ ಜಾನಪದ ಸಂಸ್ಕೃತಿ ಹಿಡಿದು ಬತ್ತಿನಕ್ಲು ಯಾಕಡೆ ಪಂಡೆ ಚರಾಚರ ವಸ್ತುಗಳನ್ನ ಮಿತ್ತಲ ಪಾರ್ಧನ ಕಟ್ಟದಿರಂದು ಆಯ್ದಾತ್ರ ನನ್ನೊಂಜಿ ಉದತ ಮಿತ್ತಿತ್ತನಂಚಿನ ಒಂಜಿ ಪಾರ್ಧನ ಎಂಕ್ಲನ ಪೆರ್ಮದ ಗಾಯಕಿ ಕುಮಾರಿ ಯಜ್ಞೋಷ ಮೇರೆ ಹಿಡಿದು

ನನ್ನ ಕಡೆದ ಒಂಜಿ ಪಾಡ್ದನ ಪಂಡದು ಎಂಕ್ಲೆಗೆ ಸಮಯ ಕೊರನಂಚಿನ ಸಮಯ ಆ ಒಂದು ಬತ್ತಂದ್ರೆ ಹಿಡಿದಾದ್ರ ಕಡೆತ ಒಂಜಿ ಪಾಡ್ದನ ಪಂಡೊಂದು ಎಂಕ್ಲು ಈ ಕಾರ್ಯಕ್ರಮ ಮುಕ್ತಾಯ ಮಲ್ತಂದಲ್ಲ ಐಕ್ಯ ದುಂಬಾತ್ ಎಂಕ್ಲೆಗೆ ಈ ಕಾರ್ಯಕ್ರಮ ಮಲ್ಪರ ಬಡಾದು ಅವಕಾಶ ಮಲ್ತು ಕೊರನಂಚಿನ ನಮ್ಮ ತುಳು ಕೂಟ ರಿಜಿಸ್ಟರ್ಡ್ ಕೂಡ್ಲ ದತ್ತ ಅಧ್ಯಕ್ಷರಾಗಿ ನಂಚಿನ ನಮ್ಮ ಹೇಮ ದಾಮೋದರ್ ನಿಸರ್ಗ ಅವೆಲ್ಲಕ ಕೂಟದಕ್ಕೆ ಮಾತ್ರ ಇರಲಿಲ್ಲ. ಈ ಕಾರ್ಯಕ್ರಮ 50ನೇ ವರ್ಷದ ಈ ಕಾರ್ಯಕ್ರಮ ಅನ್ನು ಮಲ್ಪೆರ ಬೋಡಾದು ಮಲ್ತಿ ನಂಚಿನ ಮಾತ ಪದಾಧಿಕಾರಿಗಳ ತರದ ಬಗ್ಗಾದು ನೆಲ ಮುಟ್ಟುದು ಪುಡ್ಡೆ ಪಾಡೊಂದು ನಿಕ್ಲ ಆಶೀರ್ವಾದಕ್ಕೇನೊಂದು ಎಂಕ್ಲನ ಕಲಾವಿದರನ್ನ ಪರಿಚಯ ಸುರುಕಾದ ಮಲ್ಪ ಎಂಕ್ಲನ ಇನೀತೆ ಈ ಪಾಡ್ದನ ಪಂಡಿನಂಚಿನ ಅಶೋಕ್ ಎಂ ಅರಿಯಪ್ಪಾಡಿ ಮೇರೊಂಜಿ ಅಧ್ಯಾಪಕರ ಮಾಸ್ಟರ್ ಪಾಡ್ದನ ಮಾತ್ರತ್ ಅರ್ ಭಕ್ತಿಗೀತೆ ಜಾನಪದ ಭಾವಗೀತೆ ಮಾತ ಕಾರ್ಯಕ್ರಮ ಮಲ್ತೊಂದುಲ್ಲೇರು ಆರೊಂಜಿ ಎಡ್ಡೆ ಜೋಕ್ಲೆಗ್ ಎಡ್ಡ ಮಾತ ಇಷ್ಟಪಡ್ನಂಚಿನೊಂಜಿ ಅಧ್ಯಾಪಕರೆಲ್ಲ ಅಂದು ಇನಿತ ನಿಕ್ಲ ದೊಂಬಗು ಪಂಡಂಚಿನ ಅಶೋಕ್ ಎಂ ಅರಿಯಪ್ಪಾಡಿ ಅವೆಲಕ ಎಕಡೆಯನ ಪಂಡೆ ಲೋಕ ಜಾನಪದ ಬಾಲ ಪ್ರತಿಭೆ ಪ್ರಶಸ್ತಿ ತಿಕ್ಕಿನಂಚಿನ ಇಂಕ್ಲನ ಕಿನ್ನೆ ಬಾಲೆ ಕುಮಾರಿ ಯಜ್ಞೂಷ ಮೂಲು ಬಿ ಟಿ ಟಿ ಎಮ್ ಫೈನಲ್ ಇಯರ್ ಕಲ್ಪನಾ ಬಾಲೆ ಆಪ್ಮಡು ಮಂಜೇಶ್ವರ ಗೋವಿಂದಪ್ಪಿ ಕಾಲೇಜಿದ್ದು ಕಲ್ತೊಂದುಲ್ಲ ಬಕ್ಕ ಒಂದು ಇನೀತೆ ದುಡಿ ಪಂದ ಒಂದು ಉಪ್ಪುನಂಚಿನ ಎನ್ನ ಮಗೆ ಅವು ಎನ್ನ ಮಗಳು ಮೇ ಪುದರ್ ಯಜ್ಞೇಶ್ ಬಂಡದು ಅವೆಲಕ ಒಂದು ಎಂಕ್ಲ ಹಿರಿಯಾರು ಬಾಬು ಎಂಕ ಅಣ್ಣೆ ಹಾಕೊಂಡು ಆರ್ಲಂಚನೆ ಜಾನಪದ ಲೋಕಗು ಎಂಕ್ಲೆಗೆ ಮಾತ ಬೆರಿತಟ್ಟದು ಪ್ರೋತ್ಸಾಹ ಕೊರೊಂದು ಉಪ್ಪಿನಾರ ಅಪ್ಪ ಎಂಕ್ಲೊಟ್ಟಿಗೆನೆ ಉಪ್ಪಿನಾರು ಆರೆಗ್ಲ ಒಂದು ಬಾಬು ಶೆಂತಾರ್ ಬಕ್ಕ ಇನಿತಿ ಬೆದುರ ಚಂಡೆಡು ಎಂಕ್ಲೆಗೆ ಸಹಕಾರ ಕೊನೊಂದು ಉಪ್ಪನು ಎನ್ನ ಅವಲಂಚನೆ ಮಗೆ ಹಾಕೊಂಡು ಉದರ್ ಸುನೀಲ್ ಕುಮಾರ್ ಅವೆಲಕ ಎಂಕ್ಲನ ಪೆರ್ಮದ ಕಲಾವಿದೆ ಮೇರೆ ಬಜಿ ಪಾಡ್ದನ ಮಾತ್ರ ಮಾತ ಜಾನಪದ ಲೋಕದ ಜಾನಪದದ ಒಳೈ ಪಿದೆ ಮಾತ ವಿಷಯ ತೀರಿದಿನಾರ ಹಾಕೊಂಡು ಹರೀಶ್ ಎಂ ಅವೆಲಕ ಒಂದು ಅರ್ನ ಮಗೆ ಶಾಸ್ತಾರ ಐ ಶಾಲೆ ಕಲ್ತೊಂದುಲ್ಲೇ ಏಳನೇ ಕ್ಲಾಸ್ ಬಣಪದಡ್ಕ ಯು ಪಿ ಸ್ಕೂಲ್ ಕಲ್ತೊಂದುಲ್ಲೇ ಅಯಲಂಜನೆ ಜನಪದ ಎಡ್ಡೆ ದುಡಿ ಪಂದಾಯರ್ಲ ಅವೇಲಕತ್ತಲ ಈ ವಾದ್ಯೋಪಕರಣ ನುಡಿಸಾಯರ ತೀರು ನಂಚಿನ ಬಾಲೆ ಎಡ್ಡೆ ಎಂಕ್ಲು ಕಲ್ಪಾದಿಲ್ಲ ಅಪ್ಪ ಎಂಕ್ಲು ಈ ಜನಪದ ಈ ಕಾರ್ಯಕ್ರಮ ಅಲ್ಪರ ಕಾರಣದಾದ ಅಂದ ಪಂಡ ಜನಪದ ಈ ಸ ನಮ್ಮ ತರೆಟ್ ಮುರೆಟ್ಟೆ ಅವು ಮುಗಿಯರವಲ್ಲಿ ನನದ ತರಬರಕ್ಕೆ ಅವು ದಾಂಟ ಒಡೆದು ಮಲ್ಪನ ಹಚ್ಚಿನ ಮಾಮಲ್ಲ ದೇಹದಿದ್ದು ಇಂಕ್ಲು ಬಳಿಕೆ ಜನಪದ ಕಲಾ ಸಂಘದ ಮಲ್ಪಿನ ಸಂಘನ ಕಟ್ಟದಲ್ಲೋ ಇಂಕ್ಲು ಅಲ್ಪ ದುಡಿ ಪಂದಾಯರ ಅವೆಲಕ ದುಡಿನ ಮುಚ್ಚಿಯರ ವಾದ್ಯೋಪಕರಣ ಮಲ್ಪಿರ ನಂಚಿನ ಮಾತಲ ಇಂಕ್ಲು ಕಲ್ಪಾವಂದಲೂ ಇಲ್ಲ ಅಪ್ಪಗ ಮಾತೇರೆಗ್ಲ ಏರೆಗಾಂಡಲ ಅಂಚಿನ ಜನಪದದ ವಿಷಯ ಹಿಡಿದಾದಲ್ಲ ತಿರಿಯರ್ ಎತ್ತಿರದಾಂಡ ನಿಕ್ಲು ಇಂಕ್ಲಿಗೆ ಇಂಕ್ಲನ ತುಳು ವರ್ಲ್ಡ್ ಫೌಂಡೇಶನ್ದ ರಾಜೇಶ್ ಅಣ್ಣೆ ಡಾಕ್ಟರ್ ರಾಜೇಶ್ ಎಳ್ವೆರಡ ನಿಕ್ಲಕ್ಲು ಪಂಡರದಾಂಡ ಐಕ್ಯ ಬಡ ನಂಚಿನ ವ್ಯವಸ್ಥೆ ಇಂಕ್ಲು ಮಲ್ತು ಗುರಿ ಎಲ್ಲ ತಯಾರಲ್ಲೊಂದು ಪಂಡೊಂದು ಕಡೆಯದ ಒಂಜಿ ಪಾಡ್ದನಗ ಅಶೋಕ್ ಎಂ ಅರಿಯಪ್ಪಾಡಿ ಎದುಕೊಂದುಲ್ಲೇ.

ಇದನೇಟ ಕುದ್ಮುಲ್ ರಂಗರಾವ್ ಪುರಭವನ ಕುಡ್ಲ ಮುಲ್ಪ ತುಳುಕೂಟ ರಿಜಿಸ್ಟರ್ ಕುಡ್ಲ ಉಂದತ ಬಂಗಾರ ಪರ್ಬದ ಲೇಸಿಡ್ ತುಳು ವರ್ಲ್ಡ್ ಫೌಂಡೇಶನ್ ಕುಡ್ಲ ಮೊಕುಲ್ನ ಪ್ರಾಯೋಜಕತ್ವಡ್ ಬೋಲಿಕೆ ಬೋಲಿಕೆ ಜನಪದ ಕಲಾ ಸಂಘ ಮೊಕುಲ್ ನಡಪಾದ ಕೋರ್ನ ಪಾರ್ದನ ಮೇಳ ಈ ಲೇಸದ ರಡ್ಡನೆಯ ಗೆನಿಕೆಯನ್ನೊಂದು ಬತ್ತರೆ ಕೇನೊಂದು ಪ್ಲೇ ರೇಡಿಯೋ ಸಾರಂಗ 107.8 FM ರಂಗ್ ರಂಗದ ಬದುಕ.

0: 107.8 FM. ಇದು ಬಣ್ಣ ಬಣ್ಣದ ಬದುಕು.
1: ರೇಡಿಯೋ ಸಾರಂಗ್ ತುಳು ಪ್ರಸಾರಕ್ಕೆ ಏನೊಂದಿಲ್ಲರು ನನ್ನ ದುಂಬಗ್ ಕೆಲವೊಂದು ತುಳು ಪದಕುಲೇನಕ್ಕೆ ಏನೊಂದು ಬಾಕ.

ಮನೆಲೇ ಅಯ್ಯ ಓ ಚಂದಿರೇ.

ಈತನೀಟ ಕೆಲವೊಂಜಿ ತುಳು ಪದಕುಲೇನೆ ಕೇನೊಂದು ಬರ್ತಾರೆ. ಇಡೆಗ್ ಈ ಕಾರ್ಯಕ್ರಮ ಮುಗಿಂಡ ಮಾತೆರೆಗ್ಲ ಸೊಲ್ಲೋದು ಕೇನೊಂದು ಪ್ಲೇ ರೇಡಿಯೋ ಸಾರಂಗ್ 107.8 FM ಒಂದು ರಂಗ್ ರಂಗದ ಬದುಕು.

107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.

0: ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಹಸ್ರಗಂಜ್ ಸ್ಟೇಷನ್ ಅಲ್ಲಿ ಇವತ್ತು ರವಿ ಕೂಲಿ ಕೆಲಸ ಶುರು ಮಾಡಿದ್ದ.
4: ನೀನಿಲ್ಲಿಗೆ ಹೊಸಬ್ಬ, ಅದಕ್ಕೆ ಹೇಳ್ತಾ ಇದ್ದೀನಿ, ರಾತ್ರಿ 11:50 ಲಾಸ್ಟ್ ಟ್ರೈನ್ ಬರುತ್ತೆ. ಅದಾದ್ಮೇಲೆ ಈ ಸ್ಟೇಷನ್ ಅಲ್ಲಿ ನಿಲ್ಲದು ಹಾನಿಕಾರಕ. ಅದಕ್ಕೆ 11:50 ಟ್ರೈನ್ ಹೋಗಿದ ತಕ್ಷಣ ಇಲ್ಲಿಂದ ಹೊರಟೋಗ್ಬಿಡು.
5: ಸರಿಯಣ್ಣ.
3: ರವಿ ಕುಮಾರ್ ಮಾತಿನ ಕಡೆ ಅಷ್ಟು ಗಮನ ಕೊಡ್ಲೇ ಇಲ್ಲ. ರವಿಗೆ ಕೂಲಿ ಕೆಲಸದಲ್ಲಿ ಅವತ್ತು ಮೊದಲನೇ ದಿನ ಆಗಿತ್ತು. ಯಾವ್ದಾದ್ರು ಟ್ರೈನ್ ಬಂದು ನಿಲ್ತಿದ್ದ ಹಾಗೆ ಅವನು ಓಡ್ ಹೋಗ್ತಿದ್ದ, ಮತ್ತೆ ಲಗೇಜ್ ಅನ್ನ ಒತ್ಕೊಂಡು ಹೋಗಿ ಅವರು ಕೊಟ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದ್ದ. ಸಂಜೆವರೆಗೂ ಎಲ್ಲಾ ಸರಿಯಾಗೇ ಇತ್ತು. ಆದ್ರೆ ಸಂಜೆ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ರವಿ ಸೊಂಟ ನೋವು ಶುರುವಾಯ್ತು.
6: ಅನ್ಸುತ್ತೆ ಇಷ್ಟು ಭಾರನ ಎತ್ತಿ ಎತ್ತಿ ಸೊಂಟ ನೋವಾಗಿದೆ.
4: ಪರವಾಗಿಲ್ಲ, ಮೊದಲನೇ ದಿನ ಅಲ್ವಾ, ಅದಕ್ಕೆ ಹೀಗೆಲ್ಲ ಆಗುತ್ತೆ. ವೇಟಿಂಗ್ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಬ, ಎಲ್ಲ ಸರಿಯಾಗುತ್ತೆ. ಹೇಗಿದ್ರು ಇನ್ನು 1 ಗಂಟೆ ಯಾವ ಗಾಡಿನೂ ಬರೋದಿಲ್ಲ.
5: ಸರಿಯಣ್ಣ.
3: ಕುಮಾರ್ ಹಳೆ ಕೂಲಿಗಾರ ಆಗಿದ್ದ, ಗಾಡಿಗಳ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ರವಿ ಅವನ ಮಾತನ್ನ ಕೇಳ್ತಾನೆ, ಮತ್ತವನು ವೇಟಿಂಗ್ ರೂಮಿಗೆ ಹೋದ. ಸಾಮಾನ್ಯವಾಗಿ ಆ ರೂಮು ಖಾಲಿನೇ ಇರ್ತಾ ಇತ್ತು, ಹಾಗಾಗಿ ಅವನು ಅಲ್ಲೇ ಮಲ್ಕೊಂಡ್ಬಿಟ್ಟ. ಎಷ್ಟೋ ಗಂಟೆಗಳ ಕಾಲ ಕಳೆದು ಹೋಗಿತ್ತು. ರವಿಗೆ ಎಚ್ಚರ ಆದಾಗ ಗಡಿಯಾರದಲ್ಲಿ 11:50 ಆಗಿತ್ತು, ಮತ್ತೆ ಕೊನೆ ಟ್ರೈನ್ ಅವನ್ ಕಣ್ಮುಂದೆ ಹೋಗ್ತಾ ಇತ್ತು. ಸ್ಟೇಷನ್ ಖಾಲಿ ಮತ್ತೆ ನಿಶಬ್ದವಾಗಿತ್ತು.
6: ಅಯ್ಯೋ ದೇವ್ರೆ, ನಾನಂತೂ ತುಂಬಾ ಹೊತ್ತು ಮಲ್ಕೊಂಬಿಟ್ಟೆ. ಇವಾಗ ಲಾಸ್ಟ್ ಟ್ರೈನ್ ಕೂಡ ಹೋಯ್ತು, ಇವಾಗ ಇಲ್ಲಿದ್ ಏನ್ ಮಾಡ್ಲಿ, ಮನೆಗ್ ಹೋಗ್ತೀನಿ.
3: ರವಿ ಸ್ಟೇಷನ್ ಇಂದ ಹೊರಗೆ ಹೋಗೋದ್ರಲ್ಲಿದ್ದ, ಇದ್ದಕ್ಕಿದ್ದ ಹಾಗೆ ಅವನ್ಗೆ ಟ್ರೈನ್ ಶಬ್ದ ಕೇಳಿಸತ್ತೆ.
6: ಇವಾಗ ಈ ಟ್ರೈನ್ ಯಾವ್ದು ಬಂತು? ಕುಮಾರಣ್ಣ ಹೇಳಿದ್ರು 11:50 ಲಾಸ್ಟ್ ಟ್ರೈನ್ ಅಂತ.
3: ರವಿ ನೋಡೋದಕ್ಕೆ ಅಂತ ಮುಂದ್ ಹೋಗ್ತಾನೆ, ಅದ್ ಯಾವ ಟ್ರೈನ್ ಇರಬಹುದು ಅಂತ. ಆಗ ಅಲ್ಲಿ ನೋಡ್ತಾನೆ, ಅದೊಂದು ಮಾಲ್ ಗಾಡಿ ಆಗಿರತ್ತೆ.
6: ಇದಂತೂ ಒಂದು ಮಾಲ್ ಗಾಡಿ, ಆದ್ರೆ ಇದು ಖಾಲಿ ಸ್ಟೇಷನ್ ಅಲ್ಲಿ ಯಾಕ್ ನಿಂತಿದೆ?
3: ರವಿ ನೋಡ್ತಾನೆ ಇದ್ದ. ಇದ್ದಕ್ಕಿದ್ದ ಹಾಗೆ ಮಾಲ್ ಗಾಡಿ ಬಾಗಿಲು ಓಪನ್ ಆಗತ್ತೆ, ಆದ್ರೆ ಹೊರಗಡೆ ಯಾರು ಬರೋದಿಲ್ಲ. ರವಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದ, ಆಮೇಲೆ ಫ್ಲಾಟ್ ಫಾರ್ಮ್ ಮೇಲೆ ನಡ್ಕೊಂಡು ಹೋದ. ಅವನು ಮುಂದೆ ಇನ್ನೊಂದು ಬಾಗ್ಲ ಹತ್ರ ಹೋದ. ಆ ಕೂಡ್ಲೆ ಆ ಬಾಗ್ಲು ಓಪನ್ ಆಗತ್ತೆ.
6: ಇವಾಗ ಇದ್ಯಾಕ ಓಪನ್ ಆಯ್ತು?
3: ರವಿ ಆ ಬಾಗಿಲ್ ಕಡೆನೂ ಗಮನ ಕೊಡ್ಲಿಲ್ಲ, ಅವನು ಮುಂದೆ ಹೋಗ್ತಾ ಇದ್ದ. ಸ್ವಲ್ಪ ದೂರ ಹೋದ ನಂತರ ಮೂರನೇ ಬಾಗ್ಲು ಓಪನ್ ಆಗತ್ತೆ, ಅದಾದ್ಮೇಲೆ ನಾಲ್ಕನೇದು. ಈಗ ರವಿಗೆ ಭಯ ಆಗತ್ತೆ, ಅವನಿಗೆ ಅರ್ಥನೇ ಆಗೋದಿಲ್ಲ ಈ ಮಾಲ್ ಗಾಡಿಯ ಬಾಗಿಲು ಯಾಕ್ ಓಪನ್ ಆಗ್ತಿದೆ ಅನ್ನೋದು. ಮುಂದಿನ ಡೋರ್ ಓಪನ್ ಆದಾಗ ಒಳಗಡೆ ಏನಿದೆ ಅಂತ ಏನಕ್ಕೆ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ. ಒಳಗಡೆ ಪೂರ್ತಿ ಕಗ್ಗತ್ತಲಾಗಿತ್ತು. ಯಾವಾಗ ರವಿ ತನ್ನ ಕತ್ತನ್ನ ಒಳಗಡೆ ಹಾಕ್ತಾನೋ, ಅವನನ್ನ ಯಾರೋ ಆ ಮಾಲ್ ಗಾಡಿ ಒಳಗಡೆ ಎಳ್ಕೊತಾರೆ.
6: ಯಾರು ಯಾರು?
3: ರವಿ ಹೆದರ್ಕೊಂಡಿದ್ದ, ಅವನ್ಗೆ ಏನು ಕೂಡ ಕಾಣಿಸ್ತಾ ಇರ್ಲಿಲ್ಲ. ನಾಲ್ಕು ಕಡೆ ಬರೀ ಕತ್ಲೆ ತುಂಬಿಕೊಂಡಿತ್ತು.
6: ಯಾರು ಯಾರಿದ್ರ ಇಲ್ಲಿ?
3: ಇದ್ದಕ್ಕಿದ್ದ ಹಾಗೆ ಅಲ್ಲಿ ಬೆಳಕ್ ಬರತ್ತೆ, ಆಮೇಲೆ ರವಿಗೆ ಒಂದು ಹುಡುಗಿ ಅಲ್ಲಿ ಕಾಣಿಸ್ತಾಳೆ. ಆ ಹುಡುಗಿ ಮುಖ ಕೂದ್ಲಿಂದ ಮುಚ್ಚ ಹೋಗಿತ್ತು.
6: ಯಾರು ನೀನು?
3: ಆ ಹುಡುಗಿ ಭೂತ ತರ ನಗ್ತಾ ಇದ್ಲು. ರವಿಗೆ ತುಂಬಾ ಭಯ ಆಯ್ತು. ಅವನು ಇಲ್ಲಿ ಅಲ್ಲಿ ಓಡ್ ಹೋಗ್ತಿದ್ದ, ಆದ್ರೆ ಅವ್ನು ಯಾರಿಗೋ ಡಿಕ್ಕಿ ಹೊಡೆದು ಅಲ್ಲೇ ಕೆಳಗ್ ಬಿದ್ದು ಹೋಗ್ತಾನೆ. ಅವನ ಎದುರುಗಡೆ ಒಂದು ದೊಡ್ಡದಾಗಿರೋ ಕುತ್ತಿಗೆ ಇಲ್ದೆ ಇರೋ ಅಂತ ಒಂದು ಭೂತ ಇತ್ತು.
6: ಕಬಡ್ಡಿ ಕಬಡ್ಡಿ ಕಬಡ್ಡಿ!
3: ರವಿ ಆ ರೂಮ್ ಇಂದ ಹೊರಗ್ ಹೋಗೋದಿಕ್ಕೆ ಅಂತ ಜಂಪ್ ಮಾಡ್ತಾನೆ, ಆದ್ರೆ ಆ ಹುಡುಗಿ ಭೂತ ಅವನ್ ಕಾಲ್ನ ಹಿಡ್ಕೊಂಡು ಮತ್ತೆ ಒಳಗಡೆ ಎಳ್ಕೊಂಡ್ ಬಿಡ್ತಾಳೆ. ಈ ಮಾಲ್ ಗಾಡಿ ಒಳಗಡೆ ಬರೋ ಅಪ್ಪಣೆ ನಿನಗಿದೆ, ಆದ್ರೆ ಹೋಗೋದಿಕ್ಕಿಲ್ಲ.
6: ಬಿಟ್ಬಿಡು ನನ್ನ, ನಾನ್ ನಿನಗೇನ್ ಮಾಡಿದೀನಿ, ಬಿಟ್ಬಿಡು.
3: ಆಗ ರವಿ ಮುಂದೆ ಇನ್ನೊಂದು ಭೂತ ಬರತ್ತೆ, ವಯಸ್ಸಾಗಿರೋ ಭೂತ.
7: ನೀನ್ ನಮಗೆ ಏನು ಮಾಡಿಲ್ಲ, ಆದ್ರೆ ನೀನೊಂದು ತಪ್ಪ್ ಮಾಡ್ಬಿಟ್ಟೆ. ಈ ಮಾಲ್ ಗಾಡಿ ಒಳಗೆ ಬಂದು, ಇದು ನಮ್ಮ ಮಾಲ್ ಗಾಡಿ, ಭೂತಗಳ ಮಾಲ್ ಗಾಡಿ.
3: ರವಿ ಮುಂದೆ ಇದ್ದಂತ ಎಲ್ಲಾ ಭೂತಗಳು ಜೋರ್ ಜೋರಾಗಿ ನಗೋಕ್ ಶುರು ಮಾಡಿದ್ವು.
8: ನನ್ನ ಬಿಟ್ಬಿಡಿ, ನನಗ್ ಹೋಗಕ್ ಬಿಡಿ.
3: ಆ ಕತ್ತಿಲ್ದೇ ಇರುವಂತ ಭೂತ ರವಿನ ಗಾಳಿನಲ್ಲಿ ಹಾರಿಸತ್ತೆ, ಮತ್ತೆ ಆ ಕೂಡ್ಲೆ ಅವನ್ ಬೆನ್ನು ಮೂಳೆನ ಅಲ್ಲೇ ಮುರಿದು ಬಿಡತ್ತೆ. ರವಿ ಅಲ್ಲೇ ಸತ್ ಹೋಗ್ತಾನೆ. ಆ ಕ್ಷಣದಲ್ಲೇ ರವಿ ಆತ್ಮ

0: ರವಿ ಈಗ ಭೂತ ಆಗಿ ಆ ಮಾಲ್ಗಾಡಿಯ ಒಳಗಡೆನೆ ಬಂದಿಯಾಗೋಗ್ತಾನೆ. ಮಾರನೇ ದಿನ ಬೆಳಗ್ಗೆ ಆಗತ್ತೆ. ಕುಮಾರ್ ರವಿನ ಎಲ್ಲಾ ಕಡೆ ಹುಡುಕ್ತಾನೆ.
1: ಅರೆ ಅಣ್ಣ, ನೀವ್ ರವಿನ ಎಲ್ಲಾದ್ರೂ ನೋಡಿದ್ರ?
2: ಇಲ್ಲ ಅಣ್ಣ,
1: ಇವತ್ತವನು ಕೆಲ್ಸಕ್ ಬಂದಿಲ್ಲ ಅನ್ಸುತ್ತೆ. ನೆನ್ನೆ ಅವನಿಗೆ ಸೊಂಟ ನೋತಾ ಇತ್ತು, ಅದಕ್ಕೆ ಅವನು ಕೆಲ್ಸಕ್ ಬಂದಿಲ್ಲ. ಹೋಗ್ಲಿ ಬಿಡಿ.
0: ಕುಮಾರ್ ಪ್ರತಿದಿನದ ಹಾಗೆ ತನ್ನ ಕೆಲ್ಸ ಮಾಡ್ತಾ ಹೋದ. ಗಾಡಿಗಳು ಬರ್ತಾ ಇದ್ವು, ಅವನು ಪ್ಯಾಸೆಂಜರ್ ಲಗೇಜ್ ಅನ್ನ ತಲೆ ಮೇಲೆ ಇಟ್ಕೊಂಡು ಹೋಗಿ ಕೊಟ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದ್ದ. ಎಷ್ಟೋ ದಿನ ಕಳ್ದ ಹೋಗತ್ತೆ, ಆದ್ರೆ ಕುಮಾರ್ಗೆ ರವಿ ಎಲ್ಲೂ ಕೂಡ ಕಾಣಿಸೋದಿಲ್ಲ.
1: ಇದಕ್ಕಿದ್ದ ಹಾಗೆ ರವಿ ಎಲ್ಲೂ ಹೋಗ್ಬಿಟ್ಟ. ಬಹುಶಃ ಅವನಿಗೆ ಈ ಕೆಲ್ಸ ಇಷ್ಟ ಆಗಿಲ್ಲ, ಅದಕ್ಕೆ ಹೋಗಿರ್ಬೇಕು.
0: ಇನ್ನು ಸ್ವಲ್ಪ ದಿನ ಹಾಗೆ ಕಳಿಯತ್ತೆ. ಮತ್ತೆ ಒಂದ್ ದಿನ ರಾತ್ರಿ ಕುಮಾರ್ಗೆ ಸ್ಟೇಷನ್ ಅಲ್ಲಿ ಲೇಟ್ ಆಗೋಗತ್ತೆ. ಅವನು ಗಡಿಯಾರನ ನೋಡಿದಾಗ 11:50 ಆಗಿರತ್ತೆ. ಸ್ಟೇಷನ್ ಪೂರ್ತಿ ಖಾಲಿಯಾಗಿತ್ತು.
1: ಇವಾಗ ನಾನು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು.
0: ಕುಮಾರ್ ತುಂಬಾ ಸ್ಪೀಡ್ ಆಗಿ ಪ್ಲಾಟ್ ಫಾರ್ಮ್ ಇಂದ ಹೊರಗಡೆ ಹೋಗ್ತಿದ್ದ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಮಾಲ್ ಗಾಡಿ ಪ್ಲಾಟ್ ಫಾರ್ಮ್ ಗೆ ಬಂದು ನಿಲ್ಲತ್ತೆ. ಕುಮಾರ್ ಮಾಲ್ ಗಾಡಿ ಕಡೆ ನೋಡ್ತಾನೆ, ಆದ್ರೂ ಕೂಡ ಅವನು ಮುಂದೆ ಹೋಗ್ತಾನೆ ಇದ್ದ. ಇದ್ದಕ್ಕಿದ್ದ ಹಾಗೆ ಅವನನ್ನ ಹಿಂದೆಯಿಂದ ಯಾರೋ ಕರೀತಾರೆ. ಗೊತ್ತಿರೋ ಧ್ವನಿ ಅಲ್ವಾ ಅಂತ ಕುಮಾರ್ ಹಿಂದೆ ತಿರುಗಿ ನೋಡ್ತಾನೆ.
1: ಅರೆ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನೋಡು, 11:50 ಆಗೋಗ್ಬಿಟ್ಟಿದೆ. ಬಾ, ಇಲ್ಲಿಂದ ಬೇಗ ಹೋಗೋಣ, ಇಲ್ಲಿರೋದು ತುಂಬಾ ಅಪಾಯ. ಬಾ.
0: ಕುಮಾರ್ ರವಿ ಕೈನ ಹಿಡ್ಕೊಂಡು ಎಳಿಯೋದಿಕ್ಕೆ ಪ್ರಯತ್ನ ಪಡ್ತಾನೆ. ರವಿ ಕೈ ಐಸ್ ಬರ್ಫ್ ತರ ತಣ್ಣಗಿತ್ತು.
1: ನಿನ್ ಕೈ ಇಷ್ಟು ತಣ್ಣಗೆ ಹಾಕಿದೆ?
0: ಕುಮಾರ್ ಹಾಗೆ ಹೇಳ್ತಾನೆ ಇದ್ದ. ಅಷ್ಟೊತ್ತಿಗೆ ರವಿ ಇಡೀ ದೇಹ ಬೆಳ್ಳಗಾಗೋಗತ್ತೆ, ಮತ್ತ ಅವನ್ ಕಣ್ಣು ಕೆಂಪಾಗೋಗತ್ತೆ. ರವಿ ಭೂತ ಆಗಿ ಬದಲಾಗೋಗ್ತಾನೆ. ಆಮೇಲೆ ರವಿ ಕುಮಾರ್ ಕೈಯನ್ನ ಹಿಡ್ಕೊಂಡ್ ಬಿಡ್ತಾನೆ. ಕುಮಾರ್ ಓಡ್ ಹೋಗೋ ಪ್ರಯತ್ನ ಪಡ್ತಾನೆ.
1: ಬಿಟ್ಬಿಡು, ಬಿಟ್ಬಿಡು ನನ್ನ ರವಿ.
0: ರವಿ ಭೂತ ಕುಮಾರ್ ಕಾಲನ್ನ ಹಿಡ್ಕೊಂಡು ಎಳ್ಕೊಂಡು ಮಾಲ್ ಗಾಡಿ ಡಬ್ಬದ ಒಳಗಡೆ ಹೋಗ್ತಾನೆ. ಇದ್ದಕ್ಕಿದ್ದ ಹಾಗೆ ಆ ಡಬ್ಬದ ಒಳಗಡೆ ಬೆಳಕು ಬರತ್ತೆ. ಮತ್ತೆ ಕುಮಾರ್ ಎದುರುಗಡೆ ಒಂದೊಂದಾಗಿ ಎಲ್ಲ ಭೂತಗಳು ಬಂದು ನಿಂತ್ಕೋತಾರೆ.
1: ಕಾಪಾಡಿ, ಕಾಪಾಡಿ, ಕಾಪಾಡಿ ನನ್ನ. ಯಾರು ನಿನ್ನ ಕಾಪಾಡಲ್ಲ.

0: ಇರೋ ಭೂತ ಕುಮಾರ್ ಕುತ್ತಿಗೆನ ಹಿಡ್ಕೊಳತ್ತೆ. ಕುಮಾರ್ ಕಣ್ಣಲ್ಲಿ ಭಯ ಇತ್ತು. ಆ ಕತ್ತಿಲ್ದೇ ಇರೋ ಭೂತ ಕುಮಾರ್ ಕತ್ತು ದೇಹನ ಬೇರೆ ಬೇರೆ ಮಾಡ್ಬಿಡತ್ತೆ, ಮತ್ತೆ ಕುಮಾರ್ನ ಭೂತ ಕೂಡ ಆ ಮಾಲ್ ಗಾಡಿ ಒಳಗಡೆ ಬಂದಿಯಾಗತ್ತೆ.
1: ನಮ್ಮ ಲೋಕಕ್ಕೆ

ಕುಮಾರ್ ಕೂಡ ಸತ್ತು ಆ ಭೂತದ ಮಾಲ್ಗಾಡಿ ಒಳಗಡೆ ಬಂದಿಯಾಗುತ್ತಾನೆ. ಈಗ ಗೊತ್ತಿಲ್ಲ ಆ ಭೂತದ ಮಾಲ್ಗಾಡಿ ಯಾರ ಪ್ರಾಣನ ತಗೊಳತ್ತೆ ಅಂತ. ಪ್ರತಿದಿನ ರಾತ್ರಿ 11:50 ಈ ಭೂತದ ಮಾಲ್ಗಾಡಿ ಹಜರತ್ ಗಂಜ್ ಸ್ಟೇಷನ್ ಹತ್ರ ಬಂದು ನಿಲ್ತಿತ್ತು ತನ್ನ ಮುಂದಿನ ಭೇಟಿಯ

0: ಶ್ರೀರಾಮ್ಪುರಾ ಅನ್ನೋ ಒಂದು ಹಳ್ಳಿನಲ್ಲಿ ಸರ್ಕಾರಿ ಸ್ಕೂಲ್ ಅಲ್ಲಿ ಹೆಡ್ ಮಾಸ್ಟರ್ ಆಗಿದ್ದ. ಸ್ಕೂಲ್ ಅಲ್ಲಿ ಇದ್ದಂತ ಎಲ್ಲಾ ಮಕ್ಕಳು ಉಮೇಶ್ ನ ಕಂಡ್ರೆ ಹೆದರ್ಕೋತಿದ್ರು. ಉಮೇಶ್ ತುಂಬಾ ಸ್ಟ್ರಿಕ್ಟ್ ಆದ ಮನುಷ್ಯ ಆಗಿದ್ದ.
1: ಏ ಎಲ್ಲ ಕೇಳಿ, ಇವತ್ತು ಉಮೇಶ್ ಸರ್ ಚೆಕಿಂಗ್ ಬರ್ತಿದ್ದಾರೆ, ನಾನು ನನ್ನ ಶೂ ಅನ್ನ ಕ್ಲೀನ್ ಮಾಡ್ಕೊಳ್ಳೋದು ಮರ್ತೋದೆ, ಇವತ್ತು ಏನಾಗುತ್ತೋ ಏನೋ.
0: ಅಯ್ಯೋ ಯಾಕೋ ಟೆನ್ಷನ್ ಮಾಡ್ಕೋತಿದ್ಯಾ, ನಿನ್ ಶೂ ಮೇಲೆ ಚಾಕ್ ಪೀಸ್ ಅನ್ನ ಉಜ್ಕೋ, ಸರ್ಗೆ ಏನೂ ಗೊತ್ತಾಗೋದಿಲ್ಲ. ಸರ್ ಕಣ್ಣು ತುಂಬಾ ಶಾರ್ಪ್ ಆಗಿದೆ, ಒಂದ್ ವೇಳೆ ನಿನ್ನ ಈ ಶೂಸ್ ಏನಾದ್ರೂ ನೋಡಿದ್ರೆ ಖಂಡಿತ ನಿನ್ಗೆ ಹೊಡಿತಾರವ್ರು.
1: ನೀವೆಲ್ಲ ಎಂತ ಫ್ರೆಂಡ್ಸು, ನನ್ ಟೆನ್ಷನ್ ಕಡಿಮೆ ಮಾಡದೆ ಜಾಸ್ತಿ ಮಾಡ್ತಿದ್ದೀರಾ.
0: ಸೋನು ಸರ್ ಬರೋಕ್ ಮುಂಚೆ ತನ್ನ ಬಿಳಿ ಶೂ ಮೇಲೆ ಚಾಕ್ ಪೀಸ್ ಅನ್ನ ರಬ್ ಮಾಡ್ತಾನೆ. ಅಷ್ಟೊತ್ತಿಗೆ ಉಮೇಶ್ ಸರ್ ಕ್ಲಾಸ್ಗೆ ಬಂದ್ಬಿಡ್ತಾರೆ. ಆಗ ಸೋನು ಶೂ ಮೇಲೆ ಚಾಕ್ ಪೀಸ್ ಉಜ್ಜೋದನ್ನ ನೋಡ್ಬಿಡ್ತಾರೆ. ಸೋನು ಸರ್ನ ನೋಡಿ ಹೆದರ್ಕೋತಾನೆ ಮತ್ತೆ ಚಾಕ್ ಪೀಸ್ ಅನ್ನ ಬಚ್ಚಿಟ್ಕೋತಾನೆ.
2: ಇದೇನ್ ಮಾಡ್ತಿದ್ಯಾ, ನಿನಗ್ ಮನೆಯಲ್ಲಿ ಶೂನ ಕ್ಲೀನ್ ಮಾಡ್ಕೊಳ್ಳೋ ಸಮಯ ಸಿಗಲ್ವಾ? ನೀನ್ ಇಲ್ಲಿ ಸ್ಕೂಲ್ಗೆ ಬಂದು ಶೂಗೆ ಚಾಕ್ ಪೀಸ್ ಅಲ್ಲಿ ಬಳಿತಿದ್ಯಾ?
1: ಸಾರಿ ಸರ್, ತಪ್ಪಾಗೋಯ್ತು, ಮುಂದಿನ ಸಲ ಈ ತರ ಆಗಲ್ಲ.
2: ನಾನ್ ಹಾಗಾಗೋದಕ್ಕೂ ಬಿಡೋದಿಲ್ಲ. ನಿನ್ಗೆ ಶಿಕ್ಷೆ ಏನು ಅಂದ್ರೆ, ಸ್ಕೂಲ್ ಮುಗ್ದ ನಂತರ ಸ್ಕೂಲಿನ ಜಾಗನ ನೀನು ಸ್ವಚ್ಛಗೊಳಿಸ್ಬೇಕು.
1: ಕ್ಷಮಿಸ್ಬಿಡಿ ಸರ್.
2: ಮತ್ತೆ ಏನಾದ್ರೂ ಇದೇ ತರ ತಪ್ಪು ಮಾಡಿದ್ರೆ ನೀನು ಸ್ಕೂಲಿನ ವಾಶ್ರೂಮ್ ನ ಕ್ಲೀನ್ ಮಾಡ್ಬೇಕಾಗುತ್ತೆ.
0: ಉಮೇಶ್ ಸರ್ ಕ್ಲಾಸ್ಗೆ ಬಂದು ಎಲ್ರು ಕಾಪಿನ ಚೆಕ್ ಮಾಡ್ತಿರ್ತಾರೆ. ರಿಯಾ ಕಾಪಿನಲ್ಲಿ ಕವರ್ ಹಾಕಿರ್ಲಿಲ್ಲ.
2: ಇದೇನಿದು, ಯಾಕ್ ನಿನ್ ಪುಸ್ತಕಕ್ಕೆ ಕವರ್ ಹಾಕಿಲ್ಲ?
0: ಸಾರಿ ಸರ್, ಇದು ನನ್ನ ಹೊಸ ಕಾಪಿ, ನೆಕ್ಸ್ಟ್ ಟೈಮ್ ನಾನು ಇದಕ್ಕೆ ಕವರ್ ಹಾಕ್ತೇನೆ.
2: ಹೋಗಿ ಹಿಂದೆ ಬೆಂಚಲ್ಲಿ ಕೈ ಮೇಲೆತ್ತಿ ನಿಂತ್ಕೋ. ಮುಂದಿನ ಸತಿ ಏನಾದ್ರೂ ಇದೇ ತರ ತಪ್ಪು ಮಾಡಿದ್ರೆ ನಿನ್ನ ಕ್ಲಾಸಿಂದ ಹೊರಗಾಕ್ಬೇಕಾಗುತ್ತೆ.
0: ರಿಯಾ ಕ್ಲಾಸಿನ ಹಿಂಭಾಗಕ್ಕೆ ಹೋಗಿ ನಿಂತ್ಕೊಂಡು ತನ್ನ ಕೈನ ಮೇಲೆತ್ಕೊಂಡು ನಿಂತ್ಕೋತಾಳೆ. ರಿಯಾ ನಿಂತಿರೋದನ್ನ ನೋಡಿ ಲಕ್ಷ್ಮಿ ಅವಳನ್ನ ರೇಗಿಸ್ತಾಳೆ. ಆಗ ಉಮೇಶ್ ಸರ್ ಗಮನ ರಶ್ಮಿ ಮೇಲೆ ಹೋಗುತ್ತೆ.
2: ತುಂಬಾ ನಗು ಬರ್ತಿದ್ಯಲ್ಲ ನಿನ್ಗೆ, ಹೋಗು, ನೀನು ಕೂಡ ಹೋಗಿ ಜೊತೆಲಿ ನಿಂತ್ಕೋ. ಹೋಗು, ಪೂರ್ತಿ ಕ್ಲಾಸ್ ನಿಂತ್ಕೊಂಡೆ ನೀವು ಓದ್ಬೇಕು.
0: ಸಾರಿ ಸರ್, ಈ ಸಲ ಕ್ಷಮಿಸ್ಬಿಡಿ ಸರ್.
2: ನೋ ಸಾರಿ.
0: ರಶ್ಮಿ ಕೂಡ ರಿಯಾ ಜೊತೆ ಹೋಗಿ ಹಿಂದೆ ನಿಂತ್ಕೊಂಡು ಕಿವಿ ಹಿಡ್ಕೊಂಡು ನಿಂತ್ಕೋತಾಳೆ. ಇಬ್ರು ಇಡೀ ದಿನ ನಿಂತ್ಕೊಂಡೇ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ರಜದ ನಂತರ ಸೋನು ಸ್ಕೂಲಿನ ಅಂಗಳನ ಕ್ಲೀನ್ ಮಾಡಿ ಕ್ಲಾಸ್ಗೆ ಹೋಗ್ತಾನೆ. ರಶ್ಮಿ ಮತ್ತೆ ರಿಯಾ ಸೋನುಗೋಸ್ಕರ ಸ್ಕೂಲಿಂದ ಹೊರಗಡೆ ಕಾಯ್ತಾ ಇರ್ತಾರೆ.
1: ನನ್ಗಂತೂ ಸುಸ್ತಾಗೋಯ್ತು, ಸ್ಕೂಲ್ನ ಕ್ಲೀನ್ ಮಾಡೋಷ್ಟ್ರಲ್ಲಿ ನನ್ಗೆ ಸಾಕಾಗೋಯ್ತು.
0: ಉಮೇಶ್ ಸರ್ನ ಈ ಕಠೋರವಾದ ಸ್ವಭಾವದಿಂದನೇ ಇಲ್ಲಿವರೆಗೂ ಅವ್ರಿಗೆ ಮದ್ವೆ ಆಗಿಲ್ಲ. ಸರಿಯಾಗಿ ಹೇಳ್ದೆ ನೀನು, ಯಾವಾಗ್ಲೂ ನಮ್ಮ ಮೇಲೆ ಕೂಗಾಡ್ತಾನೆ ಇರ್ತಾರೆ, ಶಿಕ್ಷೆನೂ ಕೊಡ್ತಿರ್ತಾರೆ. ಮಾರನೇ ದಿನ ಕ್ಲಾಸ್ಗೆ ಒಬ್ರು ಹೊಸ ಟೀಚರ್ ಬರ್ತಾರೆ. ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ ಮತ್ತೆ ಕೋಮಲ ಸ್ವಭಾವದರಾಗಿರ್ತಾರೆ.
3: ಗುಡ್ ಮಾರ್ನಿಂಗ್ ಟೀಚರ್.
0: ಗುಡ್ ಮಾರ್ನಿಂಗ್ ಮಕ್ಕಳಾ, ಎಲ್ರು ನಿಮ್ ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ. ನಿಮ್ಮೆಲ್ಲರೂ ನೋಡಿ ಖುಷಿ ಆಯ್ತು. ಉಮಾ ಮೇಡಮ್ ಮಕ್ಳ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಮತ್ತೆ ಪ್ರೀತಿಯಿಂದ ತಿಳಿ ಹೇಳ್ತಾ ಇದ್ರು. ಮಕ್ಕಳಿಗೆ ಉಮಾ ಮೇಡಮ್ ಹೇಳ್ಕೊಡೋ ಅಂತ ಎಲ್ಲಾ ಪಾಠನೂ ಚೆನ್ನಾಗಿ ನೆನಪಲ್ಲಿರ್ತಾ ಇತ್ತು. ಒಂದು ದಿನ ಉಮಾ ಮೇಡಮ್ ತಮ್ಮ ಕ್ಲಾಸ್ ಅನ್ನ ತಗೋತಾ ಇದ್ರು. ಅದೇ ಸಮಯಕ್ಕೆ ಉಮೇಶ್ ಸರ್ ಕ್ಲಾಸ್ ಒಳಗಡೆ ಬರ್ತಾರೆ. ಉಮೇಶ್ ಸರ್ನ ನೋಡಿ ಎಲ್ಲಾ ಮಕ್ಕಳು ಹೆದರ್ಕೋತಾರೆ ಮತ್ತೆ ಸ್ಟ್ರೈಟ್ ಆಗಿ ಕೂತ್ಕೋತಾರೆ.
2: ನಾನ್ ನೋಡ್ತಾ ಇದೀನಿ, ಈ ನಡುವೆ ನಿಮ್ ಕ್ಲಾಸ್ ಇಂದ ಜಾಸ್ತಿ ಸದ್ ಬರ್ತಿದೆ. ನೀವೇನಾದ್ರೂ ಇದೇ ತರ ಗಲಾಟೆ ಮಾಡ್ತಾ ಇದ್ರೆ ಪೂರ್ತಿ ದಿನ ನಿಮ್ ಕ್ಲಾಸ್ ಅವ್ರನ್ನೆಲ್ಲ ಬಿಸಿಲಲ್ಲಿ ನಿಲ್ಲಿಸ್ಬಿಡ್ತೀನಿ.
0: ಸರ್, ಇವರಿನ್ನು ಮಕ್ಕಳು, ಇವ್ರ ತುಂಟುತನ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರ್ ಮಾಡ್ತಾರೆ? ಮತ್ತೆ ನಾವು ಇದೇ ರೀತಿ ತಮಾಷೆಲ್ ಹೇಳ್ಕೊಟ್ರೆ ಮಕ್ಕಳು ಬೇಗ ಕಲಿತಾರೆ.
2: ಹಾ ಮೇಡಮ್, ನೀವಂತೂ ಸರಿಯಾಗಿ ಹೇಳ್ತಿದ್ದೀರಾ. ನಾನು ಕೂಡ ಮಕ್ಕಳಿಗೆ ಪ್ರೀತಿಯಿಂದಾನೇ ಹೇಳ್ಕೊಡ್ತೀನಿ.
0: ಮಕ್ಕಳು ಉಮೇಶ್ ಸರ್ ಮಾತನ್ನ ಕೇಳಿ ಆಶ್ಚರ್ಯ ಪಡ್ತಾರೆ. ಹೇಳ್ಬೇಕು ಅಂದ್ರೆ ಉಮೇಶ್ ಸರ್ ಉಮಾ ಮೇಡಮ್ ನ ಮನ್ಸಲ್ಲೇ ಪ್ರೀತಿ ಮಾಡೋಕ್ ಶುರು ಮಾಡಿದ್ರು, ಹಾಗಾಗಿ ಅವ್ರು ಹೇಳಿದಕ್ಕೆಲ್ಲ ಎಸ್ ಅಂತ ಹೇಳ್ತಿದ್ರು. ಒಂದು ದಿನ ಸೋನು ಮತ್ತೆ ರಿಯಾ ಸ್ಕೂಲ್ಗೆ ಬರೋದು ಸ್ವಲ್ಪ ಲೇಟ್ ಆಯ್ತು. ಉಮೇಶ್ ಸರ್ ಅವರಿಬ್ರು ಲೇಟ್ ಆಗಿ ಬಂದಿದ್ದಕ್ಕೆ ಕೋಪ ಮಾಡ್ಕೋತಾರೆ. ಆಮೇಲೆ ಇಬ್ಬರಿಗೂ ಹೊಡೆಯೋಕ್ ಶುರು ಮಾಡ್ತಾರೆ.
2: ಇದೇನಾ ಸ್ಕೂಲ್ಗೆ ಬರೋ ಸಮಯ? ನೀವಿಬ್ರು ತುಂಬಾ ಕೆಟ್ಟೋಗಿದ್ದೀರಾ, ಒಳ್ಳೆ ಮಾತಲ್ಲಿ ನೀವ್ ಕೇಳಲ್ಲ.
1: ಸರ್, ಹಿಂದೆ ರಸ್ತೆಯಲ್ಲಿ ನಮ್ ಸೈಕಲ್ ಪಂಚರ್ ಆಗೋಯ್ತು, ಅದಕ್ಕೆ ನಾ ಬರೋದಕ್ಕೆ ತಡ ಆಗೋಯ್ತು.
0: ಹೌದು ಸರ್, ಸೋನು ಸತ್ಯ ಹೇಳ್ತಿದ್ದಾನೆ.
2: ನೀವ್ ಮನೆಯಿಂದ ಬೇಗ ಹೊರಡ್ಬೇಕಾಗಿತ್ತು, ಇದಕ್ಕೋಸ್ಕರ ನಿಮ್ಗೆ ಶಿಕ್ಷೆ ಖಂಡಿತ ಆಗೆ ಆಗುತ್ತೆ.
0: ಉಮೇಶ್ ಸರ್ ಸೋನು ಮತ್ತೆ ರಿಯಾ ಕೈಗೆ ಕೋಲಲ್ ಹೊಡಿತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬರ್ತಾರೆ. ಅರೆ ಸರ್, ಈ ಮುದ್ದಾದ ಮಕ್ಕಳಿಗೆ ಯಾಕೆ ಹೊಡಿತಿದ್ದೀರಾ? ಇನ್ನು ಮಕ್ಕಳು ಕೆಲವೊಂದ್ಸಲ ಲೇಟ್ ಆಗತ್ತೆ, ಪದೇ ಪದೇ ಅವ್ರು ಲೇಟ್ ಆಗಿ ಬರ್ತಾ ಇದ್ರೆ ಆಮೇಲೆ ನಾವ್ ಆಕ್ಷನ್ ತಗೋಬೇಕು.
1: ನಾವ್ ಮೊದಲನೇ ಬಾರಿಗೆ ಇಷ್ಟು ಲೇಟ್ ಆಗಿ ಬಂದಿರೋದು.
0: ಪರವಾಗಿಲ್ಲ ಮಕ್ಕಳ, ಹೋಗಿ ಹೋಗಿ ನಿಮ್ ಕ್ಲಾಸ್ಗೆ ಹೋಗಿ. ಉಮೇಶ್ ಸರ್ ಉಮಾ ಮೇಡಮ್ ಮಾತನ್ನ ಕೇಳಿ ಎಲ್ರು ಕ್ಲಾಸ್ ಒಳಗಡೆ ಹೋಗೋದಕ್ ಬಿಡ್ತಾರೆ. ನಿಧಾನವಾಗಿ ಉಮೇಶ್ ಸರ್ ಸ್ವಭಾವ ಕೂಡ ಉಮಾ ಮೇಡಮ್ ತರಾನೇ ಆಗೋಕ್ ಶುರುವಾಗತ್ತೆ.
1: ಅರೆರೆ, ನಮ್ ಉಮೇಶ್ ಸರ್ ಅಂತೂ ತುಂಬಾ ಬದಲಾಗ್ಬಿಟ್ಟಿದ್ದಾರೆ.
0: ಹಾ, ಸರಿಯಾಗಿ ಹೇಳ್ದೆ ನೀನು. ಮೊದ್ಲು ನಮ್ಮ ಮೇಲೆ ಎಷ್ಟು ಕೋಪಿಸ್ಕೋತಿದ್ರು, ಆಮೇಲೆ ಎಷ್ಟು ಕಠಿಣವಾದ ಶಿಕ್ಷೆ ಕೊಡ್ತಿದ್ರು. ಆದ್ರೆ ಈಗ ಉಮಾ ಮೇಡಮ್ ಬಂದ ಮೇಲೆ ಅವ್ರ ಸ್ವಭಾವನೇ ಪೂರ್ತಿಯಾಗಿ ಬದಲಾಗೋಗಿದೆ. ಒಂದ್ ದಿನ ಸೋನು ತನ್ನ ಹೋಮ್ವರ್ಕ್ ಅನ್ನ ಮರ್ತು ಬಂದ್ಬಿಡ್ತಾನೆ. ಉಮೇಶ್ ಸರ್ ಎಲ್ರು ಹೋಮ್ವರ್ಕ್ ಅನ್ನ ಚೆಕ್ ಮಾಡ್ತಿರ್ತಾರೆ.
2: ನೀವ್ಗಳಂತೂ ತುಂಬಾ ಹೆಚ್ಕೊಂಡೇ ಹೋಗ್ತಿದ್ದೀರಾ. ಇವತ್ತು ಹೋಮ್ವರ್ಕ್ ಮಾಡಿಲ್ಲ, ನಾಳೆ ಸ್ಕೂಲ್ಗೆ ಬರೋದನ್ನ ನಿಲ್ಲಿಸ್ಬಿಡ್ತೀರಾ?
1: ಇಲ್ಲ ಸರ್, ನಿನ್ನೆ ನನ್ಗೆ ಹುಷಾರಿರ್ಲಿಲ್ಲ, ಅದಕ್ಕೆ ನಾನು ಹೋಮ್ವರ್ಕ್ ಮಾಡಕ್ಕಾಗಿಲ್ಲ.
2: ನಿನ್ಗೆ ಇದಕ್ಕೆ ಶಿಕ್ಷೆ ಖಂಡಿತ ಆಗುತ್ತೆ.
0: ಉಮೇಶ್ ಸರ್ ಸೋನುನ ಕ್ಲಾಸಿಂದ ಹೊರಗ್ ಹಾಕಿ ಚೇರ್ ಕೂತ್ಕೋ ಅಂತ ಹೇಳ್ತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬಂದ್ಬಿಡ್ತಾರೆ. ಅರೆ ಪುಟ್ಟ ಸೋನು, ನಿನ್ನ ಆರೋಗ್ಯ ಸರಿಯಿಲ್ಲ ಅಲ್ವಾ? ಅಂದಮೇಲೆ ನೀನು ಕ್ಲಾಸಿಂದ ಹೊರಗೆ ಹಾಕಿದ್ಯಾ?
1: ಮೇಡಮ್, ಹುಷಾರಿರ್ಲಿಲ್ಲ ಅಂತ ನನ್ಗೆ ಹೋಮ್ವರ್ಕ್ ಮಾಡಕ್ ಆಗಿಲ್ಲ. ಉಮೇಶ್ ಸರ್ ನನ್ನ ಕ್ಲಾಸಿಂದ ಕಳ್ಸಿ ಈ ತರ ನಿಂತ್ಕೊಳಕ್ ಹೇಳಿದ್ದಾರೆ.
0: ನೀನು ನನ್ ಜೊತೆ ಕ್ಲಾಸ್ ಒಳಗಡೆ ಬಾ. ಉಮಾ ಮೇಡಮ್ ಕ್ಲಾಸ್ ಒಳಗಡೆ ಹೋಗಿ ಉಮೇಶ್ ಸರ್ಗೆ ಅರ್ಥ ಮಾಡಿಸ್ತಾರೆ. ಸೋನು ನಿನ್ನೆ ನನ್ಗೆ ಫೋನ್ ಮಾಡಿ ಹೇಳಿದ್ದ ಅವನ ಆರೋಗ್ಯ ಸರಿಯಿಲ್ಲ ಅಂತ. ನಿಮ್ಮ ಈ ಕಠಿಣವಾದ ಸ್ವಭಾವದಿಂದ ಇವನ ಆರೋಗ್ಯ ಇನ್ನೂ ಹಾಳಾಗ್ತಾ ಇತ್ತಿವತ್ತು.
2: ನಾನು ಮಕ್ಕಳಲ್ಲಿ ಶಿಸ್ತನ್ನ ತರ್ಬೇಕನ್ಕೊಂಡಿದ್ದೀನಿ.
0: ಮಕ್ಕಳಿಗೆ ಪ್ರೀತಿಯಿಂದನೂ ನಾವ್ ಹೇಳ್ಕೊಡ್ಬೋದು. ನಾವು ಪ್ರತಿ ಸಲ ಅವರಿಗೆ ಹೊಡೆದು ಬಡದು ಮಾಡಿದ್ರೆ ಅವರು ಕೂಡ ಹಾಗೆ ಆಗೋಗ್ತಾರೆ. ಆಮೇಲೆ ಅವ್ರ ಕೋಪನ ಅವರು ಬೇರೆ ಕಡೆ ತೋರಿಸ್ಕೋತಾರೆ. ಅದಕ್ಕೋಸ್ಕರ ನಾವು ಮಕ್ಕಳ ಹತ್ರ ಯಾವಾಗ್ಲೂ ಪ್ರೀತಿಯಿಂದ ಮಾತಾಡ್ಬೇಕು. ಈ ಮಕ್ಕಳು ನಾಳೆ ನಮ್ಮ ದೇಶದ ಭವಿಷ್ಯ.
2: ನನ್ನ ಕ್ಷಮಿಸ್ಬಿಡಿ ಮೇಡಮ್, ನನ್ಗೆ ಅರ್ಥ ಆಯ್ತು. ಮುಂದಿನ ಸತಿಯಿಂದ ನಾನ್ ಮಕ್ಕಳ ಹತ್ರ ಪ್ರೀತಿಯಿಂದ ನಡ್ಕೊಂತೀನಿ.
0: ಆವತ್ತಿಂದ ಉಮೇಶ್ ಸರ್ ಮಕ್ಕಳ ಹತ್ರ ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ರು. ಸ್ವಲ್ಪ ದಿನದ ನಂತರ ಉಮೇಶ್ ಸರ್ ಮತ್ತೆ ಉಮಾ ಮೇಡಮ್ಗೆ ಮದ್ವೆ ಆಗೋಗತ್ತೆ. ಆಮೇಲೆ ಉಮೇಶ್ ಸರ್ ಕೂಡ ಉಮಾ ಮೇಡಮ್ ತರ ಕೋಮಲ ಸ್ವಭಾವದವರಾಗೋದ್ರು. ಉಮೇಶ್ ರಾಮ್ಪುರ ಅನ್ನೋ ಒಂದು ಹಳ್ಳಿನಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದ. ಸ್ಕೂಲಲ್ಲಿ ಇದ್ದಂತ ಎಲ್ಲಾ ಮಕ್ಕಳು ಉಮೇಶ್ ನ ಕಂಡ್ರೆ ಹೆದರ್ಕೋತಿದ್ರು. ಉಮೇಶ್ ತುಂಬಾ ಸ್ಟ್ರಿಕ್ಟ್ ಆದ ಮನುಷ್ಯ ಆಗಿದ್ದ.
1: ಏ ಎಲ್ಲ ಕೇಳಿ, ಇವತ್ತು ಉಮೇಶ್ ಸರ್ ಚೆಕಿಂಗ್ ಬರ್ತಿದ್ದಾರೆ. ನಾನು ನನ್ನ ಶೂ ಅನ್ನ ಕ್ಲೀನ್ ಮಾಡ್ಕೊಳ್ಳೋದು ಮರ್ತೋದೆ. ಇವತ್ತು ಏನಾಗುತ್ತೋ ಏನೋ.
0: ಅಯ್ಯೋ, ಯಾಕೋ ಟೆನ್ಷನ್ ಮಾಡ್ಕೋತಿದ್ಯಾ? ನಿನ್ ಶೂ ಮೇಲೆ ಚಾಕ್ ಪೀಸ್ ಅನ್ನ ಉಜ್ಕೋ. ಸರ್ಗೆ ಏನು ಗೊತ್ತಾಗೋದಿಲ್ಲ. ಸರ್ ಕಣ್ಣು ತುಂಬಾ ಶಾರ್ಪ್ ಆಗಿದೆ. ಒಂದ್ ವೇಳೆ ನಿನ್ನ ಈ ಶೂಸ್ ಏನಾದ್ರೂ ನೋಡಿದ್ರೆ ಖಂಡಿತ ನಿನ್ಗೆ ಹೊಡಿತಾರವ್ರು.
1: ನೀವೆಲ್ಲ ಎಂತ ಫ್ರೆಂಡ್ಸ್? ನನ್ ಟೆನ್ಷನ್ ಕಡಿಮೆ ಮಾಡದೆ ಜಾಸ್ತಿ ಮಾಡ್ತಿದ್ದೀರಾ.
0: ಸೋನು ಸರ್ ಬರೋಕ್ ಮುಂಚೆ ತನ್ನ ಬಿಳಿ ಶೂ ಮೇಲೆ ಚಾಕ್ ಪೀಸ್ ಅನ್ನ ರಬ್ ಮಾಡ್ತಾನೆ. ಅಷ್ಟೊತ್ತಿಗೆ ಉಮೇಶ್ ಸರ್ ಕ್ಲಾಸ್ಗೆ ಬಂದ್ಬಿಡ್ತಾರೆ. ಆಗ ಸೋನು ಶೂ ಮೇಲೆ ಚಾಕ್ ಪೀಸ್ ಉಜ್ಜೋದನ್ನ ನೋಡ್ಬಿಡ್ತಾರೆ. ಸೋನು ಸರ್ನ ನೋಡಿ ಹೆದರ್ಕೋತಾನೆ ಮತ್ತೆ ಚಾಕ್ ಪೀಸ್ ಅನ್ನ ಬಚ್ಚಿಟ್ಕೋತಾನೆ.
2: ಇದೇನ್ ಮಾಡ್ತಿದ್ಯಾ? ನಿನಗ್ ಮನೆಯಲ್ಲಿ ಶೂನ ಕ್ಲೀನ್ ಮಾಡ್ಕೊಳ್ಳೋ ಸಮಯ ಸಿಗಲ್ವಾ? ನೀನ್ ಇಲ್ಲಿ ಸ್ಕೂಲ್ಗ್ ಬಂದು ಶೂಗೆ ಚಾಕ್ ಪೀಸ್ ಅಲ್ಲಿ ಬಳಿತಿದ್ಯಾ?
1: ಸಾರಿ ಸರ್, ತಪ್ಪಾಗೋಯ್ತು. ಮುಂದಿನ ಸಲ ಈ ತರ ಆಗಲ್ಲ.
2: ನಾನ್ ಹಾಗಾಗೋದಕ್ಕೂ ಬಿಡೋದಿಲ್ಲ. ನಿನ್ಗೆ ಶಿಕ್ಷೆ ಏನು ಅಂದ್ರೆ, ಸ್ಕೂಲ್ ಮುಗ್ದ ನಂತರ ಸ್ಕೂಲಿನ ಜಾಗನ ನೀನು ಸ್ವಚ್ಛಗೊಳಿಸ್ಬೇಕು.
1: ಕ್ಷಮಿಸ್ಬಿಡಿ ಸರ್.
2: ಮತ್ತೆ ಏನಾದ್ರೂ ಇದೇ ತರ ತಪ್ಪು ಮಾಡಿದ್ರೆ ನೀನು ಸ್ಕೂಲಿನ ವಾಶ್ರೂಮ್ ನ ಕ್ಲೀನ್ ಮಾಡ್ಬೇಕಾಗುತ್ತೆ.
0: ಉಮೇಶ್ ಸರ್ ಕ್ಲಾಸ್ಗೆ ಬಂದು ಎಲ್ರು ಕಾಪಿನ ಚೆಕ್ ಮಾಡ್ತಿರ್ತಾರೆ. ರಿಯಾ ಕಾಪಿನಲ್ಲಿ ಕವರ್ ಹಾಕಿರ್ಲಿಲ್ಲ.
2: ಇದೇನಿದು? ಯಾಕ್ ನಿನ್ ಪುಸ್ತಕಕ್ಕೆ ಕವರ್ ಹಾಕಿಲ್ಲ?
0: ಸಾರಿ ಸರ್, ಇದು ನನ್ನ ಹೊಸ ಕಾಪಿ. ನೆಕ್ಸ್ಟ್ ಟೈಮ್ ನಾನು ಇದಕ್ಕೆ ಕವರ್ ಹಾಕ್ತೇನೆ.
2: ಹೋಗಿ ಹಿಂದೆ ಬೆಂಚಲ್ಲಿ ಕೈ ಮೇಲೆತ್ತಿ ನಿಂತ್ಕೋ. ಮುಂದಿನ ಸತಿ ಏನಾದ್ರೂ ಇದೇ ತರ ತಪ್ಪು ಮಾಡಿದ್ರೆ ನಿನ್ನ ಕ್ಲಾಸಿಂದ ಹೊರಗಾಕ್ಬೇಕಾಗುತ್ತೆ.
0: ರಿಯಾ ಕ್ಲಾಸಿನ ಹಿಂಭಾಗಕ್ ಹೋಗಿ ನಿಂತ್ಕೊಂಡು ತನ್ನ ಕೈನ ಮೇಲೆತ್ಕೊಂಡು ನಿಂತ್ಕೋತಾಳೆ. ರಿಯಾ ನಿಂತಿರೋದನ್ನ ನೋಡಿ ಲಕ್ಷ್ಮಿ ಅವಳನ್ನ ರೇಗಿಸ್ತಾಳೆ. ಆಗ ಉಮೇಶ್ ಸರ್ ಗಮನ ರಶ್ಮಿ ಮೇಲೆ ಹೋಗುತ್ತೆ.
2: ತುಂಬಾ ನಗು ಬರ್ತಿದ್ಯಲ್ಲ ನಿನ್ಗೆ, ಹೋಗು. ನೀನು ಕೂಡ ಹೋಗಿ ಜೊತೆಲಿ ನಿಂತ್ಕೋ. ಹೋಗು, ಪೂರ್ತಿ ಕ್ಲಾಸ್ ನಿಂತ್ಕೊಂಡೆ ನೀವು ಓದ್ಬೇಕು.
0: ಸಾರಿ ಸರ್, ಈ ಸಲ ಕ್ಷಮಿಸ್ಬಿಡಿ ಸರ್.
2: ನೋ ಸಾರಿ.
0: ರಶ್ಮಿ ಕೂಡ ರಿಯಾ ಜೊತೆ ಹೋಗಿ ಹಿಂದೆ ನಿಂತ್ಕೊಂಡು ಕಿವಿ ಹಿಡ್ಕೊಂಡು ನಿಂತ್ಕೋತಾಳೆ. ಇಬ್ರು ಇಡೀ ದಿನ ನಿಂತ್ಕೊಂಡೇ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ರಜದ ನಂತರ ಸೋನು ಸ್ಕೂಲಿನ ಅಂಗಳನ ಕ್ಲೀನ್ ಮಾಡಿ ಕ್ಲಾಸ್ಗೆ ಹೋಗ್ತಾನೆ. ರಶ್ಮಿ ಮತ್ತೆ ರಿಯಾ ಸೋನುಗೋಸ್ಕರ ಸ್ಕೂಲಿಂದ ಹೊರಗಡೆ ಕಾಯ್ತಾ ಇರ್ತಾರೆ.
1: ನನ್ಗಂತೂ ಸುಸ್ತಾಗೋಯ್ತು. ಸ್ಕೂಲ್ನ ಕ್ಲೀನ್ ಮಾಡೋಷ್ಟ್ರಲ್ಲಿ ನನ್ಗೆ ಸಾಕಾಗೋಯ್ತು.
0: ಉಮೇಶ್ ಸರ್ನ ಈ ಕಠೋರವಾದ ಸ್ವಭಾವದಿಂದನೇ ಇಲ್ಲಿವರೆಗೂ ಅವ್ರಿಗೆ ಮದ್ವೆ ಆಗಿಲ್ಲ. ಹಾ, ಸರಿಯಾಗಿ ಹೇಳ್ದೆ ನೀನು. ಯಾವಾಗ್ಲೂ ನಮ್ಮ ಮೇಲೆ ಕೂಗಾಡ್ತಾನೆ ಇರ್ತಾರೆ, ಶಿಕ್ಷೆನೂ ಕೊಡ್ತಿರ್ತಾರೆ. ಮಾರ್ನೆ ದಿನ ಕ್ಲಾಸ್ಗೆ ಒಬ್ರು ಹೊಸ ಟೀಚರ್ ಬರ್ತಾರೆ. ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ ಮತ್ತೆ ಕೋಮಲ ಸ್ವಭಾವದವರಾಗಿರ್ತಾರೆ.
3: ಗುಡ್ ಮಾರ್ನಿಂಗ್
0: ಟೀಚರ್. ಗುಡ್ ಮಾರ್ನಿಂಗ್ ಮಕ್ಕಳಾ. ಎಲ್ರು ನಿಮ್ ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ. ನಿಮ್ಮೆಲ್ರು ನೋಡಿ ಖುಷಿ ಆಯ್ತು. ಉಮಾ ಮೇಡಮ್ ಮಕ್ಳ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಮತ್ತೆ ಪ್ರೀತಿಯಿಂದ ತಿಳಿ ಹೇಳ್ತಾ ಇದ್ರು. ಮಕ್ಕಳಿಗೆ ಉಮಾ ಮೇಡಮ್ ಹೇಳ್ಕೊಡೋ ಅಂತ ಎಲ್ಲಾ ಪಾಠನೂ ಚೆನ್ನಾಗಿ ನೆನಪಲ್ಲಿರ್ತಾ ಇತ್ತು. ಒಂದು ದಿನ ಉಮಾ ಮೇಡಮ್ ತಮ್ಮ ಕ್ಲಾಸ್ ಅನ್ನ ತಗೋತಾ ಇದ್ರು. ಅದೇ ಸಮಯಕ್ಕೆ ಉಮೇಶ್ ಸರ್ ಕ್ಲಾಸ್ ಒಳಗಡೆ ಬರ್ತಾರೆ. ಉಮೇಶ್ ಸರ್ನ ನೋಡಿ ಎಲ್ಲಾ ಮಕ್ಕಳು ಹೆದರ್ಕೋತಾರೆ ಮತ್ತೆ ಸ್ಟ್ರೈಟ್ ಆಗಿ ಕೂತ್ಕೋತಾರೆ.
2: ನಾನ್ ನೋಡ್ತಾ ಇದೀನಿ ಈ ನಡುವೆ ನಿಮ್ ಕ್ಲಾಸ್ ಇಂದ ಜಾಸ್ತಿ ಸದ್ ಬರ್ತಿದೆ. ನೀವೇನಾದ್ರೂ ಇದೇ ತರ ಗಲಾಟೆ ಮಾಡ್ತಾ ಇದ್ರೆ ಪೂರ್ತಿ ದಿನ ನಿಮ್ ಕ್ಲಾಸ್ ಅವ್ರನ್ನೆಲ್ಲ ಬಿಸಿಲಲ್ಲಿ ನಿಲ್ಲಿಸ್ಬಿಡ್ತೀನಿ.
0: ಸರ್, ಇವರಿನ್ನು ಮಕ್ಕಳು, ಇವ್ರ ತುಂಟತನ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರ್ ಮಾಡ್ತಾರೆ? ಮತ್ತೆ ನಾವು ಇದೇ ರೀತಿ ತಮಾಷೆ ಹೇಳ್ಕೊಟ್ರೆ ಮಕ್ಕಳು ಬೇಗ ಕಲಿತಾರೆ.
2: ಹಾ ಮೇಡಮ್, ನೀವಂತೂ ಸರಿಯಾಗಿ ಹೇಳ್ತಿದ್ದೀರಾ. ನಾನು ಕೂಡ ಮಕ್ಕಳಿಗೆ ಪ್ರೀತಿಯಿಂದಾನೆ ಹೇಳ್ಕೊಡ್ತೀನಿ.
0: ಮಕ್ಕಳು ಉಮೇಶ್ ಸರ್ ಮಾತನ್ನ ಕೇಳಿ ಆಶ್ಚರ್ಯ ಪಡ್ತಾರೆ. ಹೇಳ್ಬೇಕು ಅಂದ್ರೆ ಉಮೇಶ್ ಸರ್ ಉಮಾ ಮೇಡಮ್ ನ ಮನ್ಸಲ್ಲೇ ಪ್ರೀತಿ ಮಾಡೋಕ್ ಶುರು ಮಾಡಿದ್ರು, ಹಾಗಾಗಿ ಅವ್ರು ಹೇಳಿದಕ್ಕೆಲ್ಲ ಯೆಸ್ ಅಂತ ಹೇಳ್ತಿದ್ರು. ಒಂದು ದಿನ ಸೋನು ಮತ್ತೆ ರಿಯಾ ಸ್ಕೂಲ್ಗೆ ಬರೋದು ಸ್ವಲ್ಪ ಲೇಟ್ ಆಯ್ತು. ಉಮೇಶ್ ಸರ್ ಅವರಿಬ್ರು ಲೇಟ್ ಆಗಿ ಬಂದಿದ್ದಕ್ಕೆ ಕೋಪ ಮಾಡ್ಕೋತಾರೆ. ಆಮೇಲೆ ಇಬ್ಬರಿಗೂ ಹೊಡೆಯೋಕ್ ಶುರು ಮಾಡ್ತಾರೆ.
2: ಇದೇನಾ ಸ್ಕೂಲ್ಗೆ ಬರೋ ಸಮಯ? ನೀವಿಬ್ರು ತುಂಬಾ ಕೆಟ್ಟೋಗಿದ್ದೀರಾ, ಒಳ್ಳೆ ಮಾತಲ್ಲಿ ನೀವ್ ಕೇಳಲ್ಲ.
1: ಸರ್, ಹಿಂದೆ ರಸ್ತೆಯಲ್ಲಿ ನಮ್ ಸೈಕಲ್ ಪಂಚರ್ ಆಗೋಯ್ತು, ಅದಕ್ಕೆ ನಾ ಬರೋದಕ್ಕೆ ತಡ ಆಗೋಯ್ತು.
0: ಹೌದು ಸರ್, ಸೋನು ಸತ್ಯ ಹೇಳ್ತಿದ್ದಾನೆ.
2: ನೀವ್ ಮನೆಯಿಂದ ಬೇಗ ಹೊರಡಬೇಕಾಗಿತ್ತು, ಇದಕ್ಕೋಸ್ಕರ ನಿಮ್ಗೆ ಶಿಕ್ಷೆ ಖಂಡಿತ ಆಗೇ ಆಗುತ್ತೆ.
0: ಉಮೇಶ್ ಸರ್ ಸೋನು ಮತ್ತೆ ರಿಯಾ ಕೈಗೆ ಕೋಲಲ್ ಹೊಡಿತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬರ್ತಾರೆ. ಅರೆ ಸರ್, ಈ ಮುದ್ದಾದ ಮಕ್ಕಳಿಗೆ ಯಾಕೆ ಹೊಡಿತಿದ್ದೀರಾ? ಇನ್ನು ಮಕ್ಕಳು ಕೆಲವೊಂದ್ಸಲ ಲೇಟ್ ಆಗತ್ತೆ, ಪದೇ ಪದೇ ಅವ್ರು ಲೇಟ್ ಆಗಿ ಬರ್ತಾ ಇದ್ರೆ ಆಮೇಲೆ ನಾವ್ ಆಕ್ಷನ್ ತಗೋಬೇಕು.
1: ನಾವ್ ಮೊದಲನೇ ಬಾರಿಗೆ ಇಷ್ಟು ಲೇಟ್ ಆಗಿ ಬಂದಿರೋದು?
0: ಪರವಾಗಿಲ್ಲ ಮಕ್ಕಳ, ಹೋಗಿ ಹೋಗಿ ನಿಮ್ ಕ್ಲಾಸ್ಗೆ ಹೋಗಿ. ಉಮೇಶ್ ಸರ್ ಉಮಾ ಮೇಡಮ್ ಮಾತನ್ನ ಕೇಳಿ ಎಲ್ರು ಕ್ಲಾಸ್ ಒಳಗಡೆ ಹೋಗೋದಕ್ ಬಿಡ್ತಾರೆ. ನಿಧಾನವಾಗಿ ಉಮೇಶ್ ಸರ್ ಸ್ವಭಾವ ಕೂಡ ಉಮಾ ಮೇಡಮ್ ತರಾನೇ ಆಗೋಕ್ ಶುರುವಾಗತ್ತೆ.
1: ಅರೆ, ನಮ್ ಉಮೇಶ್ ಸರ್ ಅಂತೂ ತುಂಬಾ ಬದ್ಲಾಗ್ಬಿಟ್ಟಿದ್ದಾರೆ.
0: ಹಾ, ಸರಿಯಾಗಿ ಹೇಳ್ದೆ ನೀನು. ಮೊದ್ಲು ನಮ್ಮ ಮೇಲೆ ಎಷ್ಟು ಕೋಪಿಸ್ಕೋತಿದ್ರು, ಆಮೇಲೆ ಎಷ್ಟು ಕಠಿಣವಾದ ಶಿಕ್ಷೆ ಕೊಡ್ತಿದ್ರು. ಆದ್ರೆ ಈಗ ಉಮಾ ಮೇಡಮ್ ಬಂದ ಮೇಲೆ ಅವ್ರ ಸ್ವಭಾವನೇ ಪೂರ್ತಿಯಾಗಿ ಬದ್ಲಾಗೋಗಿದೆ. ಒಂದು ದಿನ ಸೋನು ತನ್ನ ಹೋಮ್ವರ್ಕ್ ಅನ್ನ ಮರ್ತು ಬಂದ್ಬಿಡ್ತಾನೆ. ಉಮೇಶ್ ಸರ್ ಎಲ್ರು ಹೋಮ್ವರ್ಕ್ ಅನ್ನ ಚೆಕ್ ಮಾಡ್ತಿರ್ತಾರೆ.
2: ನೀವ್ಗಳಂತೂ ತುಂಬಾ ಹೆಚ್ಕೊಂಡೇ ಹೋಗ್ತಿದ್ದೀರಾ. ಇವತ್ತು ಹೋಮ್ವರ್ಕ್ ಮಾಡಿಲ್ಲ, ನಾಳೆ ಸ್ಕೂಲ್ಗೆ ಬರೋದನ್ನ ನಿಲ್ಲಿಸ್ಬಿಡ್ತೀರಾ?
1: ಇಲ್ಲ ಸರ್, ನಿನ್ನೆ ನನ್ಗೆ ಹುಷಾರ್ ಇರ್ಲಿಲ್ಲ, ಅದಕ್ಕೆ ನಾನು ಹೋಮ್ವರ್ಕ್ ಮಾಡಕ್ಕಾಗಿಲ್ಲ.
2: ನಿನ್ಗೆ ಇದಕ್ಕೆ ಶಿಕ್ಷೆ ಖಂಡಿತ ಆಗುತ್ತೆ.
0: ಉಮೇಶ್ ಸರ್ ಸೋನುನ ಕ್ಲಾಸ್ ಇಂದ ಹೊರಗ್ ಹಾಕಿ ಚೇರ್ ಕೂತ್ಕೋ ಅಂತ ಹೇಳ್ತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬಂದ್ಬಿಡ್ತಾರೆ. ಅರೆ ಪುಟ್ಟ ಸೋನು, ನಿನ್ ಆರೋಗ್ಯ ಸರಿಯಿಲ್ಲ ಅಲ್ವಾ? ಅಂದಮೇಲೆ ನೀನು ಕ್ಲಾಸ್ ಇಂದ ಹೊರಗೆ ಹಾಕಿದ್ಯಾ?
1: ಮೇಡಮ್, ಹುಷಾರಿರ್ಲಿಲ್ಲ ಅಂತ ನನ್ಗೆ ಹೋಮ್ವರ್ಕ್ ಮಾಡಕ್ ಆಗಿಲ್ಲ. ಉಮೇಶ್ ಸರ್ ನನ್ನ ಕ್ಲಾಸ್ ಇಂದ ಕಳ್ಸಿ ಈ ತರ ನಿಂತ್ಕೊಳಕ್ ಹೇಳಿದಾರೆ.
0: ನೀನು ನನ್ ಜೊತೆ ಕ್ಲಾಸ್ ಒಳಗಡೆ ಬಾ. ಉಮಾ ಮೇಡಮ್ ಕ್ಲಾಸ್ ಒಳಗಡೆ ಹೋಗಿ ಉಮೇಶ್ ಸರ್ಗೆ ಅರ್ಥ ಮಾಡಿಸ್ತಾರೆ. ಸೋನು ನೆನ್ನೆ ನನ್ಗೆ ಫೋನ್ ಮಾಡಿ ಹೇಳಿದ ಅವನ ಆರೋಗ್ಯ ಸರಿಯಿಲ್ಲ ಅಂತ. ನಿಮ್ಮ ಈ ಕಠಿಣವಾದ ಸ್ವಭಾವದಿಂದ ಇವನ ಆರೋಗ್ಯ ಇನ್ನೂ ಹಾಳಾಗ್ತಾ ಇತ್ತಿವತ್ತು.
2: ನಾನು ಮಕ್ಕಳಲ್ಲಿ ಶಿಸ್ತನ್ನ ತರ್ಬೇಕನ್ಕೊಂಡಿದೀನಿ.
0: ಮಕ್ಕಳಿಗೆ ಪ್ರೀತಿಯಿಂದನೂ ನಾವ್ ಹೇಳ್ಕೊಡ್ಬೋದು. ನಾವು ಪ್ರತಿ ಸಲ ಅವರಿಗೆ ಹೊಡೆದು ಬಡ್ದು ಮಾಡಿದ್ರೆ ಅವರು ಕೂಡ ಹಾಗೆ ಆಗೋಗ್ತಾರೆ. ಆಮೇಲೆ ಅವ್ರ ಕೋಪನ ಅವರು ಬೇರೆ ಕಡೆ ತೋರಿಸ್ಕೋತಾರೆ. ಅದಕ್ಕೋಸ್ಕರ ನಾವು ಮಕ್ಕಳ ಹತ್ರ ಯಾವಾಗ್ಲೂ ಪ್ರೀತಿಯಿಂದ ಮಾತಾಡ್ಬೇಕು. ಈ ಮಕ್ಕಳು ನಾಳೆ ನಮ್ಮ ದೇಶದ ಭವಿಷ್ಯ.
2: ನನ್ನ ಕ್ಷಮಿಸ್ಬಿಡಿ ಮೇಡಮ್, ನನ್ಗ ಅರ್ಥ ಆಯ್ತು. ಮುಂದಿನ ಸತಿಯಿಂದ ನನ್ ಮಕ್ಕಳ ಹತ್ರ ಪ್ರೀತಿಯಿಂದ ನಡ್ಕೊಂತೀನಿ.
0: ಆವತ್ತಿಂದ ಉಮೇಶ್ ಸರ್ ಮಕ್ಕಳ ಹತ್ರ ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ರು. ಸ್ವಲ್ಪ ದಿನದ ನಂತರ ಉಮೇಶ್ ಸರ್ ಮತ್ತೆ ಉಮಾ ಮೇಡಮ್ಗೆ ಮದ್ವೆ ಆಗೋಗುತ್ತೆ. ಆಮೇಲೆ ಉಮೇಶ್ ಸರ್ ಕೂಡ ಉಮಾ ಮೇಡಮ್ ತರ ಕೋಮಲ ಸ್ವಭಾವದವರಾಗೋದ್ರು.
4: ಮಕ್ಕಳೆಡೆಗೆ ಸಾರಂಗ್, ಮಕ್ಕಳೆಡೆಗೆ ಸಾರಂಗ್, ಮಕ್ಕಳೆಡೆಗೆ ಸಾರಂಗ್.
5: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the resolve of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
6: Desh ke har gareeb, har vyakti tak poshan pahunchana bhi sarkar ki prathmikta hai.
5: Connect with your nearest Anganwadi today, because Hamari Anganwadi hai, Hamari Zimmedari.
7: ನೀವು ಕೇಳ್ತಾ ಇದ್ರೆ ರೇಡಿಯೋ ಸಾರಂಗ್ 107.8 FM. ಇವತ್ತಿನ ಹರಿಕಥಾ ಪ್ರಸಾರಕ್ಕೆ ನಿಮ್ಗೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕನ್ನಡ ಹರಿಕತೆ ಗಣಪತಿ ಮಹಾತ್ಮೆ ನಡೆಸಿಕೊಡುವವರು ಸಂತ ಕೇಶವದಾಸರು.

ವಿಘ್ನರಾಜ ವಿಘ್ನ ನಿವಾರಕ. ಕಲಿಯುಗ ಪ್ರತ್ಯಕ್ಷ ದೈವತ ಮಹಾಗಣಪತೆ, ಮೂಷಿಕ ವಾಹನ ಹೇರಂಬ, ಗಣಪತಿ ಮಹಾತ್ಮ್ಯ ಎಂಬ ನಿಂದ ಪರಮ ಪವಿತ್ರವಾದ ಚರಿತ್ರೆಯನ್ನು ಪ್ರಾರಂಭ ಮಾಡುವ ಮುನ್ನ ಬಾರಿ ಬಾರಿಗೆ ನಿನ್ನ ಸನ್ನಿಧಿಗೆ ಕೊಡಮಟ್ಟು ಬಲವಂದು ಪ್ರದಕ್ಷಿಣ ನಮಸ್ಕಾರಾದಿಗಳನ್ನು ಗೈದು

ಗಣಪತಿಂ ಹವಾಮಹೇ ಎಂಬ ವೇದ ಮಂತ್ರದಲ್ಲಿ ಶಿವಗಣ, ರುದ್ರಗಣ, ದೇವಗಣ, ಋಷಿಗಣ ಎಂಬಿತ್ಯಾದಿ ಜನಗಣ ಸಮೇತ ಎಲ್ಲ ಗಣಗಳಿಗೂ ನೀನೇ ಪತಿ, ನಿನಗೂ ಹೆಚ್ಚಿನವರು ಇನ್ಯಾರೂ ಇಲ್ಲ. ತ್ರಿಮೂರ್ತಿಗಳು ಕೂಡ ನಿನ್ನ ಪೂಜೆಯನ್ನೇ ಸದಾ ಮಾಡಬೇಕಾಗಿದೆ. ಹೇ ಪರಮ ಪಾವನ, ನಿನ್ನನ್ನು ವೇದದಲ್ಲಿ ಜ್ಯೇಷ್ಠ ರಾಜ ಅಂತ ಕರೆದಿದೆ. ಬ್ರಹ್ಮಣಸ್ಪತಿ ಎಂಬಂತಹ ಕೀರ್ತಿಯು ನಿನಗಿದೆ. ಸರ್ವವ್ಯಾಪಿಯಾದ ನೀನು ಸರ್ವ ವಿಘ್ನಗಳನ್ನು ದೂರೀಕರಿಸಿ ಸರ್ವರನ್ನು ಆಶೀರ್ವದಿಸಿ ಬುದ್ಧಿ ಮತ್ತು ಸಿದ್ಧಿ ಇದೆರಡರ ಪ್ರಾಪ್ತಿಯನ್ನು ಅನುಗ್ರಹ ಮಾಡತಕ್ಕಂಥವನು ನೀನು. ಇಲ್ಲಿ ಸಿದ್ಧಿ ಎಂಬುದಕ್ಕೆ ಅಣಿಮಾದಿ ಅಷ್ಟಸಿದ್ಧಿ ಅನ್ನುವ ಸಾಮಾನ್ಯ ಅರ್ಥವಿಲ್ಲ. ಸಿದ್ಧಿ ಅಂತಂದ್ರೆ ಯಾವ ಕಾರ್ಯವೇ ನೀವು ಪ್ರಾರಂಭ ಮಾಡಿದ್ರು ಅದರ ಜಯ ಅಂತ ಅರ್ಥ. ಅದರಲ್ಲಿ ಗಣೇಶ ಸಿದ್ಧಿ, ಗಾಯತ್ರಿ ಸಿದ್ಧಿ ಎಂಬಿತ್ಯಾದಿ ಮಾತುಗಳಿಗೆ ಅಣಿಮಾದಿ ಸಿದ್ಧಿಗಳಂತ ಅರ್ಥವಿಲ್ಲ. ಯಾವ ಯಾವ ಉದ್ಯಮದಲ್ಲಿ, ಉದ್ಯೋಗದಲ್ಲಿ, ಲೌಕಿಕವಾಗಿ ಆಗಲಿ ಪಾರಲೌಕಿಕವಾಗಿ ಆಗಲಿ ಕಾರ್ಯ ಸಾಧನೆ ನಡೆದಿದೆಯೋ ಅದರ ಸಿದ್ಧಿ ಅಂತಂದ್ರೆ ಪರಿಪೂರ್ಣತೆ, ಅದನ್ನು ಮುಟ್ಟಿಸ್ತಕ್ಕಂಥ ಸಾಮರ್ಥ್ಯವುಳ್ಳವನೇನು ಎಂಬುದಕ್ಕಾಗಿ ನಾವೆಲ್ಲರೂ ನಿನ್ನನ್ನು ಉಪಾಸನೆ ಮಾಡಿದ್ದೇವೆ. ಎಲ್ಲ ದೇವದೇವತೆಗಳು ಯಾವ ಕಾರ್ಯವನ್ನೇ ಆರಂಭ ಮಾಡುವುದಿದ್ದರೂ ಮೊಟ್ಟ ಮೊದಲು ನಿನಗೆ ಪಡಮಟ್ಟು ಪೂಜಾದಿಗಳನ್ನು ನಿನಗೆ ಅರ್ಪಿಸಿ ಕೃತಾರ್ಥರಾಗಬೇಕಾದದ್ದು. ಆ ರೀತಿಯಾದ ಮಹಾಹಂತವನ್ನು ಅಡಲಿರುವ ಪರಮಪುರುಷನಾದ ನೀನೇ ಮುಂದೆ ಕಲಿಯುಗದಲ್ಲಿ ಧೂಮ್ರಕೇತು ಅನ್ನುವ ಹೆಸರಿನಿಂದ ಪ್ರಕಟನಾಗತಕ್ಕಂಥವ. ಅದಕ್ಕಾಗಿ ಕೃತಯುಗದಲ್ಲಿ ಸಿಂಹವಾಹನನಾಗಿ ಮಹೋತ್ಕಟ ಅಂತ ಖ್ಯಾತಿ ಪಡೆದವ ನೀನು. ಆ ಬಳಿಕ ತ್ರೇತಾಯುಗದಲ್ಲಿ ನೀನೇ ಮಯೂರವಾಹನ ಅನ್ನುವ ಹೆಸರಿನಿಂದ ಬಂದೆ. ಅದಕ್ಕಾಗಿ ಮಹಾರಾಷ್ಟ್ರದಲ್ಲಿ ನಿನ್ನನ್ನು ಮೋರಯ ಅಂತ ಕರೀತಾರೆ. ದ್ವಾಪರ ಯುಗದಲ್ಲಿ ನೀನು ಗಜಾನನಾದೆ. ಈ ಕಲಿಯುಗದಲ್ಲಿ ಧೂಮ್ರಕೇತು ಅನ್ನುವ ಹೆಸರಿನಿಂದ ನಿನ್ನ ಕಲ್ಕ್ಯಾವತಾರ ಆಗ್ತದೆ ಅಂತ ಗಣೇಶ ಪುರಾಣವು ಘಂಟಾಘೋಷವಾಗಿ ಸಾರ್ತಾ ಇದೆ. ಪುನಃ ಪುನಃ ನಿನ್ನ ಶರಣಾರವಿಂದಗಳಿಗೆ ವಂದನೆಗಳು. ಹೀಗೆ ಮಹಾಗಣಪತಿಯನ್ನು ಅನುಸಂಧಾನ ಮಾಡಿಯಾದ ಬಳಿಕ ಈಗ ಆ ಪರಮಾತ್ಮನ ಮಹಾಗಣಪತಿಯ ಮಹಿಮೆಯನ್ನು, ಮಹಾತ್ಮ್ಯವನ್ನು ವಿವರಿಸುವುದಾಗ್ತದೆ. ಉನ್ನತವಾದಂತಹ ಭಗವಂತನ ವಿಭೂತಿಯು ಹಿಮವತ್ ಪರ್ವತ ಅಂತ ಖ್ಯಾತಿಗೊಂಡಿದೆ. ಹಿಮವತ್ ಪರ್ವತದಲ್ಲಿ ಕೈಲಾಸವೇ ಅತಿಶ್ರೇಷ್ಠವಾದ ಬೆಟ್ಟ. ಆ ಬೆಟ್ಟದ ಒಡೆಯ ಮಂಜುನಾಥ ಪರಮೇಶ್ವರ, ನಿಟಿಲ ನೇತ್ರ, ಅವನ ದಿವ್ಯವಾದಂತಹ ಸಭೆಯಲ್ಲಿ ತ್ರಿಭುವನೈಕ ಸುಂದರಿಯಾದ ತ್ರಿಪುರ ಸುಂದರಿ, ರಾಜರಾಜೇಶ್ವರಿ, ಲಲಿತಾ ಪರಾಭಟ್ಟಾರಿಕಾ ಎಂಬಿತ್ಯಾದಿ ನಾಮದಿಂದ ಖ್ಯಾತಿಗೊಂಡು ಸರ್ವರನ್ನು ಅನುಗ್ರಹ ಮಾಡತಕ್ಕಂಥವರು. ದೇವಗಣ, ಸಿದ್ಧಗಣ, ಋಷಿಗಣ ಸರ್ವರು ನೆರೆದಂತ ಠಾವ. ಇವೆಲ್ಲ ಇದ್ದೂ ಕೂಡ ಗಿರಿಜೆಯ ಅಂತರಂಗದಲ್ಲೊಂದು ದುಃಖ. ನಾನು ಜಗದಂಬಿಕೆ ಅಂತ ಕರೆಯಿಸಲ್ಪಟ್ಟಿದ್ದೀರಿ, ಆದರೆ ನನ್ನ ಸ್ವಂತ ಅಂತ ನನಗಿನ್ನೂ ಮಕ್ಕಳಿಲ್ಲ. ಎಲ್ಲರೂ ನನ್ನ ಮಕ್ಕಳೇ. ಆದರೂ ಪ್ರತಿಯೊಬ್ಬ ತಾಯಿಯಾದವಳಿಗೆ ನನ್ನದೇ ಒಂದು ಬೇಕು ಅಂತ ವಿವಾಹಿತೆಯಾದಂಥ ತಾಯಿಗೆ ಒಂದು ಮಾತೃ ಸ್ಥಾನ ಪ್ರಾಪ್ತಿಗಾಗಿ ಚಿಂತನೆ ಇರ್ತದೆ. ಅದನ್ನು ಪಾರ್ವತಿಯು ನಮಗೆಲ್ಲ ಅರ್ಥವಾಗುವ ರೀತಿಯಲ್ಲಿ ತಿಳಿಯಪಡಿಸುವ ಸಲುವಾಗಿ ಪರಮೇಶ್ವರನಲ್ಲಿ ಅನೇಕ ಬಾರಿ ಈ ಭಿನ್ನಹವನ್ನು ಮಾಡಿದ್ದಾಳೆ. ಇದು ಶಿವಪುರಾಣ, ಗಣೇಶ ಪುರಾಣಗಳಲ್ಲಿ ಬರತಕ್ಕಂತಹ ಸಾಮಾನ್ಯವಾಗಿ ಎಲ್ಲರಿಗೂ ತಿಳಿದಿರುವ ಗಣಪತಿಯ ಅವತಾರದ ಕಥೆ. ಅದರ ಅಂತರಾರ್ಥ ಗಹನವಾದದ್ದು.

ಪಾರ್ವತಿಯು ಇಂತು ಚಿಂತಿಸುತ್ತಿರುವಂತೆಯೇ ಒಂದೊಮ್ಮೆ ಶಿವನು ಕೈಲಾಸ ಬೆಟ್ಟಕ್ಕೆ ವಿಹಾರಾರ್ಥವಾಗಿ ಮುಂಜಾನೆ ಎದ್ದು ಹೋದಾಗ ಸತ್ವ ರಜ ತಮಗಳೆಂಬ ತ್ರಿಗುಣಾತ್ಮಕಗಳಾದ ಪ್ರಕೃತಿಯವಳು ಮಹಾಮಾಯೆ. ಇದರಲ್ಲಿ ಆ ತಮೋಗುಣ ರಜೋಗುಣ ಎಂಬಿತ್ಯಾದಿ ಮೈಗೆ ಅಂಟಿಕೊಂಡಿರತಕ್ಕಂತಹ ಧೂಳು ಮಣ್ಣು ಇದನ್ನು ತೆಗೆದು ಅತಿ ಸುಂದರವಾದ ಒಂದು ಮಗುವಿನ ಪುರುಷಾಕೃತಿಯನ್ನು ಮಾಡ್ತಾಳೆ ತಾಯಿ. ಜಗತ್ತನ್ನೇ ಸೃಷ್ಟಿ ಮಾಡುವವಳವಳು, ಮೈಯ ಕೊಳೆಯಿಂದ ಒಂದು ಮಗು ಮಾಡಿದಳು ಅಂತಂದ್ರೆ ತಮೋಗುಣ ರಜೋಗುಣ ಎಂಬುದೇ ಆತ್ಮನಿಗೆ ಕೊಳೆಯಿದ್ದ ಹಾಗೆ. ಆ ತಮೋ ರಜೋಗುಣಗಳಿಂದ ಒಡಗೊಂಡಿರತಕ್ಕಂಥದ್ದು ಮಣ್ಣಿಂದ ಕಾಯ ಮಣ್ಣಿಂದ ಅಂತ ದಾಸರು ಹಾಡಿದ ಹಾಗೆ ನಮ್ಮ ಎಲ್ಲರ ದೇಹವೂ ಅದೇ ರೀತಿ ನಿರ್ಮಾಣ ಆದ. ಅದಾಕೆ ಗಣಪತಿಯನ್ನು ಮಾತ್ರ ಹಾಗೆ ಮಾಡಿದ್ದಲ್ಲ, ನಮ್ಮ ಎಲ್ಲರ ದೇಹವೂ ಕೂಡ ಮಣ್ಣಿಂದಲೇ ಪ್ರಾಪ್ತಿಯಾದ. ಅದಕ್ಕಾಗಿ ಕನಕದಾಸರು ಹರಿಭಕ್ತಿ ಸಾರದಲ್ಲಿ ಭಿನ್ನಯಿಸ್ತಾರೆ, ಮಣ್ಣು ಮಣ್ಣಿನೊಳ ಉದಿಸಿ

ಹೀಗೆ ಪ್ರಕೃತಿಯ ಮಣ್ಣಿನ ರೂಪ ಸಿದ್ಧವಾಗಿ ಆ ಗಜಾನನ ಗಣಪತಿ ಎಂಬಿತ್ಯಾದಿ ಹೆಸರುಗಳು ಬರುವುದಕ್ಕೆ ಮುನ್ನವೇ ಅತಿ ಸುಂದರ ಪುರುಷಾಕಾರನಾದ ಬಾಲಸ್ವರೂಪನಿಗೆ ತನ್ನ ಪ್ರಾಣಶಕ್ತಿಯನ್ನು ತುಂಬಿದಳು. ಆ ಕುಬರನ ಕೈಗೊಂದು ಕೋಲು ಕೊಟ್ಟು ಬಾಗಿಲಲ್ಲಿ ನಿಂತಿರು, ಸ್ನಾನಾರ್ಥ ತೆರಳುತ್ತೇನೆ, ಯಾರಿಗೂ ಪ್ರವೇಶಕ್ಕೆ ಅನುಮತಿ ಇಲ್ಲ ಅಂತ ಹೇಳು. ಹೀಗೆಲ್ಲ ಆ ಜಗದಂಬಿಕೆ ಶಿವನ ಲೀಲೆಗಳು. ಲೋಕಕ್ಕೆ ಅರ್ಥವಾಗುವ ರೀತಿಯ ಚರಿತ್ರೆಗಾಗಿ ಈ ಲೀಲೆಗಳು. ನಮ್ಮ ಸೃಷ್ಟಿ ಹೇಗಾಗಿದೆ ಎಂಬ ವಿವರ ನಮಗೆ ಅರ್ಥವಾಗುವ ಸಲುವಾಗಿ ಈ ಲೀಲೆಗಳು. ಕೈಯಲ್ಲಿ ಕೋಲು ಹಿಡಿದು ಪರಾಕ್ರಮಿಯಾಗಿರತಕ್ಕಂಥ ಗಣನಾಥ ಬಾಗಿಲಲ್ಲಿ ನಿಂತಿದ್ದಾನೆ. ಸಂಚಾರಕ್ಕೆ ಹೋದಂತಹ ಶಿವನು ಮರಳುವ ಸಮಯದಲ್ಲಿ ಬಾಗಿಲಲ್ಲಿ ಭಟನಂತೆ ನಿಂತವನು ಅಮ್ಮ ಸ್ನಾನದಲ್ಲಿದ್ದಾರೆ, ಯಾರಿಗೂ ಪ್ರವೇಶ ಇಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ತ್ರಿಕಾಲಜ್ಞಾನಿಯಾಗಿ ಸೃಷ್ಟಿ ಸ್ಥಿತಿ ಲಯಾದಿ ಎಲ್ಲ ಕಾರ್ಯಗಳಿಗೂ ಅಧಿಪತಿಯಾಗಿ ಅದಕ್ಕೂ ಮೀರಿ ನಿಂತಿರತಕ್ಕಂಥ ಪರಮೇಶ್ವರನಿಗೆ ಇವನು ಯಾರು ಅಂತ ಅರ್ಥವಾಗುವುದಿಲ್ಲವೇ? ಗೊತ್ತೇ ಇದೆ. ಆದರೂ ನಮಗೆ ಗೊತ್ತಿಲ್ಲದೆ ಇರುವುದರಿಂದ ನಮಗೆ ಗೊತ್ತಾಗುವ ರೀತಿಯಲ್ಲಿ ಹೇಳಿದ ಹೊರತು ಆಧ್ಯಾತ್ಮಿಕ ವಿಷಯಗಳನ್ನು ಆಧ್ಯಾತ್ಮ ದೃಷ್ಟಿಯಿಂದಲೇ ಮೇಲುಗಡೆಯಲ್ಲಿ ನೋಡಬೇಕು ಹೊರತು ಸಾಮಾನ್ಯರಿಗೆ ಅದು ತಿಳಿಯುವ ಹಾಗಿಲ್ಲ. ನಮ್ಮ ಉದ್ಧಾರಾರ್ಥವಾಗಿ ಪರಮಾತ್ಮರು ನಮ್ಮ ನೆಲೆಗೆ ಬಂದು ಆ ಬಳಿಕ ತನ್ನ ನೆಲೆಗೆ ಮೇಲಕ್ಕೆ ಎತ್ತುತ್ತಾರೆ. ಅದಕ್ಕಾಗಿ ಪರಶಿವನು ತನಗೇನು ತಿಳಿಯದವರಂತೆ ನಟಿಸಿ ಅವನೊಂದಿಗೆ ಜಗಳಾಡಿದಂತೆ ಮಾಡಿ ನನ್ನ ಮನೆಯಲ್ಲಿ ನನಗೆ ಪ್ರವೇಶ ಮಾಡುವುದಕ್ಕೆ ಬಿಡದೇ ಇರುವ ಹುಡುಗ ತುಡುಕ ಯಾರು? ಹುಡುಗ ಬುದ್ಧಿ ನೆಗೆದು ಬಿದ್ದಿ ಅಂತ ಕನ್ನಡದಲ್ಲಿ ಗಾದೆ. ತುಂಟ ಸರ ನಿನಗೆ ಕುಂಟ, ಕುಂಟನಿಗೆ ಎಂಟು ಬುದ್ಧಿ ಅಂತ. ತಕ್ಷಣವೇ ನನಗೆ ಹೋಗ್ಲಿಕ್ಕೆ ಅವಕಾಶ ಮಾಡು, ಇದು ನನ್ನ ಮನೆ, ಇಲ್ಲ ನಮ್ಮ ಅಮ್ಮನ ಮನೆ ಅಂತ ಅಲ್ಲೇ ನಿಂತುಬಿಟ್ಟ. ಪರಿಣಾಮವು ತ್ರಿಶೂಲ. ಆ ಸುಂದರವಾದ ಪುರುಷ ವಿಗ್ರಹ ಯಾವುದುಂಟೋ ಆ ಕತ್ತು ಕತ್ತರಿಸಲ್ಪಡ್ತದೆ. ಇದರ ಅರ್ಥ ಏನು? ಶಿವನು ತನ್ನ ಮಗನ ಕೊರಳು ಕತ್ತರಿಸಿದ ಅಂತ ಅರ್ಥ ಅಲ್ಲ. ನಮ್ಮಲ್ಲೆಲ್ಲ ಈ ಕತ್ತಿನ ಒಳಗಡೆ ಒಂದು ಬಹಳ ಬೆಳೆದ ಗಡ್ಡೆ ಇದೆ, ಅದಕ್ಕೆ ಅಹಂಕಾರ ಅಂತ ಹೆಸರು. ಆ ಅಹಂಕಾರದ ನಾಶವಾದ ಹೊರತು ನಮಗೆ ಮೋಕ್ಷ ಇಲ್ಲ. ಅದಕ್ಕಾಗಿ ಆ ಜಗತ್ಪತಿಯು ಯಾವುದು ನಮಗೆ ಅಡ್ಡಿ ತರ್ತದೋ ಮೋಕ್ಷದ್ವಾರಕ್ಕೆ, ಆ ಅಹಂಕಾರ ಮಮಕಾರಗಳನ್ನು ಅಕಾರ ಉಕಾರ ಮಕಾರಗಳೆಂಬ ತನ್ನ ತ್ರಿಶೂಲ ಓಂಕಾರದ ಮೂರು ಅಕ್ಷರಗಳು, ಇದರಿಂದ ಆ ಅಹಂಕಾರವನ್ನು ನಾಶ ಮಾಡಿದ ಅನ್ನುವುದೇ ಆ ಬಾಲಕನ ರುಂಡವನ್ನು ತ್ರಿಶೂಲದಿಂದ ಕತ್ತರಿಸಿದ ಅನ್ನುವುದಕ್ಕಿರುವ ಅರ್ಥ. ಇಷ್ಟಾಗುವಾಗ ಲೋಕವೆಲ್ಲ ಕಂಗೆಟ್ಟು ಭಯಗೊಂಡು ಶಿವನಲ್ಲಿ ಪ್ರಾರ್ಥನೆ ಮಾಡುತ್ತೆ. ಯಾಕಂದ್ರೆ ಗಿರಿಜಾದೇವಿ ಇದನ್ನು ಕೇಳಿದರೆ ಪರಿಣಾಮ ಏನಾದೀತು ಅಂತ ಋಷಿಗಳು ಎಲ್ರಿಗೂ ಹೆದರಿಕೆಯಾಗಿ ಅದಕ್ಕಾಗಿ ಬೇಡಿದರೂ ಕೈ

ಶಕ್ತಿ ಪರಿ ಮಹರ್ಷಿಗಳು, ಬ್ರಹ್ಮ ಋಷಿಗಳು, ಋಷಿಗಳು, ದೇವಗಣಗಳು ಪರಮೇಶ್ವರನನ್ನು ಪ್ರಾರ್ಥಿಸಿದರೆ ವಾರ್ತೆ ಕೇಳಿದೊಡನೆಯೇ ಗೌರಿಯು ಕಾಳಿಯಾದಳು, ಕಾಳಿಯು ಮಾರಿಯಾದಳು. ಒಲಿದರೆ ನಾರಿ, ಮುನಿದರೆ ಮಾರಿ ಅನ್ನುವ ಗಾದೆ ಆವತ್ತಿನಿಂದ ಬಂತು. ಮಾರಿಯು ಮಸಣಿಯಾದಳು. ಇದರಿಂದ ಎಲ್ಲೆಡೆಯಲ್ಲಿಯೂ ಅನಂತವಾದ ರೋಗಗಳು, ಇಡೀ ವಿಶ್ವವೇ ನಾಶವಾಗಲಿ, ನನ್ನ ಮಗನು ನಾಶವಾದ ಬಳಿಕ ಇನ್ನೇನು ಇರಬಾರದು ಅಂತ ಆಕೆ ಮಾರಿಯಾಗಿ, ಮಸಣಿಯಾಗಿ, ಕಾಳಿಯಾಗಿ, ಕರಾಳಿಯಾಗಿ ಇಡೀ ಜಗವನ್ನೇ ನುಂಗುವುದಕ್ಕೆ ಪ್ರಾರಂಭ ಮಾಡಿದಾಗ ದೇವತೆಗಳು ಕಂಗೆಟ್ಟರು. ಪರಿಪರಿಯಿಂದ ಆ ಭಗವತಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅಮ್ಮ ಕರುಣೆ ತೋರು, ಜಯ ದೂರ.

ಹೀಗೆ ಲೋಕವು ಭಜಿಸಿತು. ಹರಿಹರ ಬ್ರಹ್ಮಾದಿಗಳು ಬಂದು ನಾವು ಯಾವ ಸೇವೆ ಮಾಡಬೇಕಾದರೂ ಮಾಡಿ ಈ ಲೋಕವನ್ನು ನಿನ್ನ ಅನುಗ್ರಹದಿಂದ ಉಳಿಸಬೇಕಾಗಿದೆ ಅಂತ ಪ್ರಾರ್ಥಿಸಲು ಜಗಜ್ಜನನಿಯು ತನ್ನ ಮಗನನ್ನು ಹರಿಹರ ಬ್ರಹ್ಮಾದಿಗಳು ಸೇರಿ ಮರಳಿ ಬದುಕಿಸಬೇಕು ಅಂತ ಪ್ರಾರ್ಥನೆ ಕೈವಾಗ ಅದರಂತೆಯೇ ಪರಮೇಶ್ವರನು ಉತ್ತರ ದಕ್ಷಿಣ ಎಂಬ ಈ ಕ್ರಮದಿಂದ ಪವಡಿಸಿಕೊಂಡಿರುವ ಮೊಟ್ಟ ಮೊದಲ ಪ್ರಾಣಿ ಯಾವುದುಟ್ಟು ಅದರ ಕತ್ತನ್ನು ತರುವರೇ ನಿರ್ಧಾರ ಮಾಡುವಾಗ ಗಜಾಸುರ ಅನ್ನುವ ರಾಕ್ಷಸನ ಹಸ್ತಿಯ ವೇಷವನ್ನು ಧರಿಸಿ ಆನೆಯ ರೂಪವನ್ನು ತಾಳಿ ಉತ್ತರ ದಕ್ಷಿಣ ಕ್ರಮದಿಂದ ಪವಡಿಸಿದ್ದಾನೆ. ಆ ಗಜಾಸುರನ ನಾಶಕ್ಕಿದು ಉಪಾಯ ಶಿವನ ಶೂಲದಿಂದ ಮಹಾಗಜದ ಕತ್ತನ್ನು ಕತ್ತರಿಸಿ ಅತಿ ಪುಟ್ಟನಾದ ಆ ಬಾಲಕ ಪುಟ್ಟ ಪುಟ್ಟ ಕಾಲುಗಳು ದೊಡ್ಡದಾದ ಹೊಟ್ಟೆ ರುಂಡರಹಿತವಾದ ಮುಂಡ ಇದರ ಮೇಲುಗಡೆ ಅತ್ಯಂತ ದೊಡ್ಡದಾಗಿರತಕ್ಕಂಥ ಬೃಹತ್ತಾದ ಆನೆಯ ಮುಖವನ್ನು ತಂದು ಜೋಡಿಸಿದ್ದಾಯಿತು. ಇದರಿಂದ ಪಾರ್ವತಿಗೆ ದುಃಖವಾಗಿದೆ. ಇವನು ಬಹಳ ವಿಕಟನಾಗಿದ್ದಾನೆ. ಓಂ ವಿಕಟಾಯ ನಮಃ ಅಂತ ಅದರಲ್ಲಿ 12 ದ್ವಾದಶ ಪವಿತ್ರವಾದ ನಾಮಗಳಲ್ಲಿ ವಿಕಟ ಎಂಬುದು ಒಂದಾಯಿತು. ಆ ವಿಕಟ ಅನ್ನುವ ಮಂತ್ರವನ್ನು ಜಪಿಸಿದರೆ ನಮ್ಮಲ್ಲಿ ಏನಾದರೂ ವಿಪರೀತ ಇದ್ರೆ ದೇಹದಲ್ಲಿ ಇಂದ್ರಿಯಗಳಲ್ಲಿ ವಿಕಟ ಸ್ವರೂಪ ಇದ್ರೆ ನಿವಾರಣೆ ಆಗ್ತದೆ. ಚೋರತ್ವದ ದೋಷ ಇದ್ದರೆ ನವನೀತ ಚೋರ ಅಂತ ಕೊಂಡಾಡಬೇಕಂತೆ. ಜಾರತ್ವದ ದೋಷ ಇದ್ರೆ ಗೋಪಿ ಜಾರ ಅಂತ ಕೊಂಡಾಡಬೇಕಂತೆ. ಹಾಗೆ ನಮ್ಮಲ್ಲಿ ಏನಾದರೂ ವಿಕಟ ಸ್ವರೂಪ ಇದ್ರೆ ಓಂ ಶ್ರೀ ವಿಕಟಾಯ ನಮಃ ಅಂತ ಕೊಂಡಾಡಿದಾಗ ನಮ್ಮ ವಿಪರೀತ ಅವಸ್ಥೆಗಳೆಲ್ಲ ಮಾಯವಾಗಿ ಉದ್ಧಾರಕ್ಕೆ ಅವಕಾಶವಾಗ್ತದಂತೆ. ಆಗಲೇ ಇವನು ನೋಡುವುದಕ್ಕೆ ಹೀಗೆ ವಿಕಟನಾಗಿದ್ದಾನೆ. ನನ್ನ ಮಗನಿಗೆ ಉದ್ಯೋಗ ಯಾರು ಕೊಡ್ತಾರೆ, ಅವನಿಗೆ ಯಾರು ಪೂಜೆ ಮಾಡ್ತಾರೆ, ಯಾರು ಗೌರವಿಸ್ತಾರೆ ಅಂತ ಪಾರ್ವತಿ ಚಿಂತಿಸುವಾಗ ಹರಿಹರ ಬ್ರಹ್ಮಾದಿಗಳೆಲ್ಲ ಸೇರಿ ಹೇಳಿದರೂ

0: ಹೀಗೆ ತ್ರಿಮೂರ್ತಿಗಳು ಜೊತೆ ಸೇರಿ ಸಾರಿದರು. ಆರಂಭನು ಇವನೇ, ಓಂಕಾರ ಸ್ವರೂಪಿ. ಓಂ ಎಂಬುದೇ ಈಗ ಪ್ರಕಟವಾಗಿದೆ ಈ ರೂಪವಾಗಿ. ಓಂ ಎಂಬುದೇ ಮೊದಲು, ಆದ್ದರಿಂದಲೇ ಇವನೇ ಆದಿ, ಇವನೇ ಮೊದಲಿಗ ಸರ್ವಕ್ಕೂ. ಹರಿಹರ ಬ್ರಹ್ಮಾದಿಗಳ ಸಮೇತ, ತ್ರಿಮೂರ್ತಿಗಳ ಸಮೇತ ಸರ್ವರು ಇವನ ಉಪಾಸನೆಯನ್ನು ಮೊಟ್ಟ ಮೊದಲು ಮಾಡಬೇಕು. ಯಾವ ಕಾರ್ಯವೂ ಗಣಪತಿಯನ್ನು ಪೂಜಿಸದೆ ಖಂಡಿತವಾಗಿಯೂ ಯಶಸ್ವಿಯಾಗಲಾರದು. ಅದೆಂಥ ವಿಘ್ನ ಇದ್ರೂ ಕೂಡ ಈ ವಿಘ್ನ ರಾಜನನ್ನು
1: ಉಪಾಸ ಮಾಡಿದ್ದಾಗ ಹಾಗೂ ಗೌರವ ಎಂಬುದಾಗಿ

ಒಂದು ಗಣಪತಿ

ಪ್ರತಿಭಟಿಕೆ ಕಂಕಲಾಗುವುದನ್ನು ಕಂಡು ಮುಖ್ಯತೆಯಾಗಿ

ആയി ആർ

ಆಶೀರ್ವದಿಸಿ ಆ

ஒரு பேரும் கடற்படையாக இருக்கலாம் என்பதாக

Thank you.

Nanda,

0: Atrás.
1: ఆచరి

ಒಂದು

ಅಚ್ಚರಿಯಾಗಿ ಯಾಕೆ ಅನ್ಕೊಂತಾನೆ ಅನ್ನೋದಾದ್ರೆ

ಇತರರ ಮನೆಯೊಳಗೆ ಕಳ್ಳರತನದಿಂದ ಪ್ರವೇಶ ಮಾಡಿ ಇತರರಿಗೆ ಸೌರವನ್ನು ಹೆಗ್ಗಣದಲ್ಲಿದೆ, ಇಲಿಗಿಲಿಗಳಿದೆ, ಕತ್ತಲೆಗಳಿಗೆ ಅಜ್ಞಾನದಲ್ಲಿ ನೀನು ಎಲ್ಲಿ ಮಾಡವ ಅಂತ ಪ್ರಭು ನಾಮ ಗರ್ವ ಶಾಸ್ತ್ರ.

ಅಷ್ಟು ಸಂದರ್ಭದಲ್ಲಿ ರಾಧಾಮಣಿಯನ್ನು ಮಾಡಿದಂತಹ ಈ ಯಜ್ಞವು

ಭೂಮಿಯಲ್ಲಿ ಎಲ್ಲ ಮಾಡಿಕೊಂಡು ಹೋಗುವಾಗ ಮೈಯಲ್ಲಿ ಗಣಪನ ಭಾಷೆ ಕಳಿಸಿದೆ.

ದೇವದೇವತೆಗಳ ಆಧಾರದಲ್ಲಿ ಅಂತ ಸಮಯದಲ್ಲಿ

ಕೇಳಿದ್ರು. ಯಾರ್ಯಾರು ನನ್ನ ನನ್ನ ಕೇಳ್ತಾರೆ ನನಗೆ ಮತ್ತದ ನನ್ನ ನೋಡಿ ಯಾರು ಬಾರ ಚಂದ್ರನು ನೋಡೋಣದ ಮರೆಯಲ್ಲಿ ಕಡುತ್ತಾನೆ. ಆಗಲೇ ನನಗೆಲ್ಲ ಆನೆಯಲ್ಲ ಎರಡು ತಂದೆ ಅಲ್ಲಿ ಒಂದೊಂದು ತಂತನ ತಂದೆ ತಂದ ಆರಾಧೆಯನ್ನು

0: தேவனை மன்னராவாத மரணம் அந்த அந்த சாப்பிட கொட்டான்
1: அனுப்பி

ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು. ನಾವೀಗ ಬಹುಭಾಷಾ ಹಾಡುಗಳನ್ನು ಕೇಳೋಣ.

0: arabamla geldiğimde, motorlu geldiğimde, hadi ben Allah'ın sağlığı geldiğimde, hadi ben anlatsam hiç bilmiyor ya, hediye geldiğimde, hadi başa bana geldiğimde, hadi ben çantana bir dakika kayınca.
1: ಸ್ವಚ್ಛವಾಗಿ ಪುಣ್ಯ ರಾಷ್ಟ್ರೀಯ ಸಂಕಟ ಕವಿ ಕನಕದಾಸರು ನಿನ್ನಡಿಗೆ ಪ್ರಿಯ ಕೀರ್ತನ ಮೇಲೆ ಮಹಾಕವಿ ಸರ್ವಜ್ಞ ವಚನ ಮೇಲೆ ಸ್ವಚ್ಛವೆಲ್ಲ ಗುಂಪು
0: ಭಾಷಾಂತರ ಈ ಸಂತ ಕವಿ ಕನಕದಾಸರು ನಿನ್ನಡಿಗೆ ಪ್ರಿಯ ಕೀರ್ತನೆ ಭಾಷಾಂತರ ಅದೇ ಅದೇ ನಾವು ಮಹಾಕವಿ ಸರ್ವಜ್ಞರು ವಚನಗಳಲ್ಲ ನನ್ನ ಬ್ಯಾರಿ ಭಾಷೆಗೆ ಚಿತ್ರಕ್ಕೆ ಆಗಾಸೆ ಅದ್ರ ಬಂತೆ ಬಂದಕ್ಕೆ ಕೊಡುವ
1: ಸಾಹಿತ್ಯ ಶಕ್ತಿ ಮುಖ್ಯವಾಗಿ

0: ಆ ಭಾಷೆಯ ಶಬ್ದಗಳ ಅರ್ಥ ಪರಿಚಯಕ್ಕೆ ಕೊಟ್ಟು ಈಗಂತೂ ಈಗ ಶಬ್ದ ನಾಶ ಎತ್ತರ ಶಬ್ದ ಭಾಷೆಯ ಪರಿಕರಂಕು ಅಧ್ಯಯನ ಆಗದಂಕು ಎಲ್ಲಾದರೂ ಶಬ್ದ ಅರ್ಥಂತು ಬೇರೆ ಭಾಷೆಗೂ ನಿಘಂಟು ಹಿಂದೆ ಹಿಂಗೆ ಆ ನಿಘಂಟು ಅಕ್ಷರ ಶಬ್ದದ ಸಂಗವಾಗಿ ಚಿಚ್ಚಿದ್ದೇನೆ ನಾಳೆ ಅವರು ಆ ಭಾಷೆಯಲ್ಲಿ ಇಂಥ ಶಬ್ದ ಇಲ್ಲಾಂದ್ರೆ ಅರ್ಥ ಅವರು ಆ ಶಬ್ದದ ಓಲಿ ಶಬ್ದ ಓಲಿ ನಿಘಂಟು ಮೂಲಕ ಓಲಿಕು
1: ಕಾರ್ಯಕ್ರಮತ್ತೆ ಟೈಮ್ ಕೂಡ ತೀನೊಂಟು ಬಂದೊಂಟುಂಡು ಒಂದು ಸೈಡ್ಲಿ ಎತ್ತರ ನಂಗೆ ಮುಂಡೆಂಡು ಕನಟ ಹೆಂಗೆ ಅದು ನಿಂಗಲ ಬಗ್ಗೆ ಚಿಲ್ಡ್ರೆಂಟ್ ಕನಟ ನಿಂಗಲ ಸಾಹಿತ್ಯತೆ ನಿಂಗಲ ಕಾವ್ಯತೆ ಬಗ್ಗೆ ಚಲೋ ಪಾಯಿಂಟ್ ಕನಟ ಎನಿಮು ಉದ್ದ ಪೋಯಂಟು ಪೋವು. ಸೊ ಆಯಿಸಬಲು ಈ ಒಂದು ಸೀಮಿತ ಅವಧಿಲು ಕೂಡ ನಂಗೆ ಆ ಎತ್ತರ ನಂಗೆ ಶೋತ್ರ ಮಾರ್ಗ ತೆರಿಪಾಟ್ರಂಕೆ ತೋರ್ ಪ್ರಯತ್ನ ಕೂಡ ನಂಗೆ ಹಾಕ್ಯೊಂಟುಲ್ಲ. ಅದೇ ಪೋಲಮೆ ಅಕ್ಕೇರಿಗೆ ನಿಂಗ ನಂಗೆ ಶೋತ್ರ ಮಾರ್ಗ ಕೊಡುಕ್ರಂಕೆ ತೋರು ಸಂದೇಶ ಎಂದರು.
0: ನಂಗೆ ಎಲ್ಲ ಭಾಷೆಯ ಸಾಹಿತ್ಯತೆ ನಂಗೆ ಪಿರ್ಸಬಾರ್ದು. ಅದು ಬ್ಯಾರಿ ಆಗತ್ತೋ, ತುಳು ಆಗತ್ತೋ, ಕನ್ನಡ ಆಗತ್ತೋ, ಇಂಗ್ಲೀಷ್ ಆಗತ್ತೋ, ಅದು ನಂಗೆ ಭಾರಿ ಅಗತ್ಯ. ಭಾಷೆ ಸಾಹಿತ್ಯ ಅದು ಏ ಭಾಷೆಲೇ ಇಕ್ಕತ್ತು, ಅದು ನಗಲ ಭಾಷೆಲೇ ಇಕ್ಕೊಂಡು ಉಂಟಲ್ಲ ನೋಕರು. ನಗಲ ಭಾಷೆ ಚೆಂದ ನಗಲ ಉಂಬ ಭಾಷೆ, ನಂಗ ಭಾಷೆಲೇ ಈ ದುನಿಯಾವಾಗ ಬಂದರು ಕಿತ ದುನಿಯಾವ ಬಂದೋದೇ ತಂದ ಉಂಬಡ ಭಾಷೆಯಲ್ಲಿ ಅದ್ಲಾಯ್ತು. ಆ ಭಾಷೆ ಒಟ್ಟಿಗೆ ಅದಕ್ಕೆ ಪಿಡ್ಸ ಇಕ್ಕದು. ಅದೇ ಬೆಲ್ದ ಅಂಬತ್ತು ಅದಕ್ಕೆ ಎಲ್ಲ ಭಾಷೆದ ಪರಿಚಯ ಅವಳು. ನಂಗೆ ಎಲ್ಲ ಭಾಷೆಯ ಎಲ್ಲ ಭಾಷೆಗಳ ಎತ್ತರ ನಂಗೆ ಪಿಡ್ಸಾಕೊಂಡಮ್ಮ ಅತ್ತರ ನಂಗೆ ಆ ಭಾಷೆಗೆ ನಂಗೆ
1: ಮುಟ್ಟಾವುಂಡ.
0: ಇವಾಗ ಬೇರೆ ಭಾಷೆ ಬೆಲೆಯೋದು ಉಂಟಾಯ್ತು ಹಿಂಗೆ, ಅದು ತಾನೇ ತಾನಾಯ್ತು ಬೆಲೆ ಇಲ್ಲ, ಅದು ಬೇರೆ ಭಾಷೆದ ಸಂಪರ್ಕತ್ತು ಬೆಳೆಯದು. ಬೇರೆ ಭಾಷೆಗೆ ಬೇರೆ ಭಾಷೆಯ ಎತ್ತರೀ ಶಬ್ದವನ್ನು ಕನ್ನಡ ಬಂದರು, ತುಳುದು ಬಂದರು,
1: ಅರೇಬಿಕ್ ಬಂದರು,
0: ಒಬ್ಬರು ಭಾಷೆದ ಸಂಪರ್ಕ ಇಲ್ಲ ಅಂತ ಇನ್ನೊಬ್ಬರು ಭಾಷೆ ಬೆಳೆಯೋಗ ಆಗಲ್ಲ. ನಂಗೆ ಎಲ್ಲ ಭಾಷೆಗಳಲ್ಲೂ ಸಾಹಿತ್ಯತೆ ಪಿಡ್ಸಬಾರ್ದು. ಎಲ್ಲ ಭಾಷೆಗಳಲ್ಲೂ ಶಬ್ದತ್ತೆ ಸಾಹಿತ್ಯತ್ತೆ, ಆ ಸಾಹಿತ್ಯ ತಂದ ಸಂದೇಶ ನಂಗೆ ಪಿಡ್ಸಬಾರ್ದು. ಅಪ್ಪ ನಗಲ ಮನಸ್ಸು ವಿಶಾಲ ಆಯಂಪು ಉಂಟು, ಅದು ಭಾರಿ ಅಗತ್ಯ. ಪಿನ್ನ ನಗಲ ನಡುಲ್ಕೊತ್ತವರು ಸಂಬಂಧದಲ್ಲಿ ಅದು ನಲ್ಲೇ ಅವನು ಅಂತ ಐತೆ ಹಿಂಗೆ ನಂಗೆ ಇನ್ನೊಂದು ಭಾಷೆ ನಂಗಲ್ಲಿಟ್ಟು ನಂಗೆ ಸಂವಹನ ಹಾಕೋಣ. ಅಗಲ ಭಾಷೆ ನಂಗೆ ಎತ್ತರ ಭಾಷೆದ ಪಚ್ಚ ಅತ್ತರ ಸಂಸ್ಕೃತಿಗೆ ನಂಗೆ ಅಂತವ್ರು ಚೆನ್ನಾಗಿ ಇವರು ಭಾಷೆಯ ಬೇರೆ ಈ ಇಕ್ಕದೇ ಸಂಸ್ಕೃತಿ ಇಲ್ಲ, ಸಂಸ್ಕೃತಿದ ಅರ್ಥ ಹಾಕೊಂಡು ಅಂತೈತೆ ನಂಗೆ ಭಾಷೆ ಅರ್ಥ ಅವರು ನಂಗೆ ಅವ್ರು ಸಂಸ್ಕೃತಿದ ಅರ್ಥ ಹಾಕೊಂಡು ಅಂತೈತೆ ಹಿಂಗೆ ಸುರುಕು ನಂಗೆ ಭಾಷೆದ ಪಡಿಕೊಂಡು. ಅಪ್ಪ ಭಾಷೆ ನಂಗೆ ಒಂದಾಕದು ಬೇರೆ ಬೇರೆ ಭಾಷೆಗಳ ನಂಗೆ ಎತ್ತರ ಪಿಸ್ಸಪಟ್ಟ ಎತ್ತರ ಪರ್ಚ ಆ ಭಾಷೆಗಳ ಎತ್ತರ ನಂಗ ನಗಲದಾಯಿತು ಹಾಕ್ಯೊಂಡ ಅತ್ತರ ನಂಗೆ ಅಂಕು ಮುಟ್ಟಾವ್ಡ ನಂಗೆ ಪರಸ್ಪರ
1: ಪಿಡ್ಸಪಾಡು ಬೆಳೆಯಿರೇನ್ರಿ. ಎಸ್ ಓಕೆ, ಬರೀವರು ನಲ್ಲವರು ಫಲಕ ಕೂಡ ಚೆನ್ನಾರಿ ಸರ್. ಅಂತೂ ಇಂತೂ ಎಂಡತ್ತೋ ಇವರು ಕಾರ್ಯಕ್ರಮದಾಗೆ ಪಿರ್ಸಬೇಚಿದ ನಿಮಗೆ ಬಂದ್ರಿ. ಸೊ ನಂಗಲೆ ಸಾರಂಗ್ರೆ ರೇಡಿಯೋ ಸಾರಂಗ್ರೆ ಒತ್ತಿಲ್ ನಿಂಡತ್ತು. ಸೊ ಅದೇ ಫಲಮೆ ನಂಗಲೆ ಎಲ್ಲ ಶೋತ್ರ ಮಾರೆ ಪರ ಇಟ್ಟು ಕೂಡ ನಾನು ನಿಮಗೆ ಕಲ್ಬುನರ್ನೂ ನನ್ನ ಚಂದ ಉಂಟುಲ್ಲೆ. ಸೊ ಅದೇ ಫಲಮೆ ಅಕೇರಿಗೆ ಇವರು ಕಾರ್ಯಕ್ರಮದಾಗೂ ಕೂಡ ಬಂದ್ರಿ ನಂಗಲೆ ಇವರು ಕಾರ್ಯಕ್ರಮದ ಮೈಕಾಲದ ಬಳಿಕ ಕಾರ್ಯಕ್ರಮದಾಗೆ ಎಂದ್ರಿ ಚೆಲ್ಲಾರೆ ಸರ್.
0: ಈ ಮೈಕಾಲ್ತ ಫಲಕತ್ತ ಈ ಕಾರ್ಯಕ್ರಮತ್ತ ನಾನು ಬಂದಿಟ್ಟು ನಕ್ಕ ಭಾರಿ ಸಂದಲ ಆಯ್ತು. ಎಂದಿಚೇನ ನಿಂಗೆ ಮೈಕಾಲ್ತ ಫಲಕ ಚೆನ್ನಾರ ಅದನ್ನಕ್ಕೆ ಭಾರಿ ಖುಷಿ ಐತೆ. ಎಂದಿಚೇನ ಈ ಮೈಕಾಲ್ ಆಚಲ್ದ ಫೇರ್ ಉಂಡಲ್ಲೇ ಅದೇ ಅದುವೇ ಒಬ್ಬಲಿ ಆಕರ್ಷಣೆ. ಮಂಗಳೂರಿಗೂ ನಂಗೆ ಬ್ಯಾರಿ ಭಾಷೆಯಲ್ಲಿ ಮೈಕಾಲ ಆಚಲ್ದ ಮೈಕಾಲ ಆಚಲ್ದ್ರ ಬೂಕಡೆ ಅಹಮದ್ ನೂರಿ ಸಾಬ್ ಎಲ್ದಿರಿ ಅದು ಭಾರಿ ಪ್ರಸಿದ್ಧ ಆಯ್ತು. ಈ ಭಾಷೆ ನಂಗೊಳ್ಳೆ ಮೈಕಾಲ್ತ ಫಲಕ ಅವರ ಭಾಷೆ ಉಂಡಲ್ಲಿ ಇದು ಬ್ಯಾರಿ ಭಾಷೆಯಲ್ಲಿ ಅವರು ಚಮ್ಮೆ ಆಲ್ ಮುಂದ್ರವ್ರ ಭಾಷೆ ಚಮ್ಮೆ ಬ್ಯಾರಿಂಗ ಉಳ್ಳ ಪ್ರದೇಶ. ಈ ಭಾಷೆಯಲ್ಲಿ ಅವ್ರ ಕಾರ್ಯಕ್ರಮಕ್ಕೆ ನಿಂಗಾಗೂ ಇಂದು ನಂದೋ ನಕ್ಕಗೊಂತಿಲ್ಲ ಅದ್ರಲ್ಲಿ ಚೆಲ್ಲೋಗು ಅವಕಾಶ ತನ್ನದಕ್ಕಾಯ್ತು. ನಾನು ನಿಂಗಾಗೂ ಚಮ್ಮೆ ಕೃತಜ್ಞತೆ ಚೆನ್ನಂತೆ.
1: ಓಕೆ, ಥ್ಯಾಂಕ್ ಯು. ಅದೇ ಪೋಲಮೆ ಶ್ರೋತೃಗಳೇ, ಇದು ಇಂಡತ್ತೋ ಮೈಕಾದ ಬಳಿಕ ಕಾರ್ಯಕ್ರಮ. ಸೊ ನಂಗಲೇ ಇಂಡತ್ತೆ ಇವರು ಮೈಕಾದ ಬಳಿಕ ಕಾರ್ಯಕ್ರಮದಲ್ಲಿ ನಂಗಳೊಟ್ಟಿಗೆ ಹಿರಿಯ ಚಿಂತಕ, ಹಿರಿಯ ಸಾಹಿತಿ, ಹಿರಿಯ ಕವಿ ಕೂಡ ಇಟ್ಟುಳ್ಳು ಅಬ್ದುಲ್ ರಹಮಾನ್ ಕುತ್ತತ್ತೋರಿ ಅಂತ. ಸೊ ಇದೆ ಇಂಡತ್ತ ಮೈ ಕದಬಲಕ ಕಾರ್ಯಕ್ರಮ. ಸೊ ಕೇಟೊಂಡಿಕೋರು ಎಪ್ಪಂ, ಇದೆ ರೇಡಿಯೋ ಸಾರಂಗುನ್ 07.0

0: 107.8 FM ಇದು ಬಣ್ಣ ಬಣ್ಣದ ಬದುಕು.
1: ಕೊಂಕಣಿ ಮಾತೆಯಂತ ಸಾತ್ ಸಬಾರ್ ಪಾಳ ಸಂಸ್ಕೃತಿಚಿ ಮೂಳ
2: ಸಂಸಾರಾಚ್ಯ ಶಿಮಾಪುರಿಯಂತ ವಿಸ್ತಾರಲ್ಯಾಂತ ಕೊಂಕಣಿ ಬಾಳ
1: ಹಚೆ ಮೊಲಾದಿಕ್ ಸದರ್ಪಣಸ
3: ತಾಳು ಅನಿ

0: सो हांगासर हे घडीत झालंय. ताच्या उपरांत तुझ्या जर्नींतलें हे मागीरचें घडीत, पूण सुरूचें तुवें घडीत आसलें तांदलांत बोरोड पडल्लें व्हडलें इन्सिडेंट, तें कोडियाळांत भौशा तुवें ते इन्सिडेंट आमी आयकलां, म्हणजे अखेल गुग्गुरु बिद्दंत ಒಂದು ಘಟನೆ ಏನಾಗ್ತಾ ಇತ್ತು ರೇಷನ್ ಅಂಗಡಿಯಿಂದ. ಸೊ ಅದರ ಬಗ್ಗೆ ಒಂದು ಕೈಗೊಂಡಂತಹ ಒಂದು ಕ್ರಮ ಕಷ್ಟಂತೆ ಬೋರೋಡ್ ಪಡಲೆ ಒಳಗೆಲ್ಲ
1: ಆಮಚೆ ಕ್ಯಾಸ್ತ್ರಿನ ಕಾಲೋನಿ ಕಡೆ ಕೆವಿಎಸ್ ಕ್ಯಾಶ್ ಫ್ಯಾಕ್ಟ್ರಿ ಅಸಲಿ ಕೆವಿಎಸ್ ತೈ ತನ್ನ ಕಾಲಂಕಲೆ ಕ್ಯಾಶ್ ಫ್ಯಾಕ್ಟ್ರಿ ಕ್ಲೋಸ್ ಆಗ ಟೈಮರ್ ತನಿ ಗೌರ್ಮೆಂಟ್ ಎಂಬಳ ರೇಷನ್ ಅಂಗಡಿಕ್ ತಂದು ದೀತಾರ್ತ ನ್ಯಾಯ ಬೆಲೆ ಅಂಗಡಿಚೆ ತಂದು ತನಿ ತೈ ಗೋಡನ್ ದಿಲ್ಲ ತಂಕ ತೈ ಕಾಲಂಕಲ ತನಿ ತಂದು ದೀನಸ್ತನಾಗಿ ಯಾಡುಲ್ಲು ಸ್ಟಾಕ್ ಸರ್ಡ್ಸ್ ಅವನಿಗೆ ದಸ್ತನ್ ಕರಂದ್ರಲ್ಲ ಗೊತ್ತನ ಪಣ ತಂದು ಬೋರೋಡ್ ಸಲೆ ತೈ ಆಮಚೆ ಕ್ಯಾಸ್ತ್ರಿನ ಕಾಲೋನಿಚ ಎಂಟ್ರೆನ್ಸ್ ಸರ್ ಏಕ ನೊವೆಂತ್ ಗರ್ ಸಲೆ ತಂಗ ಇನ್ವಾನ್ಚೆ ಗರ್ಚಿ ತಾನಿ ಚಿಂತ್ಲೆ ಯಾ ಬುಕ್ಕೆ ಅಂತ ಪುರ ಗುಗ್ಗುರ್ ಸಲ ಅದ್ ಮಣ ತಂಗಿರ್ ಮಳತೇನೆ ವೆರಿ ನೆಕ್ಸ್ಟ್ ಅಲ್ಲ ತೆಂಗರ್ ತಶೆ ತಂಗಿರ್ ಮಾಗಿರ್ ಏನ್ ಪುರ ಬುಕ್ಕೇಸ್ ಫುಲಾಣಿ ಪುರ ಕಾನುಡಿಲೆ ಅಪ್ರಂತಿ ತಂಚಗರ ಫುಲ್ಲು ಗುಗ್ಗುರ್ ಏಕ್ ದಿವಸ ಅವಂತೇನೆ ಪಾಸ್ ತನ ಮೇಡಮ್ ನಮ್ಗೆ ಇಲ್ಲಿ ಗೊತ್ತಿಲ್ಲ ಇದು ಹೇಗೆ ಬಂದಿದೆ ಗೊತ್ತಿಲ್ಲ ನನ್ಗೆ ಡೌಟ್ ಇಲ್ಲಿ ಗೋಡನ್ ಉಂಟಲ್ಲ ಅಲ್ಲಿಂದ ಬಂದಿದೆ ಇರ್ಬಹುದು ಏನಾದ್ರೂ ಮಾಡಿ ಮೇಡಮ್ ಮಳೆ ಏ ಮುಜೆ ಫಸ್ಟ್ ಒಡ್ಲೆ ಕಾಮ್ ಅವೆಲ್ಲೆ ತಶೆ ಆಮಚೆ ಕಡೆ ಆಲ್ವಿನ್ ಪೈಸ ಅಸಲು ಅವೆ ಆಲ್ವಿನ್ ಪೈಸ ಕಡೆ ಸಂಗ್ಲೆ ಅಳೆ ರೇಷ ತು ತೋ ಮಣ ಲಗ್ಲು ಅಮಿ ಪಳೆಯ ಅಂತಾರ ತೂ ಜನ ಒಟ್ಟಗರ್ ಮಣ ಲಗ್ಲು ಮಕ್ಕ ಅವೆ ತ್ಯಾಪರ್ ಮನೆ ಅವಂತ
0: ಅಲ್ಲೇ ಕರ್ತನ ಪೈಲೆ ಆಮಚೆ ಮತ್ತ ಮ್ಯಾನ್ ಪವರ್ ಸಜೆ ನೈಂಗಿ
1: ವೈ ಮ್ಯಾನ್ ಪವರ್ ಸಜೆ ಮಕ್ಕ ತದಳ ತಿತ್ಲಿ ನಾಲೆಜ್ ನತ್ಲಿ ಮಳೆ ಯಾವ ವಿಷಯ ಅಂತ ಕಾಲೆ ಕರ್ಚೆ ಕಿತೆ ಮಣ ಅವ ಗುರುಕರ್ ಅವೆ ಕಾಲೆ ಕೇಳಿ ಆಮಚೆ ಕಾಲೋ ನಿಂತ್ಲೆ ಪೂರ ಜನಂಗ ಒಟ್ಟು ಕೆಲೆ ಅಣಿ ಕಂಪೆನಿ ಕ್ರಿಗ್ಲ ಕಂಪೆನಿ ಕ್ರಿಗುನು ತೆ ಮ್ಯಾನೇಜರ್ ಅಲ್ಲ ತಕ್ಕ ಸಂಗ್ಲೆ ಅಳೆ ತುಜಾ ಅಂತ ತಂದ್ಲ ಅಂತ ಗುಗ್ಗುರ್ ಜಲ ಆಮ್ ಕಪ್ ದಕ್ ಪಳೈಚೆ ಮಳೆ ಆಮಿ ಗೆಲ್ಯ ಪಳೈತನ ಫುಲ್ ಗುಗ್ಗುರ್ ಗುನ್ ಏರಣಿ ಪುರ ಸರ್ತ ಬರೋಡ ಬರೋಡು ಸರ್ತ ಆಮಿ ತಕ್ಕ ಸಂಗ್ಲೆ ಅಳೆ ಶೇಷ ಪ್ರಾಬ್ಲಮ್ ತು ತ್ಯಾಗರ ಅಂತ ತುಮಿ ಗೋಡನ್ ಕಲಿ ಕರಿಚೆ ನಂದಲ್ಲ ಕೈ ಮಣಿ ಶಿಫ್ಟ್ ಕರಯ್ಯ ಒಕ್ಕದ್ ಗಲ ಕಲೆಂಕರ ಹೈ ತು ಮಣ ಲಗ್ಲು ಜಲೆಂಗಿ ನೆಕ್ಸ್ಟ್ ಡೇ ದಿಸನ ತರ್ಡ್ ಡೇ ದಿಸನ ಪುರ್ತುನ್ ಗೆಲ್ಯ ಪುರ್ತುನ್ ಪುರ ಜನಂಗ ಅವೆ ಒಟ್ಟು ಕೇಲೆ ಅಣಿ ತಕ್ಕ ವಾರ್ನಿಂಗ್ ದಿಲೆ ಅವೆ ತೂ ಮಣಿ ಏ ಕಲಿ ಕರ್ನೆ ತುಕ ಯಾ ಗೋಡನ ಬಿತ್ತರ್ ಶೆಟರ್ ಸಕೇಲ್ ಗಲ್ನು ತುಕ ಬಂದ್ ಕರ್ನ್ ದೊರ್ತಾವ್ ತುಕ ಗುಗ್ಗುರ್ ಸಬುಂದಿತ್ ಮಾಗಿರ್ ಪೊಳೆ ಯಾ ಕಾಲ ಜತಾ ಮುನ ಮಳೆ ತಚ ದೂಸ್ರೆ ದಿಸ ಲಾರಿ ಇಲ್ಲ ಏನ್ ಕಲಿ ಸಾಂಕು ಏ ಮುಜೆ ಫಸ್ಟ್ ಸಕ್ಸಸ್ಫುಲ್ ಕಮ್ ತಚ ಪ್ರಂತ ಲೋಬು ಸರ ಇಲ್ಲ ತದಳ ಎಮ್ ಎಲ್ ಎ ಅಸಲ್ಲ ತೋ ಇಲ್ಲ ತನೆ ಪುಳನು ತನೆ ಪೂರಂಕಿ ಸಂಗ್ಲೆ ಆಫೀಸರ್ ಅಂಗಣಿ ಪುರ ಸಂಗ್ಲೆ आणि तिथं कसे शिफ्ट केले
0: ओके पण तो तांदू कोण सुतो ऍक्च्युली तो सुतो स्टोर
1: ते गव्हर्नमेंट आता सुतो
0: वै तितलो तांदू पाड केला
1: वै तितलो तांदू पाड केला नाही तत्तू दिता ती
0: तत्तू दिवस
1: तत्तू गुक ते आम्ही सांगले तुम्ही जनांक ये काल म्हणत रोग सुरू जाऊन चिपरी तुम्ही करता पिढा जाऊन चिपरी तत्तू तांदू त्यांनी डिस्ट्रीब्यूट केला
0: ओके तसं म्हणत असताना एक इसारसो गिसारसो कोणी ना जाल्यार अशें जाता ओके आणि कितल्यांत तांदूळ पहाड करतात म्हणूया हंगासर असा तर मीनाबाई गुरखान जाऊन असताना कसली पुरा एक नवे पण तुझ्या वाड्यान तुम्ही हाडले असा
1: नवे पण म्हणून सांगल्यार आमच्या म्हणजे सात मिनिटाच्या विधानांत अरे एक काम आता घेऊन कसा अरे एक महिन्यांत जमत करतले तांतू काल नंतर आमचे रोड एकदम पाड असले आम्ही सडावत केल्ले काम म्हणल्यार मार्गाक माती घालची आम्ही कितली मार्गाक माती घालता म्हणल्यार तितले पावसाक वळून येतली ते एक काम मागीर साईन बोर्ड जाय आले आमच्या वय रोडाक तसे एक ते एक साईन बोर्ड केले मागीर थोड्यांक दुबळ्यांक घरां नातली तेदळ जे आर लोपच्या टायमार ಹಕ್ಕುಪತ್ರಚೀ ಗರ ಅಸಲಿ ಮೆಲ್ಟಲಿ ಪೂರನಿ ಅಪ್ಲಿಕೇಶನ್ ಗಲೆ ಇಮಿಡಿಯೇಟ್ ಸರ್ಕಾರ ಚೇಂಜ್ ಅಲೋ ಸರ್ಕಾರ ಚೇಂಜ್ ಅಲ್ಲೇ ಅಪ್ರಂತ ತೆ ಬಿಜೆಪಿ ಸರ್ಕಾರ ಅಂತೆ ಮುಂದುವರ್ಸುನಂತು ವರುಣ ಅಜ್ಮನಸ್ ತೆ ತಶಂತ ಏನ್ಕೆಲ್ಲ ಪುನಮೆ ಮುಸ್ತು ಪ್ರಯತ್ನ ಕೆಲ್ನೆ ನಂಕ ಮೆಳ್ಚೆ ಬರಿ ಪುಣ ತೆ ಶಕ್ತಿನಗರ ಅಂತ ಗರ ಫೌಂಡೇಶನ್ ಸ್ಟೋನ್ ಗಲ್ಲು ಸಹಿತ ತೆ ತೈಂತ ಬಂದ್ ಪಡೋನು
0: ಪರಿಸ್ಥಿತಿಯ ಪ್ರಭಾವ ಚೇಂಜ್ ಅಲ್ಲದೆ ಜಾವನ ಕಂಟಿನ್ಯೂಸ್
1: ಜಾವನ ಜಾವನ ಅತ ಟ್ರೈ ಕರ್ನ ಸತ ಅತ ಅತ ದೂಸರೆ ಕಡೆ ಜಾಗೋ ಪಡೋನು ಟ್ರೈ ಕರ್ನ ಸತ
0: ಓಕೆ ಇಸಾರಂಗ್ ಜಾಯ್ ಏಕ ಪಕ್ಷದ ಸೋನ ಅನೇಕ ಪಕ್ಷದ ಅಸ್ತನ ತುಕ ಉರ್ಲೆ ಸು ಸಪೋರ್ಟ್ ಮಳೆ ಏಕ ಬೇಸ್ ಅತ ಟೆಲ್ಲಿಸ್ ಮಳೆ ಜಿ ಅಲ್ಕು ಬಟ್ ತು ಸೋದಾ ಕಡೆ ನೋಲೆ ತೈ ರಸ್ತಾ ಕಡೆ ನೋಲೆ ತೈ ಡಿಸೋದಾ ಕಡೆ ಡಿಮೆಲ್ಲ ಕಡೆ ಒಲೆ ಸಕಡೆ ಅಷ್ಟೇ ಮಂಡನ ಏಕ ಪಾರ್ಟಿ ದ ಸೋನ ಉರ್ಲೆ ಪಾರ್ಟಿ ತ ತುಕ ಕೋಸ ಸಪೋರ್ಟ್ ಅಸ
1: ವೇದು ಬಸ್ ಕಾಮತನ ಮಕ ಸಪೋರ್ಟ್ ಕೆಲಾ ತೋಕೆ ದಾಳೆ ಉಲೈತ ಆಣಿ ಅವ ಏಕ ಪಟ್ಟಿ ಆಮಚೆ ರೋಡಾಚೆ ವಿಷಯಂತ ಮಳೆ ಬಿಜೆಪಿ ಸರ್ಕಾರ ಸ್ಥಾನಚೆ ಕಡೆ ಗೆಲ್ಲಿ ನಮ್ದು ರೋಡಿಗೆ ಏನಾದ್ರೂ ಮಾಡ್ಬೇಕು ಸರ್ ಮನನ್ ಆಕ್ಚುಲಿ ತೆ ಲೋಬೋ ಸರ್ ಅಸ್ತನ ಸ್ಯಾಂಕ್ಷನ್ಸ್ ಅಲ್ಲ ತಾನೆ ಕಂಟಿನ್ಯೂ ಕರಂತ ರೋಡ್ ಕೆಲೋ ತಾನೆ ಆಮ್ಸ ಮೇನ್ ರೋಡ್ ಮೇನ್ ರೋಡ್ ಕೊನೆ ಬಿಜೆಪಿ ಅನೇ ವೇದವಸ್ ಕಾಮತನ್ ಕೆಲ आम्ही तांचे कडे कॉन्टॅक्ट दोन आसा. आमकां सरकार कालंग वता कोणी जाल्यार आमकां लिडर्स आमचे समाज सेवक हें करतना आमकां कोणी लिडर्सान सहाय केल्यार आमकां बरें.
0: ओके, आतां तुज्या जिवितांत कोवीड असो वेळ एक मोलादीक वेळ आसलो ताचे विशीं हांव उलयतां. पूण हांगासर एक ल्हानशें विराम घेता विल्फेबाचे म्हजे दोन उपादेश म्हणले एक पोवाद आमी आयकून या. एकत्रावर रेडिओ सारंग 107.8 FM. तुमी फोन करा 6364204949 संख्याक. आमची सांगता बाय मीना टेलीस आसा इकरा वरां म्हणसर आसतले. हांगा ल्हानसो विराम काण घेता. या उपरांत परत संवाद मुखारून येता ताळो मळो कार्यक्रम.

0: വീടിന്റെ അല്ലെങ്കിൽ പക്ഷേ ಸಂಜಾನ ವಿರಾಂತ ವಿರಾಂತ ಮಧ್ಯೆ ಅಂದ್ರೆ
1: Thank you.
2: Thank you, John. Thank you very much. Thank you. Thank you. Thank you.

0: ಸಂಸು ಸಂಗತ ಸಮಕ ನಾವು ಇದನ್ನ ಸಮಸ್ತು ಹೆಲ್ಪ್ ಕರ್ತ ತಂಚಿ ಕಿಂಚಿ ಕೇಸ್ ಅಷ್ಟೇ ಮೇಜರ್ ಟೈಮ್ ಅಂತ ಸಾಕ್ಷಿ ಮಿಳ್ದಾಗ ಸ್ಟೇಷನ್ ಸ್ಟೇಷನ್ ಹೆಲ್ಪ್ ಹೆಲ್ಪ್ ಕೊಡ್ತಾರೆ ಸಂಗತ್ ಲಕ್ಷ ಜನ ಸಮಯ
1: ಉತ್ತರ ಉಲೆಯಲ್ಲಿ ಐಕ್ಯ ಕಾರ್ಯ ಸಭೆಯಲ್ಲಿ ಬೈ ಮೀನಾ

0: ಸಂಸ್ಥೆಗಳಿಗೆಲ್ಲ ತಜ್ಞ ವೈದ್ಯರುಗಳು ಹೇಳ್ತಾರೆ. ಹೀಗಿರುವಾಗ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ವಿಷಯದ ಬಗ್ಗೆ ಮಾತಾಡ್ತಾರೆ ಅನ್ನುವಂಥದ್ದು ಈಗಾಗಲೇ ನಿಮಗೆ ತಿಳಿದಿರುವಂತಹ ವಿಚಾರ ಏನಂದ್ರೆ, ಯುವ ಜನರಲ್ಲಿ ಹೆಚ್ಚುತ್ತಾ ಇರುವಂತಹ ಮೂತ್ರಪಿಂಡದ ಸಮಸ್ಯೆಗಳು ಅಥವಾ ಕಿಡ್ನಿ ಸಮಸ್ಯೆಗಳು ಅಂತ ಇದನ್ನ ಹೇಳ್ಬೋದು. ನಮ್ಮ ಮನುಷ್ಯನ ಈ ಒಂದು ದೇಹದಲ್ಲಿ ಕಿಡ್ನಿ ಅನ್ನುವಂತಹ ಅಂಗ ಬಹುಮುಖ್ಯವಾದಂತಹ ಅಂಗ. ಕಿಡ್ನಿ ಇಲ್ಲದಿದ್ರೆ ಯಾವುದೇ ಕಾರ್ಯಾಚರಿಸೋದಕ್ಕೆ ದೇಹದಲ್ಲಿ ಸಾಧ್ಯ ಇಲ್ಲ. ಹೇಗೆ ನಮಗೆ ಹೃದಯ ಅನ್ನುವಂಥದ್ದು ಮುಖ್ಯ ಆಗಿರುತ್ತೆ, ಅದೇ ರೀತಿ ಕಿಡ್ನಿ ಕೂಡ ಅತಿ ಮುಖ್ಯವಾದಂತಹ ಅಂಗ. ಹೀಗಿರುವಾಗ ಈ ಒಂದು ಕಿಡ್ನಿ ಒಳ್ಳೆಯ ರೀತಿಯಲ್ಲಿ ಕಾರ್ಯಾಚರಿಸಬೇಕು ಅಥವಾ ಆರೋಗ್ಯಯುತವಾಗಿ ಇರಬೇಕು ಅಂತಿದ್ರೆ ಅದನ್ನ ಅಷ್ಟೇ ರೀತಿಯಲ್ಲಿ ಜಾಗರೂಕತೆಯಲ್ಲಿ ನಾವು ನೋಡಿಕೊಳ್ಬೇಕಾಗುತ್ತೆ. ಬರುವಾಗ ಈ ಕಿಡ್ನಿಯಿಂದ ಬರುವಂತಹ ಸಮಸ್ಯೆಗಳೇನು ಅಥವಾ ಕಿಡ್ನಿಯ ಮುಖ್ಯ ಕಾರ್ಯ ವೈಖರಿಗಳೇನು ಅಥವಾ ಅದರಲ್ಲಿರುವಂತಹ ಬೇರೆ ಬೇರೆ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ನೀಡೋದಕ್ಕೆ ನಮಗೆ KMC ಆಸ್ಪತ್ರೆ ಜ್ಯೋತಿ ಇಲ್ಲಿಯ HOD ಅದೇ ರೀತಿ ಪ್ರೊಫೆಸರ್ ಹಾಗೂ HOD ಡಿಪಾರ್ಟ್ಮೆಂಟ್ ಆಫ್ ಯೂರಾಲಜಿಯ ಅಲ್ಲಿನ ಒಂದು HOD ಆದಂತಹ ಡಾಕ್ಟರ್ KN ಸನ್ಮಾನ್ ಅವರು ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಮಾಹಿತಿಯನ್ನು ನೀಡಲಿದ್ದಾರೆ. ಈ ಕಿಡ್ನಿ ಸಮಸ್ಯೆ ಯಾಕೆ ಬರುತ್ತೆ, ಅದರಲ್ಲೂ ಕೂಡ ಯುವ ಜನರಲ್ಲಿ ಯಾಕೆ ಹೆಚ್ಚಾಗ್ತಾ ಇದೆ, ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟ ಮಾಹಿತಿಗಳನ್ನು ನೀಡಿದ್ದಾರೆ. ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದಾರೆ ಡಾಕ್ಟರ್? ಚೆನ್ನಾಗಿದ್ದೀರಾ? ಈಗ ಡಾಕ್ಟರ್, ನೀವೀಗ ಕಿಡ್ನಿ ಸಂಬಂಧಪಟ್ಟು ಇವತ್ತು ಮಾತಾಡ್ಲಿಕ್ಕೆ ಯುರಾಲಜಿಸ್ಟ್ ಕೂಡ, ಈಗ ನೀವು ನಿಮ್ಮ ಶಿಕ್ಷಣ ಅಥವಾ ನೀವು ಪ್ರಾಪರ್ ಎಲ್ಲಿಯವರೇ ಅಥವಾ ನಿಮ್ಮ ನೇಟಿವ್ ಎಲ್ಲಿ ಅಂತ ಹೇಳಿ.
1: ಸರ್ ನಾನು ಬೇಸಿಕಲಿ ಶಾಸನ ಸಿದ್ಧಾಂತ ಶಿಕ್ಷಣ ಅಲ್ಲಿ ಅಲ್ಲಿಂದ ನಿಮ್ದು ಎಲ್ಲಿ ಬಿ ಎಸ್ ಮಾಡಿದ್ದು ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಅಂತ ಜನರಲ್ ಇನ್ಸ್ಟಿಟ್ಯೂಟ್ ಮೆಡಿಕಲ್ ಸೈನ್ಸ್ ಅಂತ. ಅದಾದ್ಮೇಲೆ ಗೋವಾದಲ್ಲಿ ಸರ್ಜರಿ ಕಲ್ತಿದ್ದೇನೆ, 2 ವರ್ಷ ಗೋವಾದಲ್ಲಿ ಕೆಲಸ ಮಾಡಿದ್ದೇನೆ. ಗೋವಾ ಡಿಪಾರ್ಟ್ಮೆಂಟ್ ಒಂದು ಸರ್ಜರಿಯಲ್ಲಿ ಆರ್ ತಿಂಗಳು ಕೆಲಸ ಮಾಡಿ ಮತ್ತೆ ಯುವರಾದಿ ಸ್ಪೆಷಾಲಿಟಿ ಇಲ್ಲಿ KMC ಮುಂದೂರಲ್ಲಿ ಹತ್ತಿರ ಲಕ್ಷ್ಮಣ್ ಪ್ರಭು ಅಂತ ಅವರಂದ್ರೆ ನಾನೇ ಫಸ್ಟ್ ಸ್ಟೂಡೆಂಟ್ ಮುಗಿಸಿ ಇಲ್ಲಿ ಅದನ್ನ ನಾನು ಇಲ್ಲಿ ಕೆಲಸ ಈಗ KMC
0: ನಾವೀಗ ಇವತ್ತು ಕಿಡ್ನಿಯ ಬಗ್ಗೆ ಮಾತಾಡಬಹುದು, ಅದರಲ್ಲೂ ಕೂಡ ಯುವಕರಲ್ಲಿ ಕಿಡ್ನಿ ಸಮಸ್ಯೆ ಹೆಚ್ಚಾಗ್ತಾ ಇದೆ ಅಂತ ಹೇಳಿ. ಕೆಲವರಿಗೆ ಈ ಕಿಡ್ನಿ ಅನ್ನುವಂಥದ್ದು ಈ ದೇಹದಲ್ಲಿ ಯಾವ ಭಾಗದಲ್ಲಿ ಇದೆ ಅನ್ನುವಂಥದ್ದು ಇನ್ನೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಇದರ ಬಗ್ಗೆ ಏನ್ ಹೇಳ್ತೀರಿ, ಈಗ ನಮ್ಮ ದೇಹದ ಒಂದು ರಚನೆಯಲ್ಲಿ ಈ ಕಿಡ್ನಿ ಅನ್ನುವಂಥದ್ದು ಮೇನ್ ಆಗಿ ಎಲ್ಲಿರುತ್ತೆ ಅಂತ?
1: ಜಾಸ್ತಿ ಪ್ರೊಟೆಕ್ಷನ್ ಬೇಕು, ಅದೆಲ್ಲ ಡಬಲ್ ಡಬಲ್ ಕವರಿಂಗ್ ಸಿಗ್ತದೆ. ಬ್ರೈನ್ ಬ್ರೈನ್ ಅಲ್ಲಿ ಮೂಳೆ ಕವರಿಂಗ್ ಇದೆ ಮಾಡ್ಕೊಡ್ತಿದ್ದಾರೆ, ಹಾಗೆ ಅಲ್ಲಿ ಒಂದೇ ಅದಕ್ಕೆ ಮತ್ತೆ ರಿಸ್ಕ್ ಸ್ಯಾನಿಟೈಸರ್ ಕವರೇಜ್ ಕೊಡ್ತೇವೆ. ಮತ್ತೆ ಅದೇ ಪ್ರಕಾರ ಈ ಕಿಡ್ನಿ ಮತ್ತೆ ಲಿವರ್ ಸ್ಪೆಸಿಫಿಕ್ ಮೂರು ಅಂದ್ರೆ ಉಳಿತಾರೆ, ಇದು ಮೂರು ಕೂಡ ಕವರೇಜ್ ಉಳಿದಿದೆ. ಎಲ್ಲಿ ಅಂದ್ರೆ ನಮ್ಮ ಒಂದು ಶ್ವಾಸಕೋಶದ ಕೆಳಗೆ ಬೆಣ್ಣೆ ನಾಶ ಸುತ್ತಮುತ್ತದಲ್ಲಿ ನಮ್ಮ ಸೆಂಟರ್ ಮೂಳೆ ಬೆಣ್ಣೆ ಮೇಲೆ ಎರಡು ಭಾಗದಲ್ಲಿ ಕಿಡ್ನಿ ಇದೆ, ಒಂದು ಬಲ ಕಡೆ ಒಂದು ಎರಡು ಕಡೆ ಕಡೆ ಅದಕ್ಕೆ ಕವರೇಜ್ ಉಂಟು ಅಂತ ಹೇಳಿದಲ್ಲ, ಕವರೇಜ್ ಅದು ಕೂಡ ಸಿಗ್ತದೆ. 90% ಕಿಡ್ನಿ ಕವರ್ ಆಗಿರ್ತದೆ. ಯಾಕೆಂದ್ರೆ ಬೈ ಚಾನ್ಸ್ ಆಕ್ಸಿಡೆಂಟ್ ಆಗಿ ತಲುಪಿದ್ರು ಕೂಡ ಮೂಳೆ ಅಥವಾ ಮುರಿಯದೆ ನಿಮ್ಗೆ ಕಿಡ್ನಿ ಅದರಿಂದ ನಿಮಗೆ ಲಕ್ಷಣಗಳು ಬಂದರೂ ಕೂಡ ಸಾಮಾನ್ಯವಾಗಿ ಸೊಂಟದಲ್ಲಿ ಸ್ಟಾರ್ಟ್ ಆಗ್ತದೆ. ಕಿಡ್ನಿ ಸಿಚುವೇಶನ್ ಆಗಿರೋದಲ್ಲಿ ಅದು ಆಗಿರೋ ಕಿಡ್ನಿ ಕಿಡ್ನಿಗೆ ಹಲವಾರು ಕಡೆಗಳು ಉಂಟು. ಮತ್ತೆ ಕಿಡ್ನಿಯಲ್ಲಿ ಮೇನ್ ಕಾರ್ಯ ಇರೋದು ಅಂತಾರೆ ದೇಹದಲ್ಲಿರುವಂತಹ ಕಲ್ಮಶಗಳನ್ನ ಹೊರಗಾಗುತ್ತೆ. ಅದರಲ್ಲಿ 90% ಕೆಲಸ ಇದರಿಂದ ಬರ್ತದೆ, ಕಿಡ್ನಿಯಿಂದ ಬರ್ತದೆ. 10% 20% ಲಿವರ್ ಇಂದ ಬರ್ತದೆ. ಕಿಡ್ನಿ ಪ್ರಮುಖ ಅಂತ ಅವರು ಬರ್ಬೇಕಂತ ಪ್ರತಿ ದಿನ ನಮ್ಮ ಮೆಟಬಾಲಿಕ್ ವರ್ಕಪ್ ಅಂತ ಹೇಳ್ತಾರೆ, ತಿಂದಾದ ವಸ್ತುಗಳು ಒಂದಷ್ಟು ವೇಸ್ಟ್ ಪ್ರಾಡಕ್ಟ್ಸ್ ಇರ್ತದೆ, ಒಂದಷ್ಟು ದೇಹಕ್ಕೆ ಸೇರ್ತದೆ, ಅಬ್ಸರ್ವ್ ಆದದ್ದು ಬೆಟ್ಟಿಂದ ಕಾಲಿಗೆ ಸೇರುವಂಥದ್ದು ಉಂಟು, ಅಲ್ಲಿ ಲಿವರಿಗೆ ಮತ್ತೆ ಮಸಲ್ಸ್ಗೆ ಅದು ಎಲ್ಲದ ಆದಮೇಲೆ ಫಿಲ್ಟರ್ ಆದ ಒಂದಷ್ಟು ಪರ್ಪಲ್ ಒಂದು ಬ್ಯಾಡದ್ದು ಸೇರಿದ್ದು ಮತ್ತೊಂದು ಪ್ರೊಸೆಸಿಂಗ್ ಆದಮೇಲೆ ತಿಂದ ಪ್ರೊಸೆಸ್ ಆದಮೇಲೆ ಬರುವಂಥ ಕಲ್ಮಶಗಳು ಆಕ್ಸಿಜನ್ಸ್ ಇರ್ಬೋದು, ಪ್ರೊಸೆಸಿಂಗ್ ಎಕ್ಸ್ಕ್ರಿಟೆಡ್ ಪ್ರಾಡಕ್ಟ್ಸ್ ಅಂತ ಅದರಲ್ಲಿ ಕಿಡ್ನಿ ಕೂಡ ಹೊರಗೆ ಬರ್ಬೋದು. ಅದರಲ್ಲಿ ನೀರಲ್ಲಿ ಔಷಧಗಳು ಇರ್ತದೆಲ್ಲ ಕಿಡ್ನಿ ಪ್ರಮಾಣ ಇರ್ತದೆ, ಬೆಟ್ಟೆ ಅಂತ ಅನ್ನೋದು ಅದರ ಬಗ್ಗೆ. ಸೊ ಒಂದು ಕ್ಲೀನಿಂಗ್ ಮಾಡಿ ಕಡಿಮೆ ಆಕ್ಸಿಜನ್ಸ್ ಇದು ಕಿಡ್ನಿ ಕೆಲಸ ಇಂಪಾರ್ಟೆಂಟ್ ಆಗಿ ಆದಮೇಲೆ ಕಿಡ್ನಿಗೆ ಇನ್ನೊಂದು ಎರಡು ಮೂರು ಕೆಲಸ ಉಂಟು. ಒಂದು ಬಿಪಿ ರೆಗ್ಯುಲೇಷನ್ ಸಹ ಸಮೀಕ್ಷೆ ಕೆಲಸ ಮಾಡ್ತದೆ, ಕ್ಯಾಲ್ಸಿಯಂ ಅಬ್ಸಾರ್ಪ್ಷನ್ ಆಗಬೇಕು, ಮೂಳೆಗೆ ಕ್ಯಾಲ್ಸಿಯಂ ಸಿಗಬೇಕು, ಅದಕ್ಕೆ ಬೇಕಾದಂತಹ ಹಾರ್ಮೋನ್ ಕಿಡ್ನಿಯಿಂದ ಬರ್ತದೆ, ಮತ್ತೆ ರಕ್ತ ಮುಖ್ಯಕ್ಕೆ ಬೇಕಾದಂತಹ ಕೆಲವೊಂದು ಹಾರ್ಮೋನ್ಸ್ ಕಿಡ್ನಿಯಿಂದ ಬರ್ತದೆ. ಅದರ ಆಸಿಡ್ ಬೇಸ್ ಬ್ಯಾಲೆನ್ಸ್ ಅಂತ ಅಂದ್ರೆ ಹೇಳ್ತಾರೆ ದೇಹದಲ್ಲಿ ಆಸಿಡ್ ಇರಬೇಕು, ಎಷ್ಟು ಬೇಸ್ ಅಂತ ಇರಬೇಕು, ಮೇಂಟೈನ್ ಆಗಿದೆ ಜಿಎಚ್ ಅಂತ ಹೇಳ್ತಾರೆ. 7.3 ಅದು ಕೂಡ ಕಿಡ್ನಿ ಕೆಲಸ, 4 ಕೆಲಸ ಕಿಡ್ನಿ.
0: ಕಿಡ್ನಿ ಇಷ್ಟೆಲ್ಲ ಕೆಲಸ ಮಾಡಬೇಕು ಅಲ್ವಾ? ಓಕೆ, ನಮ್ಮ ದೇಹದಲ್ಲಿ ಪ್ರತಿ ಅಂಗಗಳು ಕೂಡ ಬೇರೆ ಬೇರೆ ರೀತಿಯ ಕೆಲಸ ಮಾಡುತ್ತೆ, ಅದರಲ್ಲಿ ಕಿಡ್ನಿ ಕೂಡ ತನ್ನದೇ ಆದಂತಹ ಕೆಲಸವನ್ನು ಮಾಡುತ್ತೆ. ಕಿಡ್ನಿ ಕೆಲಸ ಮಾಡೋದನ್ನು ನಿಲ್ಲಿಸಿತು ಅಂದಿದ್ರೆ ನಮ್ಮ ಜೀವನ ಇಲ್ಲ. ಓಕೆ, ಈಗ ಡಾಕ್ಟರ್ ಇನ್ನೊಂದು ವಿಚಾರ ಏನಂದ್ರೆ, ನಾವಿವತ್ತು ಮಾತಾಡುವಂತೆ ಮೇಯ್ನ್ ಆಗಿ ಯುವಕರಲ್ಲಿ ಕಿಡ್ನಿ ಸಮಸ್ಯೆ ಯಾಕೆ ಬರುತ್ತೆ ಅಂತ ಹೇಳಿ, ಇದಕ್ಕೆ ಬರೋದಕ್ಕೆ ಮುಖ್ಯವಾದಂತಹ ರೀಸನ್ಸ್ ಗಳು ಏನು ಅಂತ ಹೇಳಿ.
1: ಕಿಡ್ನಿ ಸಮಸ್ಯೆಗಳಿಗೆ ಇಂಪಾರ್ಟೆಂಟ್ ಕೆಲವೊಮ್ಮೆ ಒಂದು 10-20% ಅನ್ವಕ್ಷೇಪ ಅಥವಾ ಕಂಜನ್ ಕಲ್ಸ್ ಇರ್ಬೋದು, ಅದು ಎಂಗೇಜ್ ಇದ್ದದ್ರಿಂದ ಅದು ಕಾಣಿಸಿರ್ಬೋದು. ಅದ ಬಿಟ್ಟು ಒಂದು 50-60% ನಮ್ಮ ಜೀವನ ಶೈಲಿಗೆ ಸೂಕ್ತ ಮಾಡ್ತಾರಂಥದ್ದು ಬರ್ಬೋದು. ಜೀವನ ಶೈಲಿ ಬೇರಿರ್ಬೋದು, ಜೀವನ ಶೈಲಿಯಲ್ಲಿ ಒಂದು ನಾವು ತಿನ್ನ ಆಹಾರದಿಂದ ಇರ್ಬೋದು, ಮತ್ತು ನಾವು ಸುತ್ತಮುತ್ತ ಯೂಸ್ ಮಾಡೋ ಗ್ಯಾಜೆಟ್ಸ್ ಇರ್ಬೋದು, ಮೊಬೈಲ್ಸ್ ಇರ್ಬೋದು, ಅಥವಾ ಹೈಜೆನ್ ನೆಟ್ವರ್ಕ್ ಗ್ಯಾಸ್ ಕೆಲಸ ಮಾಡೋದು, ಅದರೊಟ್ಟಿಗೆ ನೆಕ್ಸ್ಟ್ ಈ ಎಲ್ಲ ಕಡೆ ಯೂಸ್ ಮಾಡಿರ್ತಾರೆ ಕೆಮಿಕಲ್ಸ್ ವಾಟರ್ ಯೂಸ್ ಇನ್ ಫುಡ್ ಅಂತ ಇರ್ತಾರೆ. ಅದು ಕಿಡ್ನಿ ಕ್ಯಾನ್ಸರ್ ಕಾರಣ ಆಗುವಂತ ಕೆಮಿಕಲ್ಸ್ ಇರ್ಬೋದು. ಕಲರಿಂಗ್ಸ್ ಇಸ್ ವೆರಿ ಕಾಮನ್ ಹೆಚ್ಚು ಕಲರ್ ಮಾಡ್ತಾರೆ, ಕಲರ್ ಡೈ ಕಲರ್ ಮಾಡ್ತಾರೆ ಕಿಡ್ನಿ, ಅದು ಮತ್ತೆ ಕ್ಯಾನ್ಸರ್ಸ್ ಅಂತ ಬರ್ಬೋದು. ಅದರೊಟ್ಟಿಗೆ ಕಲ್ಗಳು ಬರ್ತವೆ, ಕಲ್ಗಳು ಒಂದು ನೀರು ಕುಡಿಯೋದು ಕಡಿಮೆ, ಅದರ ಜೊತೆ ಪ್ರೋಸೆಸ್ ಫುಡ್ ತುಂಬ ಫ್ರೈಡ್ ಫುಡ್ಸ್ ಇರ್ತದೆ, ಕಲ್ಗಳ ಸಮಸ್ಯೆಗಳಾಗ್ತದೆ. ಅದರೊಟ್ಟಿಗೆ ಅಲ್ಲಿ ಇಲ್ಲಿ ಹೋಗೋದು, ಜಿಮ್ ಅಲ್ಲಿ ಹೋಗೋದು ಉಂಟು, ಎಕ್ಸಸ್ ಪ್ರೋಟೀನ್ ವೇ ಪ್ರೋಟೀನ್ ಅಂತ ಬರ್ತಂತ ಬಾಡಿ
0: ಅಂತ
1: ಕಿಡ್ನಿ ಸಮಸ್ಯೆಗಳು ಬರ್ತವೆ. ಅದು ಬಿಟ್ಟು ಮಸಲ್ ಬಿಲ್ಡ್ ಮಾಡ್ಲಿಕ್ಕೆ ಅಂತ ಸ್ಟೀರಾಯ್ಡ್ ಅಂತ ಯೂಸ್ ಮಾಡ್ತಾರೆ, ಅದಾಗ್ಬೋದು. ಮತ್ತೆ ಪೇನ್ ಕಿಲ್ಲರ್ ಅಂತ ಸಿಗ್ತದೆ, ಪೇನ್ ಕಿಲ್ಲರ್ ತಗೊಳ್ಬೋದು. ಇದಿಷ್ಟು ಸಾಮಾನ್ಯವಾಗಿ ಎಂಗ್ ಏಜ್ ಗ್ರೂಪಲ್ಲಿ ಕಿಡ್ನಿ ಸಮಸ್ಯೆ ಜಾಸ್ತಿ ಆಗಲಿಕ್ಕೆ
0: ಕಾಣುತ್ತೆ. ಆ ಕಾರಣದ ಬಗ್ಗೆ ಇನ್ನಷ್ಟು ವಿವರವಾಗಿ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಒಬ್ಬ ವ್ಯಕ್ತಿಗೆ ಕಿಡ್ನಿ ಕಾಯಿಲೆ ಬಂದಿದೆ ಅಂತ ಹೇಳಿ ಒಂದು ಆರಂಭಿಕ ಲಕ್ಷಣ ಅಂತ ಇರುತ್ತೆ, ಯಾವುದೇ ಕಾಯಿಲೆಗೆ ಒಂದು ಲಕ್ಷಣ ಅಂತ ಇರುತ್ತೆ, ಇದರಲ್ಲಿ ಇರುವಂತಹ ಆರಂಭಿಕ ಲಕ್ಷಣಗಳು ಏನೆಲ್ಲಿರುತ್ತೆ ಅಂತ ಹೇಳಿ.
1: ಕಿಡ್ನಿ ಕಾಯಿಲೆ ಎರಡು ಭಾಗಗಳು, ಒಂದು ಕಿಡ್ನಿ ಫೇಲ್ ಆದಾಗ ಈ ಲಕ್ಷಣಗಳು ಬರುತ್ತೆ, ಅಥವಾ ಕಿಡ್ನಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗಿದೆ ಅದನ್ನ ಬರ್ಬೋದು. ಸ್ಟಾರ್ಟ್ ಆಗುವಾಗ ಅಂದ್ರೆ ಮತ್ತೆ ಕಿಡ್ನಿ ಬ್ಲಾಕ್ ಆಗಿದೆಯಾ, ಅಥವಾ ಕಿಡ್ನಿ ಜಸ್ಟ್ ಕೆಲಸ ಸ್ವಲ್ಪ ರಿಲೇಷನ್ ಆಗ್ತಾ ಅಂತ ಏನಂತ ಬ್ಲಾಕ್ ಆಗದ್ರೆ ನೋವು ಬರ್ಬೋದು. ಒಂದು ಸೊಂಟದಲ್ಲಿ ನೋವು ಬರ್ಬೋದು, ವಾಮಿಟಿಂಗ್ ಆಗ್ಬೋದು, ಕಿಡ್ನಿ ಬಟ್ಟೆಯಲ್ಲಿ ನೋವು ಬಂದ್ರೆ ಅನಿಸ್ಬೋದು, ಚಳಿ ಜ್ವರದಲ್ಲಿ ಶುರು ಆಗುತ್ತೆ, ಮತ್ತೆ ಕೆಂಪು ಹೋಗಲಿಕ್ಕೆ ಶುರು ಆಗ್ಬೋದು, ಅಥವಾ ಮತ್ತೆ ಇದಕ್ಕಿದ್ದಾಗ ಬರೋದೆ ಹೊರಗಡೆ ಬರೋದಿಲ್ಲ ಅಂತ ತಯಾರಿದೆ, ಹೊರಗೆ ಬರೋದಿಲ್ಲ ಒಂದು ಇಲ್ಲ ಮತ್ತೆ ತಯಾರಾಗೋದಿಲ್ಲ ಮತ್ತೆ ಮೊದಲೇ ಇಲ್ಲ ಅಂತ ಕೆಮಿಕಲ್ಸ್ ಅನ್ನು ತೆಗೆದಕ್ಕಾಗಲಿಲ್ಲ, ಹೊಸ ಕೆಮಿಕಲ್ಗಳನ್ನು ಮಳೆಯಲ್ಲಿ ನೀರು ಎಳೆಯಲಿಕ್ಕೆ ಅಂತ ಶಕ್ತಿ ಇರುತ್ತೆ. ಕೆಲವೊಂದು ಮಾತ್ರ ನೀರು ಯೂರಿನ್ ಕೂಡ ಬರೋದು ಕಡಿಮೆ ಆಗುತ್ತೆ, ಇಲ್ಲದ್ರೆ ಯೂರಿನ್ ಬರ್ತಾ ಇರ್ತಾರೆ ಅಂದ್ರೆ ಕೆಮಿಕಲ್ಸ್
0: ಓಕೆ. ಹೌದು ಡಾಕ್ಟರ್, ಇದು ಆರಂಭಿಕ ಲಕ್ಷಣಗಳು, ಲಕ್ಷಣ ಇಲ್ಲದಿದ್ದರೂ ಕೂಡ ಕಿಡ್ನಿ ಕಾಯಿಲೆಗಳು ಬರಬಹುದು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಓಕೆ, ಈಗ ಯಾವೆಲ್ಲ ಕಾಯಿಲೆಗಳು ಕಿಡ್ನಿ ಕಾಯಿಲೆಗೆ ಹತ್ತಿರ ಇರುತ್ತೆ? ಇದರ ಕೆಲವೊಂದು ಕಾಯಿಲೆಗಳಿರುತ್ತೆ, ಬಿ ಪಿ ಆಗಿರ್ಬೋದು, ಶುಗರ್ ಆಗಿರ್ಬೋದು, ಈ ಎಲ್ಲ ಕಾಯಿಲೆಗಳು ಕಿಡ್ನಿ ಕಾಯಿಲೆಗೆ ಹತ್ತಿರವಾಗಿರುತ್ತೆ ಹೇಗೆ ಅಂತ ಹೇಳಿ.
1: ಈಗ ಕೆಲವೊಂದು ಭಾರತದಲ್ಲಿ ಆಲ್ಮೋಸ್ಟ್ ನಾವು ಹಿಂದೆ ಬಂದ್ಕೊಳ್ತೀವಿ, ನಾವು ವಿಷಯದಲ್ಲಿ ಕ್ಯಾಪಿಟಲ್ ಫಾರ್ ಡಯಾಬಿಟಿಸ್ ಅಂತ
0: ಹೇಳ್ತೀವಿ.
1: ಅಷ್ಟೇ ಜೀವನ ಪದ್ಧತಿ ಅಂತ ಇದೆ, ಎಲ್ಲ ಚೇಂಜ್ ಆಗಿದೆ. ಆಲ್ಮೋಸ್ಟ್ 20% ಇದ್ರೆ ನೂರಲ್ಲಿ 20% ಜನರಿಗೆ ನಮ್ಮದು ಡಯಾಬಿಟಿಸ್ ಇದೆ. ಡಯಾಬಿಟಿಸ್ ಒಂದು ಶುರುವಾದ ಸ್ಟ್ರೆಸ್ ಲೆವೆಲ್ ಅಂತ ವರ್ಕ್ ಮಾಡಲಿಕ್ಕೆ ಶುಗರ್ ಇದು ಶುರುವಾಗುತ್ತದೆ, ಜೀವ ಶುರುವಾಗುತ್ತೆ. ಇದು ಎರಡು ಮೇಜರ್ ಸೈಲೆಂಟ್ ಕಿಲ್ಲರ್ಸ್ ಅಂತ ಕಿಡ್ನಿ ಪ್ರಾಬ್ಲಮ್. ಡಯಾಬಿಟಿಸ್ ಶುರುವಾದ ಮೇಲೆ ಒಂದು 5-10 ವರ್ಷದಲ್ಲಿ ಇದು ಪ್ರಾಬ್ಲಮ್ ಶುರುವಾಗ್ತದೆ. ಶುಗರ್ ಕಂಟ್ರೋಲ್ ಮಾಡಿದೆ, ಎಕ್ಸಸ್ ಶುರುವಾದದ್ದು ದೂರದಲ್ಲೇ ಹೋಗ್ಬೇಕು, ಕಿಡ್ನಿ ಹೋಗ್ತದೆ, ಜಾಸ್ತಿ ಆಗ್ತದೆ, ಫಿಲ್ಟ್ರೇಷನ್ ಮಾಡಬೇಕು, ಫಿಲ್ಟ್ರೇಷನ್ ಅದನ್ನು ವಾಪಸ್ ತಗೊಳ್ಬೇಕು. ಬಟ್ ಇನ್ನು ಲೋಡ್ ಅಷ್ಟು ಅಂತಲ್ಲ, ಅದು ಫಿಲ್ಟರ್ ಜಾಸ್ತಿ ಆಗಿದೆ, ಅದು ಡೋಸ್ ಜಾಸ್ತಿ ದೊಡ್ಡದಾಗ್ತದೆ, ಬೆಳಿಲಿಕ್ಕೆ ಕಷ್ಟ ಆಗ್ತಿಲ್ಲ, ಅದೆಲ್ಲ ಸುಲಭವಾಗಿ ಬಂದ ಹಂಗೆ. ಅದರೊಟ್ಟಿಗೆ ಬಿ ಪಿ ಬೆಳಿಗ್ಗೆ ಮೋಸ್ಟ್ ಸಿಗ್ನಿಫಿಕೆಂಟ್ ಡ್ಯಾಮೇಜ್ ಕಂಡುಬರ್ತದೆ. ಇರ್ತದೆ ಮತ್ತೆ ಒತ್ತಡ ಜಾಸ್ತಿ ಆದಾಗ ಕಿಡ್ನಿಗೆ ಒಂಥರ ರಕ್ತನಾಳಗಳು ಸುರಕ್ಷಕ ಇರ್ತದೆ, ಆ ರಕ್ತನಾಳಗಳನ್ನ ಭಯಂಕರವಾಗಿ ಬರಬೇಕು. ಜಾಸ್ತಿ ಆದಷ್ಟು ಅದು ಪುಷ್ ಮಾಡಿ ಟ್ರೈ ಮಾಡ್ತಾ ಇರ್ತದೆ, ಪುಷ್ ಮಾಡಿದಷ್ಟು ಗ್ಲಾಮರ್ಲೆಸ್ ಅಂತ ಹೇಳ್ತಾರೆ, ಅದನ್ನು ಅಂಗೆ ಕಿಡ್ನಿಗೆ ಸಡನ್ ಇಲ್ಲಿಟ್ಟು ಅದರ ಮೇಲೆ ಪ್ರೆಷರ್ ಬಿದ್ದು ಅದು ಪ್ರೋಟೀನ್ ಲೀಕ್ ಆಗಲಿ ಶುರು ಆಗ್ತದೆ. ಪ್ರೋಟೀನ್ ಲೀಕ್ ಆಗಬೇಕಂದ್ರೆ ಸ್ವಲ್ಪ ಹೋಲ್ಗಳು ಪದರಗಳು ದೊಡ್ಡದಾಗಬೇಕು, ಅದರ ಮೇಲೆ ಅದಾದ ಮೇಲೆ ಒಂದೊಂದು ಸ್ಟೆಪ್ ಅಲ್ಲಿ ಒಂದು ನೆಫಾರ್ಮ್ ಅಂತ ಹೇಳಿದ್ರೆ ನಮ್ಮ ತಂದೆಯಲ್ಲಿ ಬೀಟರ್ದ

0: ಕೇಳ್ಬೋದು. 6364204949 ಈ ಒಂದು ಸಂಖ್ಯೆ ಕರೆಯನ್ನು ಮಾಡುವ ಮೂಲಕ ನಿಮ್ಮ ಪ್ರಶ್ನೆಗಳಂದ್ರೆ ಕಿಡ್ನಿ ಸಮಸ್ಯೆಗೆ ಸಂಬಂಧಪಟ್ಟು ಅಥವಾ ಕಿಡ್ನಿ ಸ್ಟೋನ್ಗೆ ಸಂಬಂಧಪಟ್ಟು ಕೂಡ ನಾವು ಮಾತಾಡ್ತಿದ್ದೇವೆ, ಅಂದ್ರೆ ಮೂತ್ರಕೋಶದಲ್ಲಿರುವಂತಹ ಕಲ್ಲಿನ ಬಗ್ಗೆ, ಈ ಬಗ್ಗೆ ಕೂಡ ನೀವು ಪ್ರಶ್ನೆಗಳಿದ್ರೆ ಖಂಡಿತ ಕರೆಯನ್ನು ಮಾಡಿ ಕೇಳ್ಬೋದು. ಡಾಕ್ಟರ್ ಕೆ ಎನ್ ಸನ್ಮಾನ್ ಅವರು ಈ ಬಗ್ಗೆ ಒಂದು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್, ಇನ್ನೊಂದು ವಿಚಾರ ಏನಂದ್ರೆ, ಈಗ ನೋಡ್ಬೋದು ಹೆಚ್ಚಾಗಿ ಕೆಲವರು ಸೊಂಟ ನೋವು, ಬೆನ್ನು ನೋವು ಅಂತೆಲ್ಲ ಹೇಳ್ತಾ ಇದ್ದಾರೆ, ಇದು ಕಿಡ್ನಿ ಸಮಸ್ಯೆ ಒಂದು ಲಕ್ಷಣವಾದ ಏನ್ ಹೇಳ್ತೀರಾ?
1: ಸಾಮಾನ್ಯ ಸೊಂಟ ಆಲ್ಮೋಸ್ಟ್ 50% ಕಿಡ್ನಿ ಸಮಸ್ಯೆಯಿಂದ ಇರ್ಬೋದು. 50% ಇನ್ನು 50% ಮೇಲೆ ಸಂಬಂಧಪಟ್ಟದ್ದು ಇರ್ಬೋದು, ಮಸಲ್ ಕ್ಯಾಚ್ ಇರ್ಬೋದು. ಅದಾದ್ರೂ ಡೌಟ್ ಇದ್ದಾಗ ಟೆಸ್ಟ್ ಮಾಡಿಸೋದು, ಮಸಲ್ ಸರಿಯಾಗಿ ಇತ್ತು ಒಳಗಡೆ ಕಿಡ್ನಿ ಎರಡು ಬ್ಲಾಕ್ ಇದೆ ಅಂತ ಹೇಳಿದ್ರೆ ಲೇಟ್ ಆಗುತ್ತೆ. ಬರೀ ನೋವು ನೋವಿನೊಟ್ಟಿಗೆ ಬೇರೆ ಅಲ್ಲ, ನೋವಿನೊಟ್ಟೆ ವಾಮಿಟಿಂಗ್ ಆಗ್ತಾ ಉಂಟಾ, ಊಟ ಸೇರೋದಿಲ್ಲ, ಮೂತ್ರ ಕಲರ್ ಕೆಂಪಾಯ್ತಾ, ಚಳಿ ಜ್ವರ ಅಂತ ಇದೆ ಅದಾದ್ರೆ ಸಾಮಾನ್ಯವಾಗಿ ಒಂದು 80% ಕಿಡ್ನಿ ಕಾಯಿಲೆ ಅಂತ ಅನ್ಸ್ಬೋದು. ಇದೆಲ್ಲ ಇಲ್ಲದೆ ಕಿಡ್ನಿ ಕಾಯಿಲೆ ಇರ್ಬೋದು, ಇರ್ಬೋದು ಪೇನ್ ಕಿಲ್ಲರ್ ತಗೊಂಡದ್ದು ಇರ್ಬೋದು, ಅಥವಾ ಮೊನ್ನೆ ಒಂದು ವಾರ ಮುಂಚೆ ಪೇಷಂಟ್ಗೆ ಇದಾಗಿದೆ, ಏನದು ಕೆಮ್ಮಿತ್ತು, ವೈರಲ್ ಫೀವರ್ ಆಗಿದೆ, ವೈರಲ್ ಫೀವರ್ ಆದ್ಮೇಲೆ ಸೊಂಟ ನೋವು ಉಂಟು, ಮೂತ್ರ ಸ್ವಲ್ಪ ಕಲರ್ ಚೇಂಜ್ ಆಗಿದೆ, ಅದು ಬ್ಲಡ್ ಅಂತ ಹೇಳಲಿಕ್ಕಿಲ್ಲ, ನಾರ್ಮಲ್ ಬ್ಲಡ್ ಅಂತ ಹೇಳಿ, ಒಂದು ಬ್ರೌನ್ ಕಲರ್ ಇವರಿಗೆ ಬರ್ತಾ ಉಂಟು, ಅದು ಕೂಡ ಕಿಡ್ನಿ ಸಮಸ್ಯೆ ಇಂದ ಸ್ಟಾರ್ಟ್ ಆಗಿರ್ತದೆ. ಮತ್ತೆ ನೋವು ಯಾವಾಗ ಜಾಸ್ತಿ, ಸಾಮಾನ್ಯವಾಗಿ ರಾತ್ರಿ ಮಲಗಿದ್ದ ಮೇಲೆ ಬೆಳಿಗ್ಗೆ 7 ಮೊದಲು ಸ್ಟಾರ್ಟ್ ಆಗುವಂತದ್ದು ಕಿಡ್ನಿ ಕಲ್ಲಿನ ಸಮಸ್ಯೆ ಅಂತ ಬರುವಂತ ಮತ್ತೆ ಸಾಮಾನ್ಯವಾಗಿ ಪೇಷಂಟ್ಸ್ ಎಲ್ಲ ಮಲಗಿ ಹೇಳೋದು ಜಾಸ್ತಿ, 1 ಗಂಟೆ 2 ಗಂಟೆ 3 ಅರ್ಲಿ ಮಾರ್ನಿಂಗ್ ಅಲ್ಲಿ, ಇಲ್ಲಿ ಡೌಟೇ ಬೇಡ, ಆಲ್ಮೋಸ್ಟ್ ಅದೇ. ಅದರ ಬದಲಿಗೆ ಬೇರೆ ಕಾರಣಗಳಿಂದ ಇರ್ಬೋದು, ಬಗ್ಗೆ ಕೆಲಸ ಮಾಡುವಾಗ ಸ್ಕೂಟಿಂದ ಇಳಿದದ್ದು ಆ ಥರ ಎಲ್ಲ ಮಾಡಿದ್ರೆ, ಜಿಮ್ ಮಾಡಿ ಬಂದದ್ದಾದ್ರೆ ಅದು ಮೋಸ್ಟ್ಲಿ ನಿಮ್ಮ ಮಾಂಸಕರ್ಣ ಸಮಸ್ಯೆ ಅಂತ ಬರ್ಬೋದು. ಮತ್ತೆ ಕಾಲಲ್ಲಿ ಸೆಳೆತ ಬರ್ಲಿಕ್ಕೆ ಶುರುವಾಗಿದೆ, ಸೊಂಟ ನೋವಿದೆ ಅಂದ್ರೆ ಅದು ಡಿಸ್ಕಿನ್ ಸಮಸ್ಯೆ ಇರ್ಬೋದು. ಇದೆರಡು ಬಿಟ್ಟರೆ ಉಳಿದದೆಲ್ಲ ಕಿಡ್ನಿಗೆ ಸೇರ್ತದೆ.
0: ಈಗ ಮೂತ್ರದಲ್ಲಿ ರಕ್ತ ಬರುವಂತದ್ದು, ಬ್ಲಡ್ ಬರುವಂತದ್ದು, ಇದು ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳಿ?
1: ಈಗ ಯೂರಾಲಜಿ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೊಂದು ಅಂಗಾಂಗ ಕಿಡ್ನಿಯಿಂದ ಸ್ಟಾರ್ಟ್ ಮಾಡ್ತೇವೆ, ಮೂತ್ರ ಜನನಾಂಗ ತನಕ ಬರ್ಬೋದು. ಇದು ಎಲ್ಲೇ ಬ್ಲೀಡಿಂಗ್ ಆದರೂ ಮೂತ್ರದಲ್ಲಿ ಬ್ಲಡ್ ಬರ್ತದೆ. ಒಂದು ಬ್ಲಡ್ ಅಂತ ಬರುವಾಗ ಕಿಡ್ನಿಯಿಂದ ಬಂದದ್ದಿರ್ಬೋದು, ಕಿಡ್ನಿ ನಮ್ಮದ್ರ ಹೇಳಿದಾಗ ಒಂದು ಸಾಮಾನ್ಯವಾಗಿ ಟ್ಯೂಮರ್ ಇಂದ ಬರ್ಬೋದು, ರೋಗ ಎರಡನೇ ಸ್ಟೋನ್ ಇಂದ ಬರ್ಬೋದು, ಇನ್ಫೆಕ್ಷನ್ ಇಂದ ಬರ್ಬೋದು, ಅದರೊಟ್ಟಿಗೆ ಕೆಲವೊಮ್ಮೆ ಸ್ಟೆಂಟ್ಗಳು ಇಟ್ಟಿರ್ತೇವೆ ನಾವು, ಅದರಿಂದ ಬಂದದ್ದಿರ್ಬೋದು, ಅಥವಾ ಮೂತ ನಳಿಕೆಯಲ್ಲಿ ಪ್ರಾಬ್ಲಮ್ ಆದದ್ದಿರ್ಬೋದು, ಮೂತ ಚೀಲದಲ್ಲಿ ಆಗ್ಬೋದು. ಈ ಕಲ್ಲುಗಳನ್ನು ಎಲ್ಲಿ ಬೇಕಾಗಬಹುದು, ಮೂತ ಚೀಲದಲ್ಲಿ ಆಗ್ಬೋದು, ಮೂತ ನಳಿಕೆಯಲ್ಲಿ ಆಗ್ಬೋದು, ಕಿಡ್ನಿಯಲ್ಲಿ ಆಗ್ಬೋದು, ಮೂತಕೋಶದಲ್ಲಿ ಆಗ್ಬೋದು, ಮೂತಪಿಂಡದಲ್ಲಿ ಆಗ್ಬೋದು, ಇಲ್ಲಿ ಎಲ್ಲಿದ್ದಾದ್ರೂ ಆಗ್ಬೋದು. ಅದರೊಟ್ಟಿಗೆ ಕೆಲವೊಮ್ಮೆ ಬೈ ಬರ್ತ್ ಬಂದಂತ ಪ್ರಾಬ್ಲಮ್ಗಳು ಇರ್ತದೆ, ಬಂದು ಬ್ಲಾಕ್ ಇದ್ದದಿರ್ಬೋದು, ಅಥವಾ ರಕ್ತನಾಳ ಒಂದಕ್ಕೊಂದು ಸೇರಿಕೊಂಡಿರ್ತದೆ, ಎವಿ ಮಾಲ್ ಫಾರ್ಮೇಷನ್ ಅಂತ ಹೇಳ್ತಿರುತ್ತೆ, ಅದು ಇದ್ದಕ್ಕಿದ್ದಾಗೆ ಬ್ಲೀಡಿಂಗ್ ಆಗ್ಲಿ ಶುರು ಆಗ್ತದೆ, ಅದಿದ್ದದಿರ್ಬೋದು, ಅಥವಾ ಬಿ ಪಿ ಜಾಸ್ತಿ ಆದವರಲ್ಲಿ ಮತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗ್ಬೋದು, ವೈರಲ್ ಇನ್ಫೆಕ್ಷನ್ ಇಂದ ಬ್ಲೀಡಿಂಗ್ ಆಗಬಹುದು, ಅಥವಾ ಟ್ರಾಮಾ. ಇವತ್ತು ನೋಡಿರ್ಲಿಕ್ಕೆಲ್ಲ ಮೋಸ್ಟ್ ಒಂದು ತಿಂಗಳ ಮುಂಚೆ ಎಲ್ಲ ಬೈಕ್ ಅನ್ನ ತಾಗಿತ್ತು, ಹ್ಯಾಂಡಲ್ ತಾಗಿತ್ತು ಅಂತ ಆಯ್ತು, ಎವಿ ಮಾಲ್ ಫಾರ್ಮೇಷನ್ ಆಗಿದೆ, ಒಂದಿನ ಇದ್ದಕ್ಕಿದ್ದಾಗ ಸಡನ್ ಆಗಿ ಒಂದು ದೊಡ್ಡದಾಗಿ ಬ್ಲಡ್ ಬಂದದಿರ್ಬೋದು, ಅದರಿಂದ ಬ್ಲೀಡಿಂಗ್ ಆಗ್ಬೋದು. ಸೊ ಇದರ ಮಧ್ಯದಲ್ಲಿ ಎಲ್ಲಿಂದ ಕೂಡ ಬರೋದು, ಇದು ಸಾಮಾನ್ಯ 95% ಅಲ್ಲಿಷ್ಟಲ್ಲಿ ಮುಗಿತದೆ. ಇನ್ನೊಂದು 5-10% ಕಿಡ್ನಿಯ ಅಕ್ಕಪಕ್ಕದ ಅಂಗಾಂಗಗಳು ಅಥವಾ ಮೂತ್ರ ಚೀಲದ ಅಕ್ಕಪಕ್ಕದ ಅಂಗಾಂಗಗಳ ತೊಂದರೆಯಿಂದ ಆದರೂ ಕೂಡ ಇಲ್ಲಿ ಬರ್ಬೋದು. ಮೋಷನಲ್ಲಿ ಟ್ಯೂಮರ್ ಇದ್ದದ್ದು ಒಳಗಡೆ ಬರ್ಬೋದು, ಹೆಂಗಸರಲ್ಲಿ ಗರ್ಭಾಶಯದ ಟ್ಯೂಮರ್ ಒಳಗಡೆ ಸೇರುವಾಗ ಅಲ್ಲಿಂದ ಬರ್ಬೋದು. ಸೊ ಇದೆಲ್ಲ ಸುತ್ತಮುತ್ತಲಿದ್ದಲ್ಲಿ ಬರ್ಬೋದು.
0: ಓಕೆ, ಇನ್ನೊಂದು ಈಗ ಹೆಂಗಸರು ಅಂತ ಹೇಳುವಾಗ ಒಂದು ಪ್ರಶ್ನೆ ನನ್ನಲ್ಲಿ ಮೂಡಿ ಬರ್ತಾ ಇರುವಂತದ್ದು ಏನಂದ್ರೆ, ಈಗ ಈ ಕಿಡ್ನಿ ಸಮಸ್ಯೆಯನ್ನ ವಿಭಾಗ ಮಾಡುತ್ತಿದ್ರೆ ಮಕ್ಕಳಲ್ಲಿ, ವಯಸ್ಕರಲ್ಲಿ ಅಥವಾ ಏನು ವೃದ್ಧರಲ್ಲಿ ಕಾಣಿಸಿಕೊಳ್ಳುವಂತ, ಅದರ ಜೊತೆಗೆ ಹೆಂಗಸರಲ್ಲಿ ಜಾಸ್ತಿ ಕಾಣಿಸುತ್ತಾ ಗಂಡಸರಲ್ಲಿ ಸಮಸ್ಯೆ ಕಾಣಿಸುತ್ತಾ ಏನು ಅಂತ ಇದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ತಿಳಿಸೋದಿದ್ರೆ?
1: ಕೆಲವೊಂದು ಕಾಯಿಲೆಗಳು ಗಂಡಸರಲ್ಲಿ, ಕೆಲವೊಂದು ಕಾಯಿಲೆ ಹೆಂಗಸರಲ್ಲಿ ಜಾಸ್ತಿ. ಈಗ ಯೂರಿನ್ ಇನ್ಫೆಕ್ಷನ್ ಅಂತ ತಗೊಂಡ್ರೆ ಅದು ಹೆಂಗಸರಲ್ಲಿ ಜಾಸ್ತಿ, ಕಲ್ಲುಗಳು ಅಂತ ತಗೊಂಡ್ರೆ ಅದು ಗಂಡಸರಲ್ಲಿ ಜಾಸ್ತಿ. ಸಾಮಾನ್ಯ ಇದೆಲ್ಲ ರಿಲೇಟೆಡ್ ಒಂದು ನಮ್ಮ ಬಾಡಿ ಫಿಸಿಕ್ಗೆ ಡಿಪೆಂಡೆಂಟ್, ಮತ್ತೆ ನಮ್ಮ ಕೆಲಸ ಮಾಡೋ ಶೈಲಿಗೆ ಡಿಪೆಂಡೆಂಟ್ ಆಗುವಂತ ಕಾಯಿಲೆಗಳ ಮಧ್ಯದಲ್ಲಿ. ಹಾಗೆ ನೋಡೋದಂದ್ರೆ ಹೆಂಗಸರಲ್ಲಿ ಮೂತ್ರ ಚೀಲದೊಟ್ಟಿಗೆ ಮೂತ್ರ ಟ್ಯೂಬ್ ನಳಿಕೆ ಉಂಟಲ್ಲ, ಅದು 4 cm ಅಂತ ಹೆಚ್ಚು ಕಡಿಮೆ ಒಂದು 1.5 inch ಅಷ್ಟು ಇರ್ಬೋದು. ಅದು ಆಲ್ಮೋಸ್ಟ್ ಇಂಕ್ ಫಿಲ್ಲರ್ ಎಫೆಕ್ಟ್ ಅಂತ ಹೇಳ್ತಾರೆ. ಇಂಕ್ ಫಿಲ್ಲರ್ ಎಫೆಕ್ಟ್ ಅಂದ್ರೆ ನಾವು ಇಂಕ್ ಫಿಲ್ಲರ್ ಮೊದಲೇ ಇರ್ತಾ ಇತ್ತು, ಒಂದ್ಸಲ ಪ್ರೆಸ್ ಮಾಡಿ ಬಿಟ್ಟರೆ ಇದ್ದ ಹೊರಗಿದ್ದಲ್ಲಿ ಇಂಕ್ ಏನಾದ್ರು ಒಳಗೆ ಹೇಳ್ಕೊಳ್ತದೆ ಮೊದಲು. ಸೊ ಸೇಮ್ ಮೆಕ್ಯಾನಿಸಮ್ ಹೆಂಗಸಲ್ಲಿ ವರ್ಕ್ ಆಗ್ತದೆ. ಅವರ ನಳಿಕೆ ಚಿಕ್ಕದಿದ್ದರಿಂದ ಹೊರಗಿದ್ದ ಬ್ಯಾಕ್ಟೀರಿಯಾ ಟಕ್ ಅಂತ ಹೊರಗೆಳೆಯುವ ಶಕ್ತಿ ಹೆಂಗಸಲ್ಲಿ ಜಾಸ್ತಿ ಮೂತ್ರ ಚೀಲಕ್ಕೆ, ಅದರಿಂದ ಇನ್ಫೆಕ್ಷನ್ಸ್ ಅವರಲ್ಲಿ ಜಾಸ್ತಿ. ಗಂಡಸರ ಮೂತ್ರ ನಳಿಕೆ ಆಲ್ಮೋಸ್ಟ್ 16-17 cm ಇರ್ತದೆ, ಅಷ್ಟು ಈಸಿಯಲ್ಲಿ ಕ್ರಿಮಿಯಲ್ ಒಳಗಡೆ ಬರೋದು ಕಷ್ಟ. ಬಟ್ ಹಾಗೆ ಹೇಳಿದ ಮೇಲೆ ಹೆಂಗಸರಲ್ಲಿ ಇನ್ಫೆಕ್ಷನ್ ಆದದನ್ನ ಟ್ರೀಟ್ಮೆಂಟ್ ಮಾಡೋದು ಸುಲಭ, ಗಂಡಸಲ್ಲಿ ಅದ ನಳಿಕೆ ಉದ್ದದಿಂದ ಕ್ಲಿಯರ್ ಮಾಡೋದು ಸ್ವಲ್ಪ ಕಷ್ಟ. ಸೊ 2+ - ಆಯ್ತು. ಇನ್ನು ಕಲ್ಲುಗಳು ಗಂಡಸಲ್ಲಿ ಸ್ವಲ್ಪ

0: ಜಾಸ್ತಿ,
1: ಹ್ಮ್
0: ಮೋಸ್ಟ್ಲಿ ಫಿಸಿಕಲ್ ಆಕ್ಟಿವಿಟಿ ಜಾಸ್ತಿ ಇರ್ಬೋದು ಅವರು,
1: ಹ್ಮ್
0: ಅಥವಾ ಹೊರಗಡೆ ಕೆಲಸ ಮಾಡೋದಿರ್ಬೋದು, ನೀರು ಕಡಿಮೆ ಕುಡಿಯೋದಿರ್ಬೋದು,
1: ಹ್ಮ್
0: ಇದೆಲ್ಲದ ಕಲ್ಲುಗಳು ಅವರಲ್ಲಿ ಜಾಸ್ತಿ.
1: ಹ್ಮ್
0: ಇನ್ನು ವಯಸ್ಸು ಪ್ರಕಾರದಲ್ಲಿ ಹೇಳಬೇಕಂದ್ರೆ
1: ಹ್ಮ್
0: ಕಿಡ್ನಿ ಸಮಸ್ಯೆ
1: ಹ್ಮ್
0: ಒಂದು ವರ್ಷ ಅಂತ ಹೇಳೋದು ಬೇಡ,
1: ಹ್ಮ್
0: ತಾಯಿ ಗರ್ಭದಿಂದ ಶುರುವಾಗಬಹುದು
1: ಹ್ಮ್
0: ಮಗು ಹೊಟ್ಟೆಲಿರುವಾಗ,
1: ಹ್ಮ್
0: ಮತ್ತೆ ವಯಸ್ಸು 89 ವಯಸ್ಸು ತನಕ ಹೊಸದಾಗಿ ಕಿಡ್ನಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಬಹುದು. ತಾಯಿಯ ಗರ್ಭದಲ್ಲಿ ಇರುವಾಗಲೇ ಇರುವಂತಹ ಒಂದಷ್ಟು ಪ್ರಾಬ್ಲಮ್ಸ್ಗಳುಂಟು. ಕಿಡ್ನಿ ಜನ್ಮ ತರ ಬ್ಲಾಕ್ ಇರ್ಬೋದು, ಒಂದು ಕಿಡ್ನಿ ಬ್ಲಾಕ್ ಇರ್ಬೋದು, ಎರಡು ಕಿಡ್ನಿ ಬ್ಲಾಕ್ ಇರ್ಬೋದು, ಅಥವಾ ಮೂತ್ರಚೀಲದಲ್ಲಿ ಸಮಸ್ಯೆ, ಒಂದು ಪದರವೇ ಬೆಳೆಯದೇ ಇರಬಹುದು, ಅಥವಾ ಎರಡು ಒಂದೊಂದು ಸಲದಲ್ಲಿ ಏನಾಗ್ತದೆ ಕಿಡ್ನಿಯಿಂದ ಒಂದು ಟ್ಯೂಬ್ ಕೆಳಗೆ ಬರಬೇಕು, ಎರಡು ಟ್ಯೂಬ್ ಬಂದಿರ್ಬೋದು, ಅದು ಎರಡು ಸೇರಿರ್ಬೋದು, ಅದು ಸೇರಿದಲ್ಲಿ ಒಂದು ಬ್ಲಾಕ್ ಆದದ್ದು ಇನ್ನೊಂದ ಮೇಲೆ ಒತ್ತಡ ಹಾಕಿದ್ದಿರ್ಬೋದು, ಇದಿಷ್ಟು ಪ್ರಾಬ್ಲಮ್ಗಳು ಬರೀ ಹುಟ್ಟದಲ್ಲೇ ಬರ್ಬೋದು, ತಾಯಿ ಗರ್ಭದಲ್ಲಿ ಇರುವಾಗಲೇ ಇರ್ಬೋದು, ಅಥವಾ ಕೆಲವೊಮ್ಮೆ ಒಂದು ಕಿಡ್ನಿಯೇ ಇರೋದಿಲ್ಲ, ಇನ್ನು ಕೆಲವೊಮ್ಮೆ ಎರಡು ಕಿಡ್ನಿ ಕೂಡ ಇರೋದಿಲ್ಲ, ಆದರೂ ಮಗು ಬೆಳೀತದೆ. ಯಾಕೆ ಅಂದರೆ ಸಾಮಾನ್ಯವಾಗಿ ಒಂದು 8-9 ತಿಂಗಳು ಕಳೆಯೋ ತನಕ, 6-8 ಅನ್ಕೊಳ್ಳಿ, 6-8 ಕಳೆಯೋ ತನಕ ಮಗುವಿನ ಪ್ರತಿಯೊಂದು ಇದು ಕಲ್ಮಶ ಹೊರ ಹಾಕೋದೆಲ್ಲ ತಾಯಿ ಇದ್ರು,
1: ಹೌದು
0: ಸ್ವಾಧೀನ ನಡೀತಾರೆ ಗೊತ್ತಾಗೋದಿಲ್ಲ. ಅದಾದ್ಮೇಲೆ ಒಂದು 7-8 ತಿಂಗಳು ಕಳೆಯುವಾಗ ಆಕ್ಚುಲಿ ಮಗುವಿನ ಕಿಡ್ನಿ ಕೆಲಸ ಶುರು ಮಾಡಬೇಕು. ಆಗ ಮಗುವಿನ ಕಿಡ್ನಿ ಕೆಲಸ ಶುರು ಮಾಡದಿದ್ದರೆ ಆಗ ಮಗುವಿನ ಬೆಳವಣಿಗೆ ಅಲ್ಲಿಂದ ಮುಂದೆ ಕುಂಠಿತಾಗ್ಲಿಕ್ಕೆ ಶುರು ಆಗ್ತದೆ. ಆಗ ಮೂತ್ರಚೀಲ ಸ್ಕ್ಯಾನ್ ಮಾಡಿ ನೋಡೋದು, ಮೂತ್ರಚೀಲದಲ್ಲಿ ಮೂತ್ರ ಬರ್ತಾ ಉಂಟಾ ಇಲ್ವಾ, ಕಿಡ್ನಿ ಜಾಗದಲ್ಲಿ ಉಂಟಾ ಇಲ್ವಾ, ಆಗ ಹುಡುಕ್ಲಿಕ್ಕೆ ಶುರು ಮಾಡಬೇಕು. ಸೊ ಪ್ರಾಬ್ಲಮ್ ಅಲ್ಲಿಂದ ಇರ್ಬೋದು. ಸೊ ಮೊದಲೇ ಪ್ರೆಗ್ನೆನ್ಸಿ ಅಲ್ಲಿ ಇರುವಾಗ ಕಂಡದ್ದಾದ್ರೆ ಅಬ್ಸರ್ವೇಷನ್ ಸಾಮಾನ್ಯವಾಗಿ ಒಂದೇ ಒಂದು ಜಾಗ ಅಂದ್ರೆ ಎರಡೂ ಕಿಡ್ನಿ ಪ್ರಾಬ್ಲಮ್ಸ್ ಇದ್ದಿದ್ರೆ ಆಗಷ್ಟೇ ಇಂಟರ್ವೆನ್ಶನ್ ಅಂತ ಮಾಡ್ತೇವೆ, ಇಲ್ಲ ಕಾದು ನೋಡೋದು ಮಧ್ಯದಲ್ಲಿ, ಮತ್ತೆ ಮಗು ಹುಟ್ಟಿದ ತಕ್ಷಣ 24-48 ಗಂಟೆ ಒಂದು ಸ್ಕ್ಯಾನಿಂಗ್ ಮಾಡಿಸ್ಕೊಂಡು ನೋಡಿಸ್ಕೊಳ್ಳೋದು ಮಧ್ಯದಲ್ಲಿ. ಅದಾದ್ಮೇಲೆ ಗಂಡ ಮಕ್ಕಳಲ್ಲಿ ಫೈಮೋಸಿಸ್ ತೊಂದರೆ ಇರ್ಬೋದು, ತೊಗಲು ಮುಂದೆ ತೊಗಲು ಟೈಟ್ ಆಗಿರ್ತಾರೆ, ಹಿಂದೆ ಬರೋದಿಲ್ಲ, ಸಾಮಾನ್ಯವಾಗಿ 2-3 ವರ್ಷದಲ್ಲಿ ಅದು ಸರಿಯಾಗಬೇಕು ತನ್ನಷ್ಟಕ್ಕೆ ತಾನೆ. ಆಗದಿದ್ದರೆ ಅದು ತುದಿಲಿ ಇನ್ಫೆಕ್ಷನ್ ಆಗೋದು, ಮಕ್ಕಳು ಹೊಳೋದು, ಮೂತ್ರ ಮಾಡುವಾಗ ಬಲೂನ್ ಥರ ಊದ್ಕೊಳ್ಳೋದು ಇದೆಲ್ಲ ಇರ್ಬೋದು. ಕಲ್ಲುಗಳಾಗ್ತದೆ ಮಕ್ಕಳು, ನ್ಯೂಟ್ರಿಷನ್ ಪ್ರಾಬ್ಲಮ್ಸ್ ಅಲ್ಲಿ ಕಲ್ಲುಗಳು ಜಾಸ್ತಿ, ಆಹಾರ ಪದ್ಧತಿಯಲ್ಲಿ ವಿಟಮಿನ್ ಎ ಎಕ್ಸೆಸ್ ಅಥವಾ ವಿಟಮಿನ್ ಸಿ ಕಡಿಮೆ ಕೊಡೋದಾದ್ರೆ ಅದರಲ್ಲಿ ಕಲ್ಲುಗಳು ಪ್ರಾಬ್ಲಮ್ಗಳು ಇರ್ಬೋದು, ಅಥವಾ ತಂದೆ ತಾಯಿನ ಅನುವಂಶಿಕವಾಗಿ ಕೊಟ್ಟಿರ್ತಾರೆ ಕಲ್ಲಿನ ಬಳುವಳಿ, ಅದು ಮಕ್ಕಳಲ್ಲಿ ಕಿಡ್ನಿಲಿದ್ರೆ ಅಲ್ಲಿಂದ ಸ್ಟಾರ್ಟ್ ಆಗ್ಬೋದು ಮಕ್ಕಳಲ್ಲಿ. ಮತ್ತೆ ಹೇಳಿದ್ರೆ ಕಿಡ್ನಿ ಒಂದು 2 ಕಿಡ್ನಿ ಇದ್ದರಿಂದ ಸ್ವಲ್ಪ ಇಂಟ್ರೆಸ್ಟಿಂಗ್ ಅಂತ, ಹೇಗೆ ಅಂದ್ರೆ ಒಂದೊಂದು ಸೈಡ್ ಒಂದು ಕಿಡ್ನಿ ಇರ್ಬೇಕಂತ ಹೇಳಿದೆ, ಕೆಲವೊಮ್ಮೆ ಏನಾಗುತ್ತೆ 2 ಕಿಡ್ನಿ ಒಂದೇ ಸೈಡ್ ಅಲ್ಲಿ ಇರ್ಬೋದು, ಇಲ್ಲ ಒಂದು ಕಿಡ್ನಿ ಒಂದು ಜಾಯಿಂಟ್ ಆಗ್ಬೋದು, ಅದು ಡಿಫ್ರೆಂಟ್ ಡಿಫ್ರೆಂಟ್ ಶೇಪ್ಸ್ ಅಂತ ಹೇಳ್ತೇವೆ ನಾವು, ಹೇಳ್ತಾರೆ ಡೋನಟ್ ಕಿಡ್ನಿ, ಎಸ್ ಶೇಪ್ ಕಿಡ್ನಿ ಅಂತ ಹೇಳ್ತೇವೆ, ಒಂದಕ್ಕೊಂದು ತಿರುಗಿದಾಗಿರ್ಬೋದು. ಸೊ ಅದು ಪ್ರತಿ ಸಲ ಅದು ಆದಾಗ ಅದು ಮೂತ್ರದ ನಳಿಕೆಯಿಂದ ಸುತ್ತ ಸುತ್ತಿಕೊಳ್ತಾ ಹೋಗ್ತದೆ ಬಳ್ಳಿ ತರ. ಸೊ ಇದೆಲ್ಲ ಮೂವ್ ಆಗ್ತದೆ, ಅದು ಕೂಡ ಆಚೆ ಹೆಚ್ಚು ಮಾಡ್ಲಿಕ್ಕೆ ಶುರು ಆಗ್ತದೆ. ಸೊ ಅದರಿಂದ ಪ್ರಾಬ್ಲಮ್ಗಳು ಬರ್ಬೋದು. ಮತ್ತೆ ಕೆಲವೊಮ್ಮೆ ಮೂತ್ರ ಡೆವಲಪ್ಮೆಂಟ್ ಸರಿಯಾಗಿರೋದಿಲ್ಲ, ಮೇಲೆ ಕಿಡ್ನಿಯಿಂದ ಬಂದ ಮೂತ್ರ ಮೂತ್ರ ಚೀಲದಲ್ಲಿ ನಳಿಕೆಗೆ ಬಂದ ಮೂತ್ರ ಚೀಲದಲ್ಲಿ ಇರಬೇಕು, ಇಲ್ಲಿಂದ ಹೊರಗೋಗ್ಬೇಕು. ಕೆಲವು ಮಕ್ಕಳಲ್ಲಿ ಟ್ಯೂಬ್ ಚಿಕ್ಕದಿರ್ತದೆ, ಮೂತ್ರ ಮಾಡುವಾಗ ಒಂದು 50% ಹೊರಗೆ ಬರ್ಬೋದು, 50% ಕಿಡ್ನಿ ವಾಪಸ್ ಹೋಗ್ಬೋದು. ಸೊ ಅದು ರೀಫ್ಲಕ್ಸ್ ಡಿಸೀಸ್ ಅಂತ ಹೇಳ್ತೇವೆ ಅಂತ, ಇದು ಕಾಮನ್, ಇದು ಹೆಣ್ಮಕ್ಳು ಗಂಡು ಮಕ್ಳು ಎರಡರಲ್ಲೂ ಕಾಮನ್ ಆಗ್ಬೋದು. ಅಥವಾ ಕಿಡ್ನಿ ನಳಿಕೆ ಮೇಲೆ ಬ್ಲಾಕ್ ಆಗ್ಬೋದು ಅಥವಾ ಕೆಳಗೆ ಬ್ಲಾಕ್ ಆಗೋದಾಗ್ಬೋದು, ಇದು ಕೂಡ ಆಯ್ತು. ಮತ್ತೆ ಸಾಮಾನ್ಯವಾಗಿ ಇವೆಲ್ಲ ಒಂದು 3-4-5 ವರ್ಷ ಕಳೆಯುವಾಗ ಆಲ್ಮೋಸ್ಟ್ ಇನ್ಫೆಕ್ಷನ್ ಇಲ್ಲದಿದ್ದರೆ ಸೆಟ್ಲ್ ಒಂದು ಸ್ಟೇಜ್ ಡಿವೈಡ್ ಮಾಡ್ತೇವೆ, 1-5 ಸ್ಟೇಜ್, 1-3 ಸ್ಟೇಜ್ ಎಲ್ಲ ಆಲ್ಮೋಸ್ಟ್ ಆನ್ ಸ್ಟ್ರಕ್ಚರ್ ಬೆಳವಣಿಗೆ ಬಂದಾಗ ಡೆವಲಪ್ ಆಗುವ ನಿಲ್ಬೋದು. ಇನ್ನು ಕೆಲವು ಮಾತ್ರ ಮುಂದುವರಿತದೆ ಹಾಗೆ, ಇದು ಮಕ್ಕಳಲ್ಲಿ ಬರುವಂತದ್ದಾಯ್ತು. ಇನ್ನು ಮಧ್ಯವಯಸ್ಕರಲ್ಲಿ ಮೊದಲು ಹೇಳಿದಾಗೆ ಅವರಲ್ಲಿ ಕಲ್ಲುಗಳು ಸಾಮಾನ್ಯ ಕಾಮನ್, ಇನ್ಫೆಕ್ಷನ್ಸ್ ಮಾಡ್ಕೊಂಡು ಟ್ಯೂಮರ್ಸ್ ಇತ್ತೀಚಿನ ದಿನಗಳಲ್ಲಿ ಕಾಡಲಿಕ್ಕೆ ಸಿಗ್ತಾ ಇದೆ, ಮೊದಲು ಇರಲಿಲ್ಲ ಇದೆಲ್ಲ. ಸಾಮಾನ್ಯವಾಗಿ ನಮಗೆ ಕಿಡ್ನಿ ಕಲ್ಲು ಇವಾಗೆಲ್ಲ ಕಲಿಸಿದ್ರೆ ಕಿಡ್ನಿ ಟ್ಯೂಮರ್ 40-50 ವಯಸ್ಸಲ್ಲಿ ಬರ್ಬೇಕಂತ, 20-20 ವಯಸ್ಸಲ್ಲಿ ಕೂಡ ಕಾಣ್ತೇವೆ, ಜೀವನಶೈಲಿ ಇರ್ಬೋದು, ಒಂದು ಸ್ಟಡಿ ಬಂದದ್ದಿತ್ತು ಇಲ್ಲಿ ನಮ್ಮ ಹೈ ಅಮೌಂಟ್ ಆಫ್ ರೇಡಿಯೇಷನ್ಸ್ ಬರ್ತಲ್ಲ, ರೇಡಿಯೇಷನ್ ಯಾವ ತರದ ಇರ್ಬೇಕು, ರೇಡಿಯೇಷನ್ ಫೋನ್ ರೇಡಿಯೇಷನ್ ಇಂದ ಇರ್ಬೋದು ಅಥವಾ ಟವರ್ ರೇಡಿಯೇಷನ್ ಇಂದ ಇರ್ಬೋದು ಅಥವಾ ನಮ್ಮ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಇಂದ ಸುತ್ತಮುತ್ತ ಇರೋದು ಇರ್ಬೋದು. ಅದಕ್ಕೆ ನ್ಯೂಕ್ಲಿಯರ್ ಪ್ಲಾಂಟ್ಸ್ ಎಲ್ಲ ಪ್ರದೇಶದಲ್ಲಿ ಗವರ್ಮೆಂಟ್ ಎಲ್ಲಿ ಇಡಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಇಡ್ತದೆ, ಸೊ ಅದು ಜನವಸತಿಯಿಂದ ದೂರ ಇಡ್ತದೆ. ಅಥವಾ ನೀವು ಸುತ್ತಮುತ್ತ ಕೆಲಸ ಮಾಡುವುದಾದ್ರೆ ಇಂಡಸ್ಟ್ರೀಸ್ ಉಂಟಾ, ಪೇಂಟ್ ಇಂಡಸ್ಟ್ರಿ ಉಂಟಾ, ಮಧ್ಯದಲ್ಲಿ ಕೆಮಿಕಲ್ ಕಾರ್ಬನ್ ಹೊರಗೆ ಹಾಸೋ ಜಾಗಗಳು ಉಂಟಾ, ನಮ್ಮ ಹೆವಿ ವೆಹಿಕಲ್ಸ್ ಉಂಟು, ಇದೆಲ್ಲ ಆಗುವಾಗ ಅದು ಕಿಡ್ನಿ ಸಮಸ್ಯೆ ಶುರುವಾಗ್ಬೋದು. ಇದೆಲ್ಲ ಕಿಡ್ನಿ ಕ್ಯಾನ್ಸರ್ಗೆ ಬರುವಂತ ಚಾನ್ಸಸ್ ಉಂಟು. ಅದರೊಟ್ಟಿಗೆ ಯಂಗ್ ಏಜ್ ಅಲ್ಲಿ ಹೇಳಿದಾಗೆ ಹೇಳಿದ್ರೆ ಕಲರ್ ಥಿಂಗ್ಸ್, ಪೇನ್ ಕಿಲ್ಲರ್, ಎಕ್ಸ್ಟ್ರಾ ನ್ಯೂಟ್ರಿಷನ್ ತಗೊಳ್ಳೋದು, ಔಟ್ ಸೈಡ್ ನ್ಯೂಟ್ರಿಷನ್ ತಗೊಳ್ಳೋದು, ಇದೆಲ್ಲ ಶುರುವಾದ್ಮೇಲೆ ಒಂದು ಸ್ಟೋನ್ ಕಾಮನ್ ಟ್ಯೂಮರ್ಸ್ ಕಾಮನ್ ಮಧ್ಯವಯಸ್ಕರಲ್ಲಿ. 40 ದಾಟಿದವರಲ್ಲಿ ಸಾಮಾನ್ಯ ಕಲ್ಲುಗಳೇ ಸಾಮಾನ್ಯ, 40-60 ಸಾಮಾನ್ಯ ಕಲ್ಲುಗಳು ಜಾಸ್ತಿ ಇರ್ತದೆ. ಇನ್ನು 50-60 ದಾಟಿದವರಲ್ಲಿ ಗಂಡಸರಲ್ಲೇ ಪ್ರಾಸ್ಟೇಟ್ ಸಮಸ್ಯೆ ಶುರು ಆಗ್ತದೆ, ಮೂತ್ರ ಮಾಡ್ಲಿಕ್ಕೆ ಕಷ್ಟಪಡೋದು, ಮೂತ್ರ ಮಾಡಲು ಪೂರ್ತಿ ಆಗೋದಿಲ್ಲ, ರಾತ್ರಿ ಪದೇ ಪದೇ ಹೇಳೋದು, ಕೆಂಪಾಗೋದು, ಟ್ಯೂಮರ್ ಸ್ಟಾರ್ಟ್ ಆಗ್ಬೋದು. ಹೆಂಗಸರಲ್ಲಿ ಮೂತ್ರ ಲೀಕ್ ಆಗಲು ಶುರುಬಹುದು, ಯಾಕೆಂದ್ರೆ ಅವ್ರು 40-50 ದಾಟುವಾಗ ಅವ್ರ ಹಾರ್ಮೋನ್ಸ್ ಎಲ್ಲ ಮುಗಿತದೆ, ಅಂಡಾಶದ ಕೆಲಸ ಮುಗಿತದೆ, ಸ್ಕಿನ್ ಡ್ರೈ ಆಗ್ತದೆ. ಸೊ ಮೂತ್ರ ಅವ್ರ ಬಗ್ಗೆ ಹೇಳುವಾಗ ಮೂತ್ರ ಲೀಕ್ ಆಗ್ಬೋದು, ಪದೇ ಪದೇ ಹೋಗ್ಬೇಕಂತ ಅನ್ಸ್ಬೋದು, ಮೂತ್ರ ಮಾಡಕ್ಕೆ ಹೋಗುವ ಮೊದಲೇ ಲೀಕ್ ಆಗ್ಬೋದು ಮಧ್ಯದಲ್ಲಿ ಅವರಿಗೆ. ಅದರೊಟ್ಟೆ ಮೂತ್ರ ಚೀಲವೇ ಕೆಲವೊಮ್ಮೆ ಜಾರ್ತದೆ, ಅದು ಕೂಡ ಆಗಿರ್ಬೋದು. ಇದು 50-60 ಕಾಣ್ಬೋದು. ಇನ್ನು 60 ನಂತರ 20 ಅಂತ ಕಾಣುವಂತದಲ್ಲಿ ಎರಡೇ ಜಾಸ್ತಿ ಇಲ್ಲ, ಟ್ಯೂಮರ್ಸ್ ಉಂಟು ಇಲ್ಲ ಸ್ಟೋನ್. ಇನ್ನು ಅನುವಂಶಕ್ಕೆ ಬಂದಂತ ಬ್ಲಾಕ್ ಗಳೆಲ್ಲ ಆ ವಯಸ್ಸಲ್ಲಿ ಬರೋದು ಕಡಿಮೆ, ಬಟ್ ಕೆಲವೊಮ್ಮೆ 80 ಕೂಡ ನೋಡಿದೆ, ಬಟ್ ಅವು ರೋಗ ರಕ್ಷಣೆ ಕೊಡೋದು.
1: ಓಕೆ, ಒಳ್ಳೆ ವಿಚಾರಗಳನ್ನ ತಿಳಿಸ್ತಾ ಇದ್ದಾರೆ ಡಾಕ್ಟರ್. ಇನ್ನೊಂದು ವಿಚಾರ ಏನಂದ್ರೆ, ಈಗ ನಮಗೊಂದು ಪ್ರಶ್ನೆ ಕಳಿಸಿದ್ದಾರೆ, ಸಂದೇಶ ಮಾಡಿದ್ದಾರೆ ಸುರೇಶ್ ಅವರು ಬೋಳೂರು ದುಬೈಯಿಂದ ಕೇಳಿರುವಂತಹ ಪ್ರಶ್ನೆ ಏನಂದ್ರೆ, ಮೆಟಾಫಾರ್ಮಿನ್ ಅನ್ನುವಂಥ ಟ್ಯಾಬ್ಲೆಟ್ ಇದರಿಂದ ಕಿಡ್ನಿ ಡ್ಯಾಮೇಜ್ ಆಗುತ್ತೆ ಸರ್ ಅಂತ ಕೇಳ್ತಾ ಇದ್ದಾರೆ. ಅವ್ರು ತಗೊಳ್ತಾ ಇದ್ದಾರಂತೆ 500 mg ಅದು ಟ್ಯಾಬ್ಲೆಟ್ ಅನ್ನ ದಿನದಲ್ಲಿ 2 ತಗೊಳ್ತಾ ಇದ್ದೀನಿ ಅಂತ ಕೇಳ್ತಾ ಇದ್ದಾರೆ. ಇದು ಏನು ಕಿಡ್ನಿ ಡ್ಯಾಮೇಜ್ ಆಗುತ್ತಾ ಅಂತ ಹೇಳಿ, ಮೆಟಾಫಾರ್ಮಿನ್ ಅನ್ನುವಂಥ
0: ಟ್ಯಾಬ್ಲೆಟ್ ಶುಗರ್ ಕೊಡ್ತಾರೆ ಮನೆಯಲ್ಲಿ. ಶುಗರ್ ಈ ಸದ್ಯದ ಮಟ್ಟಿಗೆ ಲಾಂಗ್ ಟರ್ಮ್ ಡೇಟಾದಲ್ಲಿ ಎಂತಾದ್ರಿಂದ ಕಿಡ್ನಿಗೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇಲ್ಲ. ಬಟ್ ಏನಾಗ್ಬಹುದು ಅಂದ್ರೆ, ಆ ಪೇಷಂಟ್ ತಗೊಳ್ಳಲಿ ಕಿಡ್ನಿ ಪ್ರಾಬ್ಲಮ್ ಶುರು ಆದಾಗ ಟ್ಯಾಬ್ಲೆಟ್ ಎಫೆಕ್ಟ್ ಇಂದಲ್ಲ, ಒಂದು ವೇಳೆ ನಿಮ್ಮ ಶುಗರ್ ಕಂಟ್ರೋಲ್ ಆಗದಿದ್ದರೆ, ಶುಗರ್ ಎಕ್ಸೆಸ್ ನೀರಿಂದ ಬರುವುದಾದ್ರೆ ಅದರಿಂದ ಕಿಡ್ನಿ ಸಮಸ್ಯೆ ಸ್ಟಾರ್ಟ್ ಆಗ್ಬಹುದು. ಈ ಟ್ಯಾಬ್ಲೆಟ್ ಅನ್ನ ಡೈರೆಕ್ಟ್ ಎಫೆಕ್ಟ್ ಇಲ್ಲ.
1: ಓಕೆ, ಹಾಗಿದ್ರೆ ಟ್ಯಾಬ್ಲೆಟ್ ಇಂದ
0: ಈ ಟ್ಯಾಬ್ಲೆಟ್ ಇಂದ ಎಫೆಕ್ಟ್ ಇಲ್ಲ, ಈ ಟ್ಯಾಬ್ಲೆಟ್ ಇಂದ ಎಫೆಕ್ಟ್ ಇಲ್ಲ. ಬೇಗ ಆದಷ್ಟು ಬೇರೆ ಟ್ಯಾಬ್ಲೆಟ್ಸ್ ಉಂಟು ಕಿಡ್ನಿ ಪ್ರಾಬ್ಲಮ್ ಮಾಡುವಂಥದ್ದು. ಈ ಟ್ಯಾಬ್ಲೆಟ್ ಮೆಟಾಫಾರ್ಮಿನ್ ಇಂದ ಡೈರೆಕ್ಟ್ ಆಗಿ ಕಿಡ್ನಿ ಕೆಲಸ ಕಡಿಮೆ ಆಗುವಂತ ಅನ್ಸಿಲ್ಲ.
1: ಓಕೆ ಓಕೆ, ಅದೇ ಈಗ ಟ್ಯಾಬ್ಲೆಟ್ ಅಂತ ಹೇಳುವಾಗ ಆಗ್ಲೇ ಹೇಳ್ತಾ ಇದ್ರೆ ಡಾಕ್ಟರ್, ನೀವು ಪೇನ್ ಕಿಲ್ಲರ್ ಬಗ್ಗೆ ಹೇಳ್ತಾ ಇದ್ದೆ, ಕೆಲವರಿಗೆ ಒಂದು ಅಭ್ಯಾಸ ಹೆಚ್ಚೆಚ್ಚು ಪೇನ್ ಕಿಲ್ಲರ್ ತಗೊಳ್ಳುವಂತೆ, ಎಂಥದೇ ಆದ್ರೂ ಕೂಡ ಅದಕ್ಕೊಂದು ಪೇನ್ ಕಿಲ್ಲರ್ ತಗೊಂಡ್ರೆ ಸರಿ ಹೋಗ್ತದೆ ಅಂತ. ಇದು ಪೇನ್ ಕಿಲ್ಲರ್ ತಗೊಂಡ್ರೆ ಆ ಸಮಸ್ಯೆನೂ ಸರಿ ಆಗ್ಬಹುದು, ಆದ್ರೆ ಮತ್ತೆ ಮತ್ತೊಂದು ಸಮಸ್ಯೆ ಉಂಟಾಗಬಹುದು ಅಂತ ಅಲ್ವಾ, ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ?
0: ಈಗ ಆನ್ ಕೌಂಟರ್ ಪ್ರಿಸ್ಕ್ರಿಪ್ಷನ್ ಆಫ್ ಪೇನ್ ಕಿಲ್ಲರ್ಸ್ ಇಸ್ ವೆರಿ ಕಾಮನ್ ಮಧ್ಯದಲ್ಲಿ. ಮಕ್ಕಳು ಅವರೆಲ್ಲ ಸ್ಟಾಕ್ ಇಟ್ಕೊಳ್ಳೋಕಿದ್ದಾರೆ ಮಧ್ಯದಲ್ಲಿ, ಏನಿರ್ತದೆ ಒಂದು ಸ್ಟ್ರೆಸ್ ಲೆವೆಲ್ ಅನ್ನೋದು ಈಗ ಸ್ವಲ್ಪ ಜಾಸ್ತಿ ಮಧ್ಯದಲ್ಲಿ, ಅಂದ್ರೆ ಅದು ಪರ್ಸೀವ್ ಮಾಡಿದ್ದ ಇದ್ದದ್ದ ಗೊತ್ತಿಲ್ಲ. ಬಟ್ ಆದ ತಕ್ಷಣ ಆನ್ ಕೌಂಟರ್ ಅಲ್ಲಿ ತಗೊಳ್ಳುವಂತ ಒಂದಷ್ಟು ಪೇನ್ ಕಿಲ್ಲರ್ಸ್ ಬ್ಯಾಂಡ್ ಇದೆ ಇಂಡಿಯಾದಲ್ಲಿ, ಸ್ಟಿಲ್ ಸಮ್ ಟೈಮ್ಸ್ ಇಸ್ ಅವೈಲೇಬಲ್ ದ ಕೌಂಟರ್ಸ್, ಅದನ್ನ ತಗೊಳ್ತಾರೆ ಮಧ್ಯದಲ್ಲಿ. ಮತ್ತೆ ಎಷ್ಟು ಫ್ರೀಕ್ವೆನ್ಸಿ ತಗೊಳ್ತೀರಿ ಅಂತ, ಒಬ್ಬ ಮನುಷ್ಯನಿಗೆ ಚಿಕ್ಕ ವಯಸ್ಸಿನವನಿಗೆ ಡೋಸ್ ಬೇರೆ ಉಂಟು, ದೊಡ್ಡ ಮನುಷ್ಯ ಡೋಸ್ ಜಾಸ್ತಿ ಉಂಟು, ಡೋಸ್ ಜಾಸ್ತಿ ಎಕ್ಸೆಸ್ ಆಗಿ ತಗೊಳ್ಳೋದು ಇರ್ಬೋದು. ಅಥವಾ ಆ ಪೇಷಂಟ್ಗೆ ನೀವು ದಿನಕ್ಕೆ ಎಷ್ಟು ತಗೊಂಡ್ರಿ, ಒಂದು ತಗೊಂಡ್ರ, 2 ತಗೊಂಡ್ರ, ಅದೆಲ್ಲ ಬೇಡ. 2 ದಿನ ತಗೊಂಡ್ರೆ ಜಾಸ್ತಿ ತಗೊಂಡ್ರ, ಅದೇ ಈಗ ನಾವು ಕೂಡ ಡಾಕ್ಟರ್ ಕೂತು ಪೇನ್ ಕಿಲ್ಲರ್ ಕೊಡ್ತೇವೆ, ಕೊಟ್ಟರೂ ಕೂಡ ನಾವು ಪೇನ್ ಕಿಲ್ಲರ್ಸ್ 2 ದಿನ ಜಾಸ್ತಿ ಕೊಡಬೇಕು. ಮತ್ತೆ ನಮಗೆ ಡೋಸ್ ಫಿಕ್ಸ್ ಉಂಟು, ದಿನಕ್ಕೆ 2 ಜಾಸ್ತಿ ಇಲ್ಲ, 2 ಜಾಸ್ತಿ ಇಲ್ಲ. ಸೊ ಇದು ಅವರಲ್ಲಿ ಮಿಸ್ಸಿಂಗ್ ಆಗ್ತದೆ. ಸೊ ಆನ್ ಕೌಂಟರ್ ತಗೊಂಡು ತಿನ್ಬಿಡ್ತಾವೆ. ಹಾಗಂತ ಎಲ್ಲಾ ಪೇನ್ ಕಿಲ್ಲರ್ಸ್ ಬರೋದಿಲ್ಲದಲ್ಲಿ ಆಲ್ಮೋಸ್ಟ್, ಬಟ್ ರೊಟೀನ್ ಆನ್ ಟೇಬಲ್ ಸಿಗೋ ಪೇನ್ ಕಿಲ್ಲರ್ಸ್ ಅಲ್ಲಿ ವಿತೌಟ್ ಪ್ರಿಸ್ಕ್ರಿಪ್ಷನ್ ಸಿಗೋ ಪೇನ್ ಕಿಲ್ಲರ್ಸ್ ಅಲ್ಲಿ ಇದು ಜಾಸ್ತಿ. ಇನ್ನು ಬೇರೆ ಪೇನ್ ಕಿಲ್ಲರ್ಸ್ ಉಂಟು, ಅದಕ್ಕೆ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ನಮಗೆ ಸಿಗೋದಿಲ್ಲ, ಅದ್ರಲ್ಲಿ ಕಿಡ್ನಿ ಡ್ಯಾಮೇಜ್ ಇಲ್ಲ. ಬಟ್ ಅದು ಬೈಪಾಸ್ ಆಗ್ತದೆ ಇಲ್ಲಿ ಮಾಡುವಾಗ. ಅದೇ ಮಸ್ಕ್ಯುಲರ್ ಪೇನಿಗೆ ಅಂತ ತಗೊಳ್ಳೋರು ಇರ್ತಾರೆ ಮಧ್ಯದಲ್ಲಿ, ಸ್ಲೀಪಿಂಗ್ ಡಿಸ್ಟರ್ಬೆನ್ಸ್ ತಗೊಳ್ಳೋರು ಇರ್ತಾರೆ ಮಧ್ಯದಲ್ಲಿ. ಇನ್ನು ಕೆಲವು ಚಿಕ್ಕ ಪುಟ್ಟದಕ್ಕೂ ಪೇನ್ ಥ್ರೆಶೋಲ್ಡ್ ಇಸ್ ವೆರಿ ಲೋ, ಚಿಕ್ಕ ಪುಟ್ಟದಕ್ಕೆಲ್ಲ ಹೋಗಿ ಪೇನ್ ಕಿಲ್ಲರ್ ತಗೊಳ್ಳೋದು
1: ಸೇರ್ತದೆ. ಶಕ್ತಿ ಇಲ್ಲ
0: ಇಲ್ಲ. ಮತ್ತೆ ಇವರು ಕೆಲವರು ಫೆನ್ಸ್ ಮೇಲೆ ಕೂತಾಗ, ಯಾಕೆಂದ್ರೆ ಒಂದು ಇವರು ಮೊದಲ ಟೆಸ್ಟ್ ಗಳಾಗಿರೋದಿಲ್ಲ, ಕಿಡ್ನಿ ಕೆಲಸ ಎಷ್ಟಂತ ಗೊತ್ತಿರುತ್ತಲ್ಲ, ಅಥವಾ ಒಂದು ಕಿಡ್ನಿ ಇದೆ ಗೊತ್ತಿರುತ್ತಲ್ಲ, ಕಿಡ್ನಿ ಒಳಗೆ ಬ್ಲಾಕ್ ಉಂಟಂತ ಗೊತ್ತಿರುತ್ತಲ್ಲ, ಇಂಥವರು ತಕ್ಷಣ ಒಂದು ಪೇನ್ ಕಿಲ್ಲರ್ ತಕೊಂಡ್ರೆ ಡ್ಯಾಮೇಜ್ ಸಿಗ್ನಿಫಿಕೆಂಟ್ ಡ್ಯಾಮೇಜ್ ಆಗ್ಬೋದು. ದೋ ಪೇನ್ ಕಿಲ್ಲರ್ ತಗೊಂಡದ್ದು 50% ಅಷ್ಟೇ ರಿಕವರಿ, ಇನ್ನು 50% ಪೇನ್ ಕಿಲ್ಲರ್ ಡ್ಯಾಮೇಜ್ ಆದದ್ದು ರಿಕವರಿ ಆಗುದಿಲ್ಲ. ಸೊ ಪೇನ್ ಕಿಲ್ಲರ್ ತಗೊಳ್ಳೋದು ಐ ಶುಡ್ ಬಿ ವೆರಿ ವೆರಿ ಕೇರ್ಫುಲ್ ವಿತೌಟ್ ಡಾಕ್ಟರ್ಸ್ ಅಡ್ವೈಸ್.
1: ಸಲಹೆ ಇಲ್ಲದೆ ಅಥವಾ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಪೇನ್ ಕಿಲ್ಲರ್ ಅನ್ನ ತಗೊಳ್ಳೇಬಾರ್ದು. ಕೆಲವರಿಗೆ ಅಭ್ಯಾಸ ಹೋಗುದು, ಮೆಡಿಕಲ್ ಗೆ ಹೋಗುದು, ತರೋದು, ತಿನ್ನೋದು, ಪೇನ್ ಹೋಗುತ್ತೆ ಅಂತ ಹೇಳಿ, ಆದ್ರೆ ಅದರಿಂದ ಆಗುವಂತ ಸಮಸ್ಯೆ ತುಂಬಾನೇ ಇರುತ್ತೆ ಅಲ್ವಾ. ಓಕೆ, ಇನ್ನೊಂದು ವಿಚಾರವೇನು ಇಲ್ಲಿ ಕೇಳ್ಬೇಕು ಡಾಕ್ಟರ್, ಏನಂದ್ರೆ ನಾವೀಗ ದಿನದಲ್ಲಿ ಇಷ್ಟು ನೀರು ಕುಡಿಬೇಕು, ಇಷ್ಟು ನೀರು ಕುಡಿದ್ರೆ ಒಳ್ಳೇದು ಅನ್ನುವಂಥ ವಿಚಾರವನ್ನ ಕೇಳ್ತಾ ಇರ್ತೇವೆ, ಹೇಳ್ತಾ ಇರ್ತೇವೆ. ನೀರು ಅನ್ನೋದು ಅತಿ ಮುಖ್ಯ ದೇಹಕ್ಕೆ ಅಂತ, ಅದರಲ್ಲೂ ಕೂಡ ಕಿಡ್ನಿಗಂತೂ ನೀರು ಬೇಕೇ ಬೇಕು ಅಂತ. ಎಷ್ಟು ದಿನದಲ್ಲಿ ಎಷ್ಟು ಲೀಟರ್ ನೀರು ಕುಡಿಬೇಕು, ಅಥವಾ ನೀರು ಕುಡಿಯದೇ ಇದ್ರೆ ಯಾವ ರೀತಿಯಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು ಅಂತ?
0: ಒಬ್ಬ ಮನುಷ್ಯನಿಗೆ ವಯಸ್ಕರು ಅಂದ್ರೆ ಒಂದು 20 ದಾಟಿದವರು ಅಂತ ಅನ್ಕೊಳ್ಳಿ, ನಮ್ಗೆ ಅಟ್ಲೀಸ್ಟ್ 1.5-2 liters ಅಷ್ಟು ನೀರು ಒಂದು ದಿವಸಕ್ಕೆ ಬೇಕು. ಅದು ಒಂದು 6-8 glasses ಅಷ್ಟು ಬರ್ತದೆ, ಎಲ್ಲ ಸೇರಿ, ಬರೀ ನೀರು ಅಷ್ಟೇ ಅಲ್ಲ, ನೀರು, ಕಾಫಿ, ಟೀ, ಎಲ್ಲ ಸೇರಿ ಒಂದು ಅಷ್ಟು ಬೇಕು. ಇದ್ರ ಲೆಕ್ಕ ಹೇಗೆ ಅಂದ್ರೆ, ನಾವು ಯಾವ ಪ್ರದೇಶದಲ್ಲಿ ಇದ್ದೇವೆ ಅಂತ ಲೆಕ್ಕ. ಈಗ ನಾವು ಕೋಸ್ಟಲ್ ಪಾರ್ಟ್ ಅಲ್ಲಿ ಇದ್ದೇವೆ. ಕೋಸ್ಟಲ್ ಬಗ್ಗೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯ 500 ml ಸ್ವೆಟ್ ಅಲ್ಲಿ ಹೋಗ್ಬೋದು ಅಂತ ನಾರ್ಮಲ್ ಮನುಷ್ಯನಿಗೆ ಸ್ವೆಟ್ ಅಂದ್ರೆ ನಾವು ಬೆವರದನ್ನು ಕಾಣಬೇಕಂತಿಲ್ಲ, ಆದ್ರೆ ಸ್ಕಿನ್ ಎವಾಪರೇಟ್ ಆಗ್ತದೆ ಅಷ್ಟೇ. ಮಧ್ಯದಲ್ಲಿ ಈಗ ಪ್ರಾಣಿಗಳಲ್ಲಿ ಅಥವಾ ಗಿಡಗಳಲ್ಲಿ ಹಾಗೆ ಎವಾಪರೇಟ್ ಆಗ್ತದೆ, ಹಾಗೆ ನಮ್ಗೆ ಕೂಡ ಎವಾಪರೇಟ್ ಆಗ್ತದೆ. ಈ ಬಾಟಲಿ ನೀವು ಹೊರಗಿಟ್ಟರೆ ಅದು ಕಾಣಿದ್ರೆ ಬಟ್ ಎವಾಪರೇಟ್ ಆಗಿರ್ತದೆ ನಮ್ಮದು. ಅದರೊಟ್ಟಿಗೆ ಹ್ಯುಮಿಡಿಟಿ ಜಾಸ್ತಿ ಇದ್ದ ಮೇಲೆ ನಮಗೆ ಆಲ್ಮೋಸ್ಟ್ 800 ml ತನಕ ಬರೀ ಎವಾಪರೇಟ್ ಸ್ವೆಟಿಂಗ್ ಅಲ್ಲೇ ಹೋಗುತ್ತೆ, ಇನ್ನು ಉಳಿಯೋದೇ 1 ಲೀಟರ್ ಪ್ಲಸ್. ಸೊ ಕಿಡ್ನಿಗೆ 1 ಲೀಟರ್ ಅಷ್ಟು ನೀರು ಬೇಕು ಇದ್ದ ಕಲ್ಮಶ ಅನ್ನ ಕಂಪ್ಲೀಟ್ ಆಗಿ ಹೊರಗೆ ಹಾಕ್ಲಿಕ್ಕೆ. ಸೊ ಅದು ಕಡಿಮೆ ಆದ ಮೇಲೆ ಸೊ ಅದು ಡೈಲ್ಯೂಟ್ ಆಗದೆ ಹೊರಗಡೆ ಬರೋದಿಲ್ಲ, ಸೊ ಅದು ಹೊರಗಡೆ ಬರೋದಿಲ್ಲ, ಸೊ ಅದು ಕಿಡ್ನಿಯಲ್ಲಿ ಸ್ಟಾಕ್. ಸೊ ಅದು ಕಿಡ್ನಿ ಅದು ಕೂಡ ಬರ್ಬೋದು, ಕಣ್ಣು ಬರ್ಬೋದು. ಹಾಗೆ 2-3 ಪ್ಲಸ್ ಆರ್ ಮೈನಸ್ ಅಂದ್ರೆ ಹೇಳಲಿಕ್ಕೆ ಅಷ್ಟ ಎಕ್ಸಸ್ ಆಯ್ತಾನ 3 ಲೀಟರ್ ಜಾಸ್ತಿ ಆನ್ ಅವಶ್ಯಕ ಅದು ಒಬ್ಬ ಮನುಷ್ಯನಿಗೆ ಅವಶ್ಯಕತೆ ಇಲ್ಲ. ಅದ್ಮೇಲೆ ಎಕ್ಸ್ಟ್ರಾ ಆಗ್ತದೆ ಮತ್ತೆ ಯೂರಿನ್ ಜಾಸ್ತಿ ಪಾಸ್ ಮಾಡಬಹುದು. ವಿನ ಕಲ್ಮಶ ಹೊರಗೆ ಹಾಕುವ 2 ಲೀಟರ್ ನಿಮ್ಗೆ ಸಿಗ್ತದೆ. ನೀರು ಕಡಿಮೆ ಕುಡಿಯೋದ್ರಿಂದ ಹೇಳಿದ್ರೆ ಕಿಡ್ನಿ ಕಲ್ಮಶ ಹೊರಗಡೆ ಬರದಿರುತ್ತೆ, ಹೊರಗಡೆ ಸ್ಟಾಕ್ ಆದಾದ್ಮೇಲೆ ಅದು ಪ್ರಾಬ್ಲಮ್ ಬರಲೇಬೇಕು. ಒಂದು ಸ್ವಲ್ಪ ಉರಿ ಬರ್ಬೋದು, ಯಾಕೆಂದ್ರೆ ಯೂರಿನಲ್ಲಿ ಸಾಮಾನ್ಯವಾದ ಆಸಿಡ್ ನಾವು ಹಾಕೋದು, ಅದು ಡೈಲ್ಯೂಟ್ ಆಗ್ಲಿಕ್ಕಾದ್ರೆ ನೀರು ಬೇಕು, ಅದೆಲ್ಲ ಬರೋದು. ಸ್ವಲ್ಪ ನೀವು ನೀರು ಕಡಿಮೆ ಕುಡಿದ್ರೆ ಬರ್ನಿಂಗ್ ಶುರು ಆಗ್ತದೆ. ಮಧ್ಯದಲ್ಲಿ ನೀವು ಊಟ ತಿಂಡಿ ಮಾಡಿದ್ರೆ ಸ್ಪೈಸ್ ಇದ್ದಿತ್ತು ನೀರು ಕುಡಿಯಲ್ಲ ಅವತ್ತೆ ಉರಿ ಮೂತ್ರ ಮಿಕ್ಸ್ ಸ್ಟಾರ್ಟ್ ಆಗುತ್ತದೆ. ಮಧ್ಯದಲ್ಲಿ ಯೂರಿನ್ ಹಳದಿ ಕಲರ್ ಸೇರ್ಬೋದು, ನೊರೆ ಅಂತ ಅನ್ಸ್ಬೋದು ಮಧ್ಯದಲ್ಲಿ, ಅಥವಾ ಮೂತ್ರವೇ ತಯಾರಾಗದೆ ಇರೋ ಸಿಚುವೇಶನ್ ಕೂಡ ಇರ್ಬೋದು. ಕುಡಿದಂತೆ ಬೆಳಗಿನ ಸಂಜೆ ಸಾಮಾನ್ಯವಾಗಿ ಹೇಳ್ತಾರೆ ಬೆಳಗ್ಗೆ ನಮ್ಮ ಏರಿಯ ಬರಲಿಲ್ಲ ಮಧ್ಯದಲ್ಲಿ ಅಂತ, ಬೆಳಗಿನ ಕೆಲಸ ಮಾಡಿರ್ತಾರೆ ಕುಡ್ದದ 500 ml ಇಲ್ಲಿಂದ ಬರ್ತದೆ ಬರದಿಲ್ಲ ಮಧ್ಯದಲ್ಲಿ. ಸೊ ಇದೆಲ್ಲ ಆ್ಯಡ್ ಆಗ್ತಾವೆ.
1: ಈಗ ನಾವು ಕಿಡ್ನಿ ಸ್ಟೋನ್ ಬಗ್ಗೆ ಸಂಬಂಧಪಟ್ಟು ಮಾತಾಡುವ, ಈಗ ಕಿಡ್ನಿ ಸ್ಟೋನ್ ಸ್ಟೋನ್ ಅನ್ನುವಂಥದ್ದು ಈಗ ಹೇಗಿದೆ ಡಾಕ್ಟರ್, ಅಂದ್ರೆ ಹೆಚ್ಚಾಗ್ತಾ ಇದೆಯಾ ದಿನದಿಂದ ದಿನಕ್ಕೆ, ಅಥವಾ ನಾವು ಕಳೆದ ವರ್ಷಕ್ಕೆ ನೋಡಿದ್ರಿಂದ ಈ ವರ್ಷ ಒಂದಿಷ್ಟು ನಾವು ವ್ಯತ್ಯಾಸವನ್ನು ನೋಡಿದ್ರೆ ಹೇಗೆ ಕಿಡ್ನಿ ಸ್ಟೋನ್
0: ಹೆಚ್ಚಾಗ್ತದೆ? ಮತ್ತೆ ಪ್ರೋಸೆಸ್ ಫುಡ್ಸ್ ಜಾಸ್ತಿ, ಆ ಪ್ರೋಸೆಸ್ ಫುಡ್ಸ್ ಅಲ್ಲಿ ಒಂದು ಟೇಸ್ಟ್ನೆಸ್ ಉಂಟು ಮತ್ತೆ ಸಾಲ್ಟ್ ಕಂಟೆಂಟ್ ಜಾಸ್ತಿ ಉಂಟು. ಸೊನ್ನೆ ಕ್ಯಾಲ್ಸಿಯಂ ತಿಂದು ಕಲ್ಲಾದದಕ್ಕಿಂತ ಈ ಸೋಡಿಯಂ ಜಾಸ್ತಿ ಅಂಶ ಉಪ್ಪು ಅಂಶ ಜಾಸ್ತಿ ತಿಂದು ಬಂದದ್ದು
1: ಜಾಸ್ತಿ,
0: ಅದರಿಂದ ಸ್ಟೋನ್ ಫಾರ್ಮೇಶನ್ ಸ್ವಲ್ಪ ಜಾಸ್ತಿ ಉಂಟು ಮಧ್ಯದಲ್ಲಿ. ಇದೆಲ್ಲದೂ ಕರೆಡ್ ಆಗ್ತದೆ ಮಧ್ಯದಲ್ಲಿ ಅಡಿಷ್ನಲ್. ಅದರೊಟ್ಟಿಗೆ ನಾನು ಹೇಳಿದಾಗೆ ಯೂರಿಕ್ ಆಸಿಡ್ ಅಂತ ಉಂಟು, ನಾನ್ ವೆಜಿಟೇರಿಯನ್ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಜಾಸ್ತಿ ಅಂದರೆ ಈಗ ಕರಿ ಮಾಡಿ ತಿನ್ನೋದಕ್ಕಿಂತ ಫ್ರೈಡ್ ಫುಡ್ ಮಾಡಿ ಡೀಪ್ ಫ್ರೈಡ್ ಮಾಡಿ ತಿನ್ನೋಂಥ ಐಟಮ್ಸ್ ಉಂಟು ಮಧ್ಯದಲ್ಲಿ. ಸೊ ಅದು ಸ್ವಲ್ಪ ಟೆಂಡೆನ್ಸಿ ಜಾಸ್ತಿ ಮಧ್ಯದಲ್ಲಿ. ಮತ್ತೆ ಇದೆಲ್ಲ ತಿನ್ನುವಾಗ ಮತ್ತೆ ಸೈಡಲ್ಲಿ ತಿನ್ನುವಂಥ ಐಟಮ್ ಆಕ್ಸಿಡೆಂಟ್ ಇದ್ದ ವಸ್ತುಗಳು ತಿನ್ನೋದಿರ್ಬೋದು. ಸಾಮಾನ್ಯವಾಗಿ ಮೊದಲೆಲ್ಲ ಆಹಾರ ಪದ್ಧತಿಯಲ್ಲಿ ಮನೆಯಲ್ಲಿ ಊಟ ಮಾಡೋದು ಜಾಸ್ತಿ, ಈಗ ಹೊರಗೇನು ಊಟ ಉಂಟು. ಸೊ ಅದರ ಆಟೋಮೆಟಿಕಲಿ ಥಿಂಗ್ಸ್ ಚೇಂಜಸ್ ಉಂಟು, ಅದರಿಂದ ಕಲ್ಲುಗಳು ಜಾಸ್ತಿ. ಅದರೊಟ್ಟಿಗೆ ನೀರು ಕಡಿಮೆ, ಕಲ್ಲಿನ ಸಮಸ್ಯೆ ಹೇಗೆ ಅಂದ್ರೆ ಕಲ್ಲು ಬರೋದು ತಡೆಗಟ್ಟಲಿಕ್ಕೆ 100 ಭಾಗ ಆಗದಿದ್ರು ಚಿಕ್ಕ ಪುಟ್ಟ ಕಲ್ಲುಗಳಿದ್ದನ್ನು ಹೊರಗೆ ಹಾಕ್ಬೋದು. ಅದು ಹೇಗೆ, ನೀರು ಕುಡಿದಂತಾದ್ರೆ ಅಲ್ಲಿ ತಿಂದದ್ದು ಆಹಾರ ಸರಿ ಇಲ್ಲ, ಕುಡಿಯೋದು ನೀರು ಕಡಿಮೆ ಅಂದಮೇಲೆ ಆಟೋಮೆಟಿಕಲಿ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತದೆ.
1: ಇದರಲ್ಲಿ ಈಗ ಕಿಡ್ನಿ ಸ್ಟೋನ್ ಬಂತು ಅಂತ ಹೇಳಿದ್ರೆ, ಈಗ ಕಿಡ್ನಿ ಸಮಸ್ಯೆಯಲ್ಲಿ ಏನು ಲಕ್ಷಣಗಳಿದೆ ಅಂತ ಹೇಳಿದ್ರೆ, ಈಗ ಕಿಡ್ನಿ ಸ್ಟೋನ್ ಅಲ್ಲಿ ಯಾವ ರೀತಿಯ ಲಕ್ಷಣಗಳಿರುತ್ತೆ ಅಂತ ಹೇಳಿ?
0: ಕಿಡ್ನಿ ಸ್ಟೋನ್ ಮೇಲೆ ಬರೀ ಕಿಡ್ನಿಯಲ್ಲಿ ಇದ್ದದ್ದಾದ್ರೆ ಮೇಲೆ ಚಿಕ್ಕ ಪುಟ್ಟ ಒಂದು 3-4 ml ಆದ್ರೆ ಏನು ಗೊತ್ತೇ ಆಗದೆ ಇರ್ಬೋದು, ಚಿಕ್ಕದಾಗ ಅಲ್ಲೇ ಒಂದು ಹರಳುತ್ತಾರ ಅಲ್ಲೇ ಇರ್ಬೋದು. ಅದು ಯಾವಾಗ ಮೂವ್ಮೆಂಟ್ ಮಾಡ್ಲಿಕ್ಕೆ ಶುರು ಆಗ್ತದಲ್ಲ ಆಗ ಸ್ವಲ್ಪ ನೋವು ಬಂದಾಗ ಸೊಂಟ ಸ್ವಲ್ಪ ಎಳೆದಾಗ ಅನ್ಸ್ಬೋದು, ಅದು ಬರೀ ಕಿಡ್ನಿಲೇ ಅಲ್ಗಾಡುವಾಗ ಆಯ್ತು. ಅದು ಕಿಡ್ನಿಯಿಂದ ಕೆಳಗಡೆ ಕನೆಕ್ಷನ್ ಒಂದು ಟ್ಯೂಬ್ ಉಂಟು ನಳಿಕೆ, ಮೂತ್ರ ನಳಿಕೆ, ಅಲ್ಲಿ ಬಂದು ಸಿಕ್ಕಾಗ ಕೂಡ ನೋವು ಒಳ್ಳೆಯ ನೋವು ಸರಿಗೆ ನೋವು ಬರ್ತದೆ. ಅದು ಮೊದಲು ಹೇಳಿದಾಗೆ ಸೊಂಟದಲ್ಲಿ ನೋವು ಬರ್ಬೋದು, ಕಿಬ್ಬೊಟ್ಟೆಯಲ್ಲಿ ನೋವು ಬಂದಾಗ ಅನ್ಸ್ಬೋದು, ವಾಮಿಟಿಂಗ್ ಅಂತ ಅನ್ಸ್ಬೋದು, ಸ್ವೆಟ್ಟಿಂಗ್ ಉಚ್ಚಾಪಟ್ಟೆ ಆಗ್ಬೋದು. ಅಂದ ವೇಳೆ ಅದು ಕಲ್ಲಿನ ಏನಂತಾರೆ ಅದು ಕಾಂಪೋಸಿಷನ್ ಮೇಲೆ ಹೋಗ್ತದೆ. ಮತ್ತೆ ಕೆಲವು ಒಳ್ಳೊಳ್ಳೆ ಯೂರಿಕ್ ಆಸಿಡ್ ಕಲ್ಲುಗಳಾಗ್ಲಿ ಅಥವಾ ಮಾನೋಹೈಡ್ರೇಟ್ ಕಲ್ಲುಗಳಂತ ಉಂಟು, ಅದು ಆಲ್ಮೋಸ್ಟ್ ಜಾಕ್ಬೇಕು ಹಲಸಿನ ತರ ಶೇಪ್ ಅಲ್ಲಿ ಇರ್ಬೋದು, ಅದು ಕೆಳಗೆ ಮೂವ್ ಆಗ್ಬೇಕಾದ್ರೆ ಬ್ಲಡ್ ಕೂಡ ಬರ್ಬೋದು, ಅದು ಶೇಪ್ ಸ್ಮೂತ್ ಇರೋದಿಲ್ಲ. ಮತ್ತೆ ಅಂದ ಕಾಂಟ್ರರಿ ಮಾನೋಹೈಡ್ರೇಟ್ ಸ್ಟೋನ್ಸ್ ಎಲ್ಲ ಬ್ಲಾಕ್ ಸ್ಟೋನ್ಸ್ ಅದೆಲ್ಲ ಸ್ಮೂತ್ ಇರ್ತದೆ, ಅದು ಬ್ಲಡ್ ಬರೋದಿಲ್ಲ ಬಟ್ ನೋವು ಅಷ್ಟೇ ಇರ್ಬೋದು. ಸೊ ಇದು ಸಿಂಪಲ್ ಅಲ್ಲಿ ಬರೀ ಕಲ್ಲದು, ಕಲ್ಲಿನ ಸಮಸ್ಯೆ ಇಷ್ಟಕ್ಕೆ ಮುಗಿಯೋದಿಲ್ಲ. ಒಂದು ಸಲ ಯೂರಿನ್ ಅಲ್ಲಿ ಬ್ಲಾಕ್ ಆದದ್ದಾದ್ರೆ ಮೇಲೆ ತಯಾರಾದ ಯೂರಿನ್ ಕೆಳಗಡೆ ಬರಲಿಲ್ಲ, ಸೊ ಅದು ಸ್ಟಾಕ್ ಆಯ್ತು, ಕಲ್ಮಶ ಹೊರಗೆ ಬರಲಿಲ್ಲ. ಸ್ಟಾಕ್ ಆದಮೇಲೆ ಸಾಮಾನ್ಯವಾಗಿ ನಮ್ಮ ಮನೆಯಲ್ಲಿ ನೀರು ಹರಿಯುವ ಲೆಕ್ಕದಲ್ಲಿ ಹರಿಯುವ ನೀರು ಹರಿತಾ ಇದ್ರೆ ಇನ್ಫೆಕ್ಷನ್ ಇಲ್ಲ. ಒಂದು ಸಲ ನಿಂತ ನೀರಿನಲ್ಲಿ ಕ್ರಿಮಿಗಳು ಬೆಳೀತದೆ, ಒಂದ್ಸಲ ನಿಂತ ಮೇಲೆ ಇಲ್ಲಿ ಹೇಗೆ ಮಲೇರಿಯಾ ಬರ್ತಲ್ಲ ಹಾಗೆ ಅಲ್ಲಿ ಬ್ಯಾಕ್ಟೀರಿಯಾಗಳು ಬೆಳಿಲಿಕ್ಕೆ ಶುರು ಆಗ್ತದೆ. ಬ್ಯಾಕ್ಟೀರಿಯಾ ಬೆಳೆದಾದ್ರೆ ಸೆಪ್ಟಿಸಿಮ್ ಆಗ್ಬೋದು, ಜ್ವರ ಬರ್ಲಿಕ್ಕೆ ಶುರು ಆಗ್ಬೋದು, ಆಮೇಲೆ ಮೂತ್ರ ನಿಲ್ಬೋದು, ಕಿಡ್ನಿ ಕೆಲಸ ನಿಲ್ಬೋದು. ಮತ್ತೆ ಅಲ್ಲಿಂದ ಮುಂದಕ್ಕೆ ಏನಾಗ್ಬೋದು, ಕಿಡ್ನಿಯಲ್ಲೇ ಕೀವು ಆಗ್ಬೋದು, ಕಿಡ್ನಿ ಮಾಂಸವನ್ನ ತಿನ್ನುವಷ್ಟು ಮಟ್ಟಿಗೆ ಕೀವು ಆಗ್ಬೋದು, ಅಥವಾ ಅದು ಒಡೆದುಕೊಂಡು ಸುತ್ತಮುತ್ತ ಕೀವು ಹರಡ್ಬೋದು, ಅದು ಕೀವು ದೇಹಕ್ಕೆಲ್ಲ ಕಡೆ ಪಸರಿಸ್ಬೋದು, ಹಾರ್ಟ್ ಕೆಲಸ ಕಡೆ ಮಾಡೋಷ್ಟಾಗ್ಬೋದು. ಮಧ್ಯದಲ್ಲಿ ಸೊ ಮಲ್ಟಿಪಲ್ ಸೈಟ್ಸ್ ಸೆಪ್ಟಿಸಿಮ್ ಅಂತ ಹೇಳ್ತೇವೆ ಅಂದ್ರೆ ಬರೀ ಕಿಡ್ನಿ ಕಲ್ಲಾಗಿ ಸೆಪ್ಟಿಕ್ ಆಗಿ ಪೇಷಂಟ್ ಮರಣ ಹೊಂದಿದ ಚಾನ್ಸ್ ಕೂಡ ಆಗ್ಬೇಕು. ಸೊ ಇದೆಲ್ಲ ಒಟ್ಟೊಟ್ಟಿಗೆ ನಡೀತಾ ಇರ್ತದೆ ಮಧ್ಯದಲ್ಲಿ. ಸೊ ಇದು ಎಷ್ಟು ಸಿಗ್ನಿಫಿಕೆಂಟ್, ನಮ್ಮ ರೋಗ ನಿರೋಧಕ ಶಕ್ತಿ ಎಷ್ಟು ಉಂಟು, ಅವಾಗ ಆಲ್ರೆಡಿ ಶುಗರ್ ಉಂಟಾ, ರೋಗ ಶಕ್ತಿ ಇಲ್ವಾ, ಬೇರೆ ಇಮ್ಯೂನ್ ಸಪ್ರೆಷನ್ ತಗೊಳ್ತಾ ಇದ್ದಾರ ಪೇಷಂಟ್ಸ್, ಇದೆಲ್ಲ ಡಿಸೈಡ್ ಆಗ್ತದೆ. ವಯಸ್ಸು ಎಷ್ಟು ಪೇಷಂಟ್, ಇದೆಲ್ಲ ನೋಡಿ ಅದರ ರೋಗ ಲಕ್ಷಣಗಳು ಡಿಪೆಂಡ್.
1: ಓಕೆ, ಈಗ ಆ ಒಂದು ಕಿಡ್ನಿ ಸ್ಟೋನ್ ಏನಿದೆ ಅದನ್ನ ಯಾವ ರೀತಿ ಹೊರಗೆ ಹಾಕುವಂಥದ್ದು, ಅಂದ್ರೆ ಅದನ್ನ ಯೂರಿನ್ ಮೂಲಕ ಹೊರಗೆ ಹಾಕ್ಬೋದಾ ಅಥವಾ ಅದಕ್ಕೆ ಏನಾದರೂ ಟ್ರೀಟ್ಮೆಂಟ್ಗಳಿದೆಯಾ, ಅಥವಾ ಅದನ್ನ ಹೊರ ಹಾಕೋದಕ್ಕೆ ಎಷ್ಟು ದಿನ ಬೇಕಾಗ್ಬೋದು, ಇದರ ಬಗ್ಗೆ ಕೇಳ್ತೇನೆ. ಅದಕ್ಕಿಂತ ಮುಂಚೆ ಒಬ್ರು ಕಾಲರ್ ಇದ್ದಾರೆ, ಯಾರು ಅಂತ ನೋಡೋಣ. ಹಲೋ ನಮಸ್ತೆ.
2: ಹಲೋ ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ
2: ಡಾಕ್ಟರ್ಗೆ. ನಮಸ್ಕಾರ.
0: ನಮಸ್ಕಾರ ಹೇಳಿ.
2: ಏನಿಲ್ಲ ಡಾಕ್ಟರ್, ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ ಕಿಡ್ನಿಯ ಬಗ್ಗೆ. ನನಗೊಂದು ಎರಡು ಪ್ರಶ್ನೆ ಇದೆ ಸರ್ ಡಾಕ್ಟರ್. ಅದೇನಂದ್ರೆ ಈಗ ನಮಗೆ ಒಂದು ಡೌಟ್ ಬರ್ತದೆ, ಏನಾದ್ರೂ ಕಿಡ್ನಿ ಪ್ರಾಬ್ಲಮ್ ಉಂಟಾ ಅಂತ. ಅದಕ್ಕೆ ಚೆಕ್ ಮಾಡ್ಲಿಕ್ಕೆ ಹೋಗುವಾಗ ಯಾವ ರೀತಿಯ ಪರೀಕ್ಷೆ ಸಣ್ಣ ಮಾಡಬಹುದು ಅಂತ, ಸಣ್ಣ ರೀತಿಯಲ್ಲಿ.
0: ಸಣ್ಣ ರೀತಿಯಲ್ಲಿ ಒಂದು ಇದು ಮಾಡಿಸಿ ಬಿಡಿ, ಒಂದು ರಕ್ತ ಪರೀಕ್ಷೆ ಮಾಡಬಹುದು, ಎರಡೇ ಉಂಟು ಅದರಲ್ಲಿ. ಕ್ರಿಯಾಟಿನ್ ಪರೀಕ್ಷೆ ಅಂತ ಒಂದುಂಟು, ಯೂರಿನ್ ಪರೀಕ್ಷೆ ಮಾಡೋದು, ಅದ್ರ ಪ್ರೋಟೀನ್ ಬಂತ ಇಲ್ಲ, ಇದೆರಡಾದ್ರೆ ನಿಮಗೆ ಆಲ್ಮೋಸ್ಟ್ 90% ನಿಮಗೆ ಇದರ ಉತ್ತರ ಸಿಗ್ತದೆ ನಿಮಗೆ. ಅದು ಚಿಕ್ಕ ಪುಟ್ಟ ಯಾವುದೇ ದೂರದ ಊರಲ್ಲಿ ಕೂಡ ಮಾಡ್ಲಿಕ್ಕೆ ಇದೆರಡು ಕೆಲಸ ಆಗ್ತದೆ. ಮಧ್ಯದಲ್ಲಿ ನಿಮಗೆ ಹತ್ತಿರದಲ್ಲಿ ಉಂಟು ಅಲ್ಟ್ರಾಸೌಂಡ್ ಸಿಗ್ತದೆ ಅಂದ್ರೆ ಅದು ಅದೊಂದು ಸೇರಿಸಿಬಿಟ್ರೆ ಅಲ್ಲಿಗೆ ಆಲ್ಮೋಸ್ಟ್ ನಿಮಗೆ 100% ಸಿಕ್ತು ಉತ್ತರ.
2: ಮತ್ತೊಂದು ವಿಷಯ ಡಾಕ್ಟರ್, ಈ ರಾತ್ರಿ ಹೊತ್ತು ನಮಗೆ ಈಗ ಮಲಗುವಾಗ ಸ್ವಲ್ಪ ನೀರು ಕುಡಿಯುವಂತ ಮನಸ್ಸಾಗ್ತದೆ, ಜಾಸ್ತಿ ಕುಡಿಬಾರ್ದು ಅಂತ ಹೇಳ್ತಾರೆ, ಹೌದಾ ಅಂತ.
0: ಇಲ್ಲ ಇಲ್ಲ, ಅದು ವಯಸ್ಸಿಗೆ ತಕ್ಕನ ಹೇಳೋದು. ಅದು ಹೇಗೆ ಅಂದ್ರೆ, ಒಂದು 50-60 ದಾಟುವಾಗ ನಮ್ಮ ದೇಹದಲ್ಲಿ ಒಂದಷ್ಟು ಕೆಮಿಕಲ್ಸ್ ಸ್ವಲ್ಪ ಚೇಂಜಸ್ ಆಗ್ತದೆ ಮಧ್ಯದಲ್ಲಿ, ಆಗ ಮೂತ್ರ ತಯಾರಾಗೋದೇ ಸ್ವಲ್ಪ ಜಾಸ್ತಿ. ಅವರಲ್ಲಿ ನಾವು ನೀರು ಕೂಡ ಜಾಸ್ತಿ ಕುಡಿದ್ರೆ ಅಲ್ಲಿ ಜಾಸ್ತಿ ತಯಾರಾಗ್ತದೆ, ಅದರೊಟ್ಟಿಗೆ ಇದು ಸೇರುವಾಗ ಪದೇ ಪದೇ ಹೋಗ್ಲಿಕ್ಕೆ ಆಗ್ತದೆ ಅಂತ ಸ್ವಲ್ಪ ಕಡಿಮೆ ಕುಡಿಯಿರಿ ಅಂತ ಹೇಳುದು. ನಿಲ್ಸೋದಂತಲ್ಲ, ಕಡಿಮೆ ಕುಡಿದು ಉತ್ತಮ ಅಂತ, ಹಗಲೊತ್ತಲ್ಲಿ ಇದು ಮಾಡಿ ರಾತ್ರಿ ಕಡಿಮೆ ಮಾಡುದು ಉತ್ತಮ ಅಂತ ಹಾಗೆ.
2: ಅದು ಚಿಕ್ಕ
1: ವೇಣೂರಿನಿಂದ ಕಾಲ್ ಮಾಡಿದ್ದಾರೆ, ಕಿಡ್ನಿ ಏನು ಕಿಡ್ನಿಗೆ ಸಂಬಂಧಪಟ್ಟು. ಧನ್ಯವಾದಗಳು, ಪ್ರಶ್ನೆಗೆ ಉತ್ತರ ಸಿಕ್ಕಿತು ಅಂತ ಅನ್ಕೊಳ್ತಾ ಇದ್ದೀವಿ. ಡಾಕ್ಟರ್, ಆಗ್ಲೇ ಮಾತಾಡ್ತಿದ್ವಿ ನಾವು, ಈಗ ಕಿಡ್ನಿ ಸ್ಟೋನ್ ಅನ್ನುವಂಥದ್ದನ್ನು ಯಾವ ರೀತಿ ಹೊರಗೆ ಹಾಕ್ಬಹುದು, ಅದಕ್ಕೆ ಟ್ರೀಟ್ಮೆಂಟ್ ಹೇಗೆ ಅಂತ ಹೇಳಿ.
0: ಈಗ ಟ್ರೀಟ್ಮೆಂಟ್ ಅದ ಚಿಕ್ಕ ಪುಟ್ಟ ಕಲ್ಲುಗಳು ತನ್ನ ಸಕ್ತಾನೆ ಪಾಸ್ ಆಗ್ಬಹುದು. ಇನ್ನು ಕೆಲವರಿಗೆ ನಾವ್ ಹೇಳ್ತೇವೆ ನೀರು ಒಂದ್ ಎರಡು ಆಗ ಈಗಷ್ಟೇ ಕಿಡ್ನಿ ಕಲ್ಲುಗಳಾದ್ಮೇಲೆ 2-3 liters ನೀರು ಕುಡಿಯಿರಿ ಅಂತ ಹೇಳ್ತೇವೆ. ಯಾಕಂದ್ರೆ ಇದ್ದ ದೇಹಕ್ಕೆ ನಾರ್ಮಲ್ ಕಲ್ಮಶಾಕ್ಲಿಕ್ಕೆ 2 liters ಬೇಕು, ಇನ್ನೊಂದು ಎಕ್ಸ್ಟ್ರಾ ಲೀಟರ್ ಕಲ್ಲು ಪಾಸ್ ಆಗ್ಲಿಕ್ಕೆ ಅಂತೇಳಿ. ಅದು ಚಿಕ್ಕ ಪುಟ್ಟ ಪಾಸ್ ಆಗ್ತದೆ 2-4, ಸಾಮಾನ್ಯ ಕೆಲವೊಮ್ಮೆ 5 millimeters ತನಕ ಈಸಿಯಲಿ ಟ್ರೀಟ್ಮೆಂಟ್ ಸಹಾಯ ಇಲ್ಲದೆ ಪಾಸ್ ಆಗ್ಬಹುದು. ಆಮೇಲೆ ಕೆಲವು ಟೈಮ್ ಕಿಡ್ನಿ ಕಲ್ಲು ಕರಗ್ಲಿಕ್ಕೆ ಅಂತ ಒಂದಷ್ಟು ಮೆಡಿಸಿನ್ಸ್ ಉಂಟು, ಸಿರಪ್ಸ್ ಉಂಟು, ಅದು ಟ್ಯಾಬ್ಲೆಟ್ಸ್ ಉಂಟು, ಅದರಲ್ಲಿ ಸ್ವಲ್ಪ ಕಿಡ್ನಿ ಕಲ್ಲು ಕರಗಿಯಿತು ಅಂದ್ರೆ, ಬಟ್ ಅದೆಲ್ಲ ಲಾಂಗ್ ಟರ್ಮ್ ಟ್ರೀಟ್ಮೆಂಟ್ ಬೇಕು, ಅದಾಗ್ಬೋದು. ಅಥವಾ ಕೆಲವೊಮ್ಮೆ ಬಂದು ಬ್ಲಾಕ್ ಆಗಿರ್ತದೆ, ಟ್ಯಾಬ್ಲೆಟ್ ಕೊಡ್ಬೋದು. ಆ ಟ್ಯಾಬ್ಲೆಟ್ ಕೊಟ್ರೆ ಮೂತ ನಳಿಕೆ ಸ್ವಲ್ಪ ಸಡಿಲ್ ಆಗ್ತದೆ ಮಸಲ್ಸ್, ಆ ಸಡಿಲಿಕ್ಕೆ ಅದು ಮೇಲಿಂದ ಕೆಳಗೆ ಜಾಲಕ್ಕೆ ಅನುಕೂಲತೆ ಆಗ್ತದೆ. ಇದೆಲ್ಲ 5-6 millimeters ತನಕ ಕಲ್ಲುಗಳನ್ನು 90% ಮೆಡಿಸಿನ್ ಅಲ್ಲಿ ಕ್ಲಿಯರ್ ಮಾಡಬಹುದು. ತೀರಾ ಅಪರೂಪದಲ್ಲಿ ಕಂಪ್ಲೀಟ್ ಬ್ಲಾಕ್ ಆಗಿದೆ, ಕೆಳಗೆ ಬರೋದಿಲ್ಲ, ಮೆಡಿಸಿನ್ ಟ್ರೀಟ್ಮೆಂಟ್ ನೋಡಿ ಆಯ್ತು ಅಂದ್ರೆ ಅಷ್ಟೇ, ಒಳಗಡೆ ಲೇಸರ್ ಹಾಕಿಯ ಬಾಸ್ಕೆಟ್ ಹಾಕಿಯ ಕಲ್ಲನ್ನು ಕ್ಲಿಯರ್ ಮಾಡ್ತಾರೆ. ಇದು ಚಿಕ್ಕ ಪುಟ್ಟದಾಯ್ತು. ಇನ್ನು 1 centimeter ಇಂದ ಹಿಡಿದು 5-6 centimeters ತನಕ ಆಗ್ಬೋದು. ಕೆಲವರಂತೂ ಕಿಡ್ನಿ ತುಂಬಾ ಕಲ್ಲು ಇರುತ್ತೆ, ಜಾಗ ಇರುತ್ತೆ, ಅಷ್ಟಿರ್ತಾರೆ ಅವರಿಗೆಲ್ಲ. ಮತ್ತೆ ಕೆಲವೊಮ್ಮೆ ಕೀ ಹೋಲ್ ಬೇಕಾದಿತ್ತು, ಓಪನ್ ಸರ್ಜರಿ ಇಲ್ಲ ಈಗೆಲ್ಲ, ಸಾಮಾನ್ಯವಾಗಿ ಕೀ ಹೋಲ್ ಆಗಬಹುದು. 2 centimeters ಅಪ್ ಟು 2 centimeters 20 millimeters ತನಕ ಎಂಡೋಸ್ಕೋಪಿಯಲ್ಲಿ ಲೇಸರ್ ಎಲ್ಲ ಹಾಕಿ ಫ್ಲೆಕ್ಸಿಬಲ್ ಸ್ಕೋಪ್ ಅಂತ ಹಾಕಿ, ಈಗ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಬಹಳಷ್ಟು ಉಂಟು. ಸೊ ಲೇಸರ್ ಸರ್ಜರಿ ಆಲ್ಮೋಸ್ಟ್ ಲೈಕ್ ಲೋಡ್ ನೋಡಿದ್ರೆ, ಈಗ ಒಂದು ವರ್ಷದಲ್ಲಿ ನೋಡಿದ್ರೆ 300 ದಿನ ನೋಡ ದಿನ ಒಂದು 2-3 ಅಂದ್ರೆ 1000 ಕಿಡ್ನಿ ಸ್ಟೋನ್ ಪೇಷಂಟ್ಸ್ ನೋಡಿದ್ರೆ, ಆ 1000 ಕಿಡ್ನಿ ಸ್ಟೋನ್ ಅಂದ್ರೆ 600-500 ಜನ ಪೇಷಂಟ್ಸ್ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಮುಗಿತದೆ. ಒಂದು 10% ಜನಕ್ಕೆ ಟ್ರೀಟ್ಮೆಂಟ್ ಬೇಕು. ಆ 10% ಅಲ್ಲಿ ಕೂಡ ಒಂದು 10% ಅಂದ್ರೆ ಕಿಡ್ನಿ ಸ್ಟೋನ್ ಒಂದು 1% ಜನಕ್ಕೆ ಈ ಒಳಗಿನ ಉಳಿದ ಎಲ್ಲರಿಗೂ ಲೇಸರ್ ಅಲ್ಲಿ ಅಥವಾ ಮೆಡಿಕಲ್ ಟ್ರೀಟ್ಮೆಂಟ್ ಅಲ್ಲಿ ಕೆಲಸ ಆಗ್ತದೆ. ಕಲ್ಲು ಅಂದ ತಕ್ಷಣ ಸರ್ಜರಿ ಬೇಡ, ಆಲ್ಮೋಸ್ಟ್ ಮೆಡಿಸಿನ್ ಆಗ್ಬಹುದು, ಅಪರೂಪದಲ್ಲಿ ಪ್ರೊಸೀಜರ್ ಬೇಕಾಗಿತ್ತು.
1: ಓಕೆ ಓಕೆ, ಲೇಸರ್ ಟ್ರೀಟ್ಮೆಂಟ್ ಅದೆಲ್ಲ
0: ಕೊಡ್ತೀವಿ.
1: ಓಕೆ ಓಕೆ, ಕೇಳುಗರೆ ನಿಮ್ಮಲ್ಲೂ ಕೂಡ ಈ ಬಗೆಗಿನ ಪ್ರಶ್ನೆಗಳಿರ್ಬಹುದು. ಇವತ್ತು ಮಾತಾಡ್ತಿರುವಂತಹ ವಿಚಾರ ಕಿಡ್ನಿ ಸಮಸ್ಯೆಗೆ ಸಂಬಂಧಪಟ್ಟು, ಅದರಲ್ಲೂ ಕೂಡ ಯುವ ಜನರಲ್ಲಿ ಈ ಒಂದು ಕಿಡ್ನಿ ಸಮಸ್ಯೆ ಹೆಚ್ಚಾಗಿ ಕಂಡು ಬರ್ತಾ ಇದೆ, ಯಾವ ಕಾರಣಕ್ಕೆ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟು ಮಾಹಿತಿಯನ್ನ ನೀಡ್ತಾ ಇದೆ. ಈಗ ನಾವು ಒಬ್ಬ ವ್ಯಕ್ತಿಗೆ ಕಿಡ್ನಿ ಸಮಸ್ಯೆ ಇದೆ ಅಂತ ಹೇಳಿದಾಗ ಅವರ ಜೀವನ ಶೈಲಿ ಹೇಗಿರ್ಬೇಕು ಡಾಕ್ಟರ್?
0: ಜೀವನ ಶೈಲಿ, ಹೊರಗಿನ ಫುಡ್ ಸ್ವಲ್ಪ ಕಡಿಮೆ ಮಾಡಿ, ನೀರು ಅಡಿಕ್ಕಟ್ಟು ತಿನ್ಬೇಕು, ಈ ಕಾರ್ಬೊನೇಟೆಡ್ ವಾಟರ್ಸ್ ಎಲ್ಲ ಕುಡಿಬೇಕು. ಕಾರ್ಬೊನೇಟೆಡ್ ವಾಟರ್ ಎನಿ ಫಾರ್ಮ್ ಇರ್ಬೋದು, ನಿಮಗೆ ಸ್ಪೆಸಿಫಿಕಲಿ ಬ್ರ್ಯಾಂಡ್ ಹೆಸರು ಹೇಳೋದಕ್ಕೆ ಏನು ಕಾರ್ಬೊನೇಟೆಡ್ ಅಂದ್ರೆ, ಕಾರ್ಬೊನೇಟೆಡ್ ಸ್ಪೆಸಿಫಿಕ್ ಗೊತ್ತಾಗಲಿಲ್ಲ ಅಂದ್ರೆ ಎಕ್ಸಾಂಪಲ್ ಹೇಳಲಿಕ್ಕೆ ಅಂದ್ರೆ ಎ ಪೆಪ್ಸಿ, ಕೋಕೋಕೋಲಾ, ಮಿರಿಂಡಾ, ಅಂದ್ರೆ ಎಲ್ಲ ಆಲ್ಮೋಸ್ಟ್ ಸೇಮ್ ಬ್ರ್ಯಾಂಡ್ ಕಂಪನೀಸ್ ಇರ್ತದೆ. ಇದೆಲ್ಲ ಫ್ಲೇವರ್ ಪ್ಲಸ್ ಅದರ ಜೊತೆಗೆ ಎಕ್ಸೆಸ್ ಆಫ್ ಕಾರ್ಬೊನೇಟ್ ಇರ್ತದೆ, ಗ್ಯಾಸ್ ಇರ್ತದೆ, ಅದು ಫೀಲ್ ಮಾಡ್ಲಿಕ್ಕೆ ಅದು ಬಬಲ್ಸ್ ಬರ್ತದಲ್ಲ, ಅದು ಫೀಲ್ಗೆ ಕೊಡುವಂಥದ್ದು. ಮತ್ತೆ ಅದರಲ್ಲಿ ಬೈಕಾರ್ಬೊನೇಟ್ ಇದ್ದದ್ದು ಅದು ಕಿಡ್ನಿ ಮೇಲೆ ಲೋಡ್ ಜಾಸ್ತಿ ಆಗ್ತದೆ. ಬೈಕಾರ್ಬೊನೇಟ್ ನಮ್ಮ ದೇಹದಲ್ಲಿ ಇದೆ, ಬಾಡಿಯಲ್ಲಿ ಇದೆ, ಅದನ್ನ ಕಿಡ್ನಿ ಹೊರಗಾಗ್ತದೆ. ಮೊದಲು ಇದ್ದದ್ದ ಅಲ್ರೆಡಿ ಕೆಲಸ ಉಂಟು, ನೀವು ನೀರು ಕುಡಿಯೋದು ಬಿಟ್ಟು ಅದ್ರ ಬದಲು ಇದು ಕುಡಿದ್ರೆ ಒಂದು ನೀರಿಲ್ಲ, ಅದ್ರಲ್ಲಿ ಹೋಗಿ ಲೋಡ್ ಆಫ್ ಎಕ್ಸ್ಟ್ರಾ ಬೈಕಾರ್ಬೊನೇಟ್ ಪುಷ್ ಮೊದಲು ಕೊಟ್ಟು ಅವ್ರಲ್ಲಿ ಕಲ್ಲುಗಳು ಕೂಡ ಆಗ್ಬೋದು, ಕಿಡ್ನಿ ಕೂಡ ಡ್ಯಾಮೇಜ್ ಆಗುತ್ತೆ. ಪ್ಲಸ್ ಅದೇ ಲಾಟ್ ಆಫ್ ಕೆಮಿಕಲ್ಸ್, ಮೆಟಲ್ಸ್ ಅಂಡ್ ಆಕ್ಸೈಡ್ಸ್ ಬಂದಿದೆ ಅಂತ ಒಂದು ಪೆಸ್ಟಿಸೈಡ್ಸ್ ಇದ್ದಂತ ರಿಪೋರ್ಟ್ಸ್ ಉಂಟು ಮಧ್ಯದಲ್ಲಿ. ಸೊ ಅದೆಲ್ಲ ಕಿಡ್ನಿಗೆ ಮಾರಕ ಮಧ್ಯದಲ್ಲಿ. ಅದರೊಟ್ಟಿಗೆ ಇನ್ನು ಕಲರ್ಡ್ ಫುಡ್ ಐಟಮ್ಸ್, ಮೋಸ್ಟ್ ಆಫ್ ದ ಟೈಮ್ಸ್ ಕಲರ್ಡ್ ಫುಡ್ ಈಗೆಲ್ಲ ಫೆಸೆಲ್ಲ ಬ್ಯಾನ್ ಮಾಡ್ತಾ ಇದೆ, ಕಲರ್ ಫುಡ್ ಯೂಸ್ ಮಾಡಬಾರ ಅಂತ. ಈ ಕಲರ್ಡ್ ಫುಡ್ ಐಟಮ್ಸ್ ಒಂದು ಲಿವರ್ ಡ್ಯಾಮೇಜ್ ಮಾಡ್ತದೆ, ಮತ್ತೊಂದು ಕಿಡ್ನಿ ಕ್ಯಾನ್ಸರ್ಸ್ಗೆ ಕಾರಣಗಳು. ಇದೆಲ್ಲ ಕೆಮಿಕಲ್ಸ್ ಕೊಡುವಂಥದ್ದು. ಸೊ ಮತ್ತೆ ಅದರೊಟ್ಟಿಗೆ ಎಲ್ಲ ಇಷ್ಟಪಟ್ಟು ತಿನ್ನೋದಿಗೆ ಕೇಳಲಿಕ್ಕೆ ಕಾಂಟ್ರವರ್ಷಿಯಲ್ ಅಂತಾರೆ, ತಂದೂರ್ ಐಟಮ್ಸ್, ಡೀಪ್ ಫ್ರೈಡ್ ಐಟಮ್ಸ್, ಲಿಟ್ಟಲ್ಲಿ ಚಾರ್ಡ್, ಈ ಚಾರ್ಡ್ ಐಟಮ್ಸ್ ತಗೊಳ್ಬಾರ್ದು, ಚಾರ್ಡ್ ಐಟಮ್ಸ್ ತಿನ್ನಬಾರದು. ಅದು ಕಾರ್ಬನ್ ಹೆವಿ ಇರ್ತದೆ, ಕಾರ್ಬನ್ ಈಸ್ ಫಾರ್ ಕ್ಯಾನ್ಸರ್ಸ್. ಕಾರ್ಬನ್ ಇದ್ದಾನ ಬೇಯಿಸಿ ತಿನ್ನೋದಾ, ಇಸ್ ತಿನ್ಬೋದು, ಸಾಂಬಾರ್ಲಿ ಬಂದದ್ದು ಫೈನ್ ತಿನ್ಬೋದು. ಇಲ್ಲಿ ಡೈರೆಕ್ಟ್ ಎಕ್ಸ್ಪೋಜರ್ ಆಗಿ ಬ್ಲ್ಯಾಕ್ ಆಗಿ ಅದು ಟ್ರಂಪ್ಲಿಟ್ ಡ್ರೈ ಆಗಿರ್ತಲ್ಲ, ಕ್ಯಾನ್ಸರ್ ಕಾರಕ ಅಂತ ದೋಸ್ತರು, ಅದನ್ನ ರೂಢಿ ಮಾಡ್ಕೊಳ್ಬೇಕು. ಮತ್ತೆ ನೀರು ಕುಡಿಬೇಕು, 2-3 liters ನೀರು ಕುಡಿರಿ, ಎಕ್ಸಸ್ ಇದು ಬೇಡ. ಪೇನ್ ಕಿಲ್ಲರ್ ದಯವಿಟ್ಟು ಬೇಡ ಬೇಡ. ಇನ್ನ ಚಿಕ್ಕ ಪುಟ್ಟ ಆಲ್ರೆಡಿ ಸ್ಟಾರ್ಟಿಂಗ್ ಅಲ್ಲಿ ಉಂಟು ನೋಡ, ಡಯಾಬಿಟಿಸ್ ಶುರು ಆಗಿದೆ. ಡಯಾಬಿಟಿಸ್ ಮೊದಲೆಲ್ಲ 40 years ಶುರು ಆಗ್ತಾ ಇತ್ತು, ಈಗ ಇನ್ಸುಲಿನ್ ಡಿಪೆಂಡೆಂಟ್ ಅಂತ ಹೇಳಿ 20-10 15 years ಎಲ್ಲ ಡಯಾಬಿಟಿಸ್ ಬರುತ್ತೆ. ಈ ಡಯಾಬಿಟಿಕ್ ಪೇಷಂಟ್ಸ್ ಇದ್ದವರು, ಬಿ ಪಿ ಇದ್ದ ಪೇಷಂಟ್ಸ್, ಅವ್ರ ಕಿಡ್ನಿ ಆರೋಗ್ಯ ಕಾಕೊಳ್ಬೇಕು. ಅವರು ಆಲ್ರೆಡಿ ಅದ ಕಾರಣ ಡಯಾಬಿಟಿಸ್ ಕಾರಣದಲ್ಲಿಯೇ ಅವ್ರಿಗೆ ಕಿಡ್ನಿ ಕೆಲಸ ಕಡಿಮೆ ಆಗೋದಿರ್ತದೆ. ಅದರಲ್ಲಿ ಇವರು ಎಕ್ಸಸ್ ಆಗಿ ಹೋಗಿ ವರ್ಕ್ಔಟ್ಸ್ ಇರ್ಬೋದು, ಜಿಮ್ಮಿಂಗ್ ಇರ್ಬೋದು, ಪೇನ್ ಕಿಲ್ಲರ್ ತಗೊಳ್ಳೋದು, ಎಕ್ಸಸ್ ಪ್ರೋಟೀನ್ ತಗೊಳ್ಳೋದು, ಇದೆಲ್ಲ ಲೋಡ್ ಜಾಸ್ತಿ ಆಗ್ತದೆ. ಮತ್ತೆ ಪೇನ್ ಕಿಲ್ಲರ್ ಆಸ್ ಯೂಶುವಲ್ ಅದೇ ಕೋಲ್ಡ್ ಅದ್ ತಗೊಳ್ತಾರೆ. ಮತ್ತೆ ಶುಗರ್ ಇದೆ ಅಂತ ಬರೀ ಟೆಸ್ಟ್ ಮಾಡಿಸೋದು ಬಿಟ್ಟು ಶುಗರ್ ಕಂಟ್ರೋಲ್ ಇದೆಯಾ ಅಂತ ಕೂಡ ಇಂಪಾರ್ಟೆಂಟ್, ಅದು ಕಂಟ್ರೋಲ್ ಮಾಡಿಕೊಂಡು ಫೈನ್. ಅದು ಬಿಟ್ಟರೆ ನಿಮ್ಮ ಕಂಟ್ರೋಲ್, ನಮ್ಮ ಕಂಟ್ರೋಲ್ ಇಲ್ಲದ ಒಂದೇ ಅದು ಅನುವಂಶಿಕವಾದ ಜೆನೆಟಿಕ್ಸ್, ಇದು ಬಿಟ್ಟರೆ ಉಳಿದದ್ದು ಎಲ್ಲದು ನಮ್ಮ ಕಂಟ್ರೋಲ್ ಇರುವಂತದ್ದೇ. ಟ್ರೀಟ್ಮೆಂಟ್ ಮಾಡ್ಕೋಬಹುದು, ಕಲ್ಲಂತ ನೆಗ್ಲೆಕ್ಟ್ ಮಾಡೋದು ಬೇಡ. ಕಲ್ಲು ಬ್ಲಾಕ್ ಆದ ಏನೇ ಆಗ್ಲಿ ಅದು ದೊಡ್ಡದು ಸೈಜ್ ಬೇಡ, 2 ವಾರದಲ್ಲಿ ಕಲ್ ಕೆಳಗೆ ಇಳಿಬೇಕು. ಬ್ಲಾಕ್ ಆದದ್ದಾದ್ರೆ ಹಾಗಾದ್ರೆ ಕಿಡ್ನಿ ಕಲ್ಸ್ ಕಡಿಮೆ ಆಗಿ ಆಗ್ತದೆ. 2 ವಾರಕ್ಕಿಂತ ಜಾಸ್ತಿ ಕಿಡ್ನಿ ಕಲ್ಲ ಬ್ಲಾಕ್ ಆದ ಕಾದು ಉಪಯೋಗ ಇಲ್ಲ. ಮತ್ತೆ ಅದ್ರಲ್ಲಿ ಉಗುರಲ್ಲಿ ಹೋದಾಗ ಕೊಡಲಿ ತೆಗೆದುಕೊಂಡಾಗೆ ಅಂತೇಳಿ ಚಿಕ್ಕಪುಟ್ಟ ಜನ ಕೇರ್ ಮಾಡ್ಕೊಳ್ಳೋದು ಉತ್ತಮ. ಮತ್ತೆ 2 kidneys ಇದ್ರು ಕೂಡ ಸಾಮಾನ್ಯವಾಗಿ ಜನಗಳು ಇರ್ತಾವಲ್ಲ ಹೇಗೆ ಅಂದ್ರೆ ಕಿಡ್ನಿ ಕಲ್ಲು ಉಂಟು ಡಾಕ್ಟರ್, ಬಟ್ ಮೂತ್ರ ಬರ್ತದೆ ನನಗೆ ಅಂತ. ಸಾಮಾನ್ಯ ಮನುಷ್ಯ 2 kidneys ಅಲ್ಲ, ಒಂದು ಬ್ಲಾಕ್ ಇನ್ನೊಂದು ಕಿಡ್ನಿ ಕೆಲಸ ಮಾಡ್ತಾ ಇರ್ತದೆ. ಸೊ ಇದು ಕಿಡ್ನಿ ಕೆಲಸ ಹೋದೇ ಗೊತ್ತಾಗೋದಿಲ್ಲ. ಸೊ ಅದರಿಂದ
1: ಇನ್ನೊಂದು ಯುವಕರಲ್ಲಿರುವಂತದ್ದು ಏನಂದ್ರೆ, ಈಗ ಕಿಡ್ನಿ ಸಮಸ್ಯೆ ಬಂತು ಅಥವಾ ಕಿಡ್ನಿ ಸ್ಟೋನ್ ಆಯ್ತು ಅಂತ ಹೇಳಿದ್ರೆ ಕೆಲವರಿಗೆ ಒಂದು ಅಭ್ಯಾಸ ಇದೆ. ಕೆಲವರು ಹೇಳ್ತಾರೆ ಅಂದ್ರೆ ಏನು ಮದ್ಯಪಾನ, ಅದರಲ್ಲೂ ಕೂಡ ಬಿಯರ್ ಕುಡಿದ್ರೆ ಸರಿಯಾಗುತ್ತೆ ಅಂತ ಹೇಳಿ, ಒಂದ್ 2 beers ಕುಡಿದ್ರೆ ಕಿಡ್ನಿ ಸ್ಟೋನ್ ಹೋಗ್ತದೆ ಅಂತ ಕೆಲವರಿಗೆ ಒಂದು ಯುವಕರಲ್ಲಿ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಾ ನೀವು?
0: ಅದು ಕಾನ್ಸೆಪ್ಟ್ ತಪ್ಪು ಅರ್ಥ ಮಾಡ್ಕೊಂಡಿದ್ದಾರೆ. ಮಧ್ಯದಲ್ಲಿ ಅದೇನಂದ್ರೆ ನೀರು ಜಾಸ್ತಿ, ಯೂರಿನ್ ಜಾಸ್ತಿ ಪಾಸ್ ಮಾಡಿದ್ರೆ ಕಲ್ಲು ಹೋಗ್ಬೇಕಂತ.
1: ಹೌದು,
0: ಅದರಲ್ಲಿ ಸಾಮಾನ್ಯ ಬೇರೆ ವಿಸಿ ಕುಡಿಯೋದ್ರೆ ಬಟ್ ಅದರಲ್ಲಿ ಅದ ಆಫ್ಟರ್ ಎಫೆಕ್ಟ್ಸ್ ಯಾರು ಕೌಂಟೇ ಮಾಡ್ಲಿಲ್ಲ. ಸಿ, ಈಗ ನೀವು 1 liter ಬೇರೆ ಕೊಡದ, 1 liter ಯೂರಿನ್ ಪಾಸ್ ಮಾಡ, 1 liter ನೀರು ಕೊಡೋದು ಅಷ್ಟೇ ಯೂರಿನ್ ಪಾಸ್ ಆಗ್ತದೆ. ಬಟ್ ನೀರಲ್ಲಿ ಇಲ್ಲದ್ದು ಸೈಡ್ ಎಫೆಕ್ಟ್ ಬೇರೆಲ್ಲಿ ಏನು ಉಂಟಂತ, ಅದು ಆಲ್ರೆಡಿ ಇಲ್ಲಿವರೆಗೆ ಯಾವ ಪ್ರಾಬ್ಲಮ್ ಉಂಟು ಅದು ಬಿಡು, ಅದಲ್ಲ ಅನ್ಕೊಳ್ಳ ಕಿಡ್ನಿಗೆ ಪ್ರಾಬ್ಲಮ್ ಉಂಟು, ನೀರಲ್ಲಿ ಹ್ಯಾವ್ ನಿಮ್ಮ ಫಾಸ್ಫೇಟ್ ಅಂಶ ಜಾಸ್ತಿ ಉಂಟು. ಮತ್ತೆ ದೇಹದಲ್ಲಿ ಇದ್ದದ್ದು ನೀರನ್ನು ಹೊರಗೆ ಹಾಕೋದು, ಹೊರಗಿಂದ ತೆಗೆದ ನೀರು ಹಾಕೋದಲ್ಲ, ದೇಹದಲ್ಲಿ ಇದ್ದದ್ದು ನೀರು ಹೊರಗೆ ಹಾಕಿದ ಮೇಲೆ ದೇಹಕ್ಕೆ ನೀರು ಕಡಿಮೆ ಆಯ್ತಲ್ಲ, ಈ ಕಲ್ ಹೊಸ ಕಲ್ ಬರ್ತಾರೆ ಇವತ್ತಿಂದ ಆಯ್ತು ನಾಳೆಗೆ ಇನ್ನೊಂದು ರೆಡಿ ಮಾಡ್ಕೊಂಡಾಗ ನೀರು ಕುಡಿದದ್ದಾದ್ರೆ ಅದು ಎಕ್ಸೆಸ್ ನೀರು ಹೊರಗಿಂದ ಬಂದ್ರೆ ಹೊರಗೆ ಕೆರೆ ಕೆರೆ ಆಯ್ತಲ್ಲ, ಇದು ಇದ್ದದ್ದನ್ನು ಖಾಲಿ ಮಾಡಿ ಹೊಸ ಅದ್ರಲ್ಲಿ ಆಗ್ತಾ ಇಲ್ಲ.
1: ಒಳ್ಳೆ ವಿಚಾರಗಳನ್ನು ತಿಳಿಸಿದ್ರೆ ಕೆಲವರಿಗೆ ಅದೆಷ್ಟು ಹೇಳುವವರಿದ್ದಾರೆ, ಬಿಯರ್ ಕುಡಿದ್ರೆ ಸರಿ ಆಗುತ್ತೆ ಅಂತ ಹೇಳಿ. ಏನೇ ಇರಲಿ, ಈಗ ನೀವು ಇನ್ನೊಂದು ವಿಚಾರ ಇಲ್ಲಿ ಕೇಳ್ಬೇಕು ಡಾಕ್ಟರ್, ಯಾವುದೇ ಒಂದು ಸಮಸ್ಯೆ ಅಂತ ಬಂದಾಗ ಅದಕ್ಕೆ ಅದರದೇ ಆದ ಒಂದು ಪರೀಕ್ಷೆಗಳಿರುತ್ತೆ, ಟ್ರೀಟ್ಮೆಂಟ್ಗಳಿವೆ. ಪರೀಕ್ಷೆಗೆ ಸಂಬಂಧಪಟ್ಟು ಹೇಳಿದ್ರೆ ಎಲ್ಲ ಯಾವ ರೀತಿಯಲ್ಲೆಲ್ಲ ಟೆಸ್ಟ್ ಮಾಡ್ತಾರೆ ಕಿಡ್ನಿ ಸಮಸ್ಯೆಗೆ ಸಂಬಂಧಪಟ್ಟು?
0: ಕಿಡ್ನಿ ಸಮಸ್ಯೆಗೆ ಜನಸಾಮಾನ್ಯರಿಗಾದ್ರೆ ರೆಂಕಲ್ ಆರ್ ಇನ್ಫೆಕ್ಷನ್ ಟೆಸ್ಟ್ ಅಂತ ಉಂಟು. ಯೂರಿಯಾ ಕ್ರೆಡಿಟ್ ಸಾಕಾದಿತ್ತು, ಬಟ್ ನಾವು ಸಸ್ಪೆಕ್ಟ್ ಮಾಡಿದ್ದಾದ್ರೆ ಎಲೆಕ್ಟ್ರೈಟ್ಸ್ ಮತ್ತೆ ಪೊಟ್ಯಾಷಿಯಂ ಸೋಡಿಯಂ ಬೈಕಲ್ಸ್ ಉಂಟು, ಬೇಸಿಕ್ ವರ್ಕ್ ಅಪ್ ಸಾಕು. ಯೂರಿಯ ಪ್ರೋಟೀನ್ ಉಂಟ, ಇಷ್ಟರಲ್ಲಿ ಸ್ಕ್ರೀನಿಂಗ್ ಅಂತ ಹೇಳಿದ್ರೆ ಸ್ಕ್ರೀನ್ ಇನಿಷಿಯಲ್ ಸ್ಕ್ರೀನಿಂಗ್ ಇಷ್ಟ ಸಾಕು. ಅದ ಬಿಟ್ಟು ಅವ್ರಿಗೆ ಆಲ್ರೆಡಿ ಮೊದಲ ಪ್ರಾಬ್ಲಮ್ ಉಂಟಂದ್ರೆ ಅಡ್ವಾನ್ಸ್ ಟೆಸ್ಟ್ ಬೇಕು. ಅಡ್ವಾನ್ಸ್ ಟೆಸ್ಟ್ ಅಂದ್ರೆ ಅಲ್ಟ್ರಾಸೌಂಡ್ ಸೇರಿಸಿದ ಆಯ್ತು ಮುದ್ದೆ. ಅದು ಬಿಟ್ಟು ಹೈಯೆಂಡ್ ಟೆಸ್ಟ್ ಅದೇ ಕಿಡ್ನಿ ಫೇಲ್ಯೂರ್ ಪೇಷಂಟ್ಸ್ ಆಗಿದೆ. ಜನಸಾಮಾನ್ಯರಿಗೆ ಬ್ಲಡ್ ಟೆಸ್ಟ್ ಅಲ್ಲಿ ರೀನಲ್ ಫಂಕ್ಷನ್ ಟೆಸ್ಟ್ ಯೂರಿನ್ ಟೆಸ್ಟ್ ಸಾಕಾಗಿ ಆಲ್ಮೋಸ್ಟ್ 90% ಸಿಗ್ತದೆ ಮುದ್ದಲ್ಲಿ. ಅವಶ್ಯಕತೆ ಬಿದ್ದ ರೋಗ ಲಕ್ಷಣ ಏನಂದ್ರೆ ಅಲ್ಟ್ರಾಸೌಂಡ್ ಬೇಕಾ, ಇಷ್ಟು ಸಾಕು.
1: ಓಕೆ, ಒಬ್ಬ ಕಾಲರ್ ಇದ್ದಾರೆ, ಮಾತಾಡೋಣ ಯಾರು ಅಂತ ಹೇಳಿ. ಹಲೋ, ನಮಸ್ತೆ.
3: ನಮಸ್ತೆ ಮೇಡಮ್, ಜಯಪ್ರಕಾಶ್ ಶಿವಕುರ್ ಮಾತಾಡ್ತಾ
1: ಇದ್ದೀನಿ. ಶಿವಕುರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಡಾಕ್ಟರ್ ಇದ್ದಾರೆ.
3: ಧನ್ಯವಾದ ಡಾಕ್ಟರ್. ನಮಸ್ತೆ.
0: ನಮಸ್ಕಾರ ಹೇಳಿ.
3: ಮನುಷ್ಯರಿಗೆ ಎರಡು ಕಿಡ್ನಿ ಇರ್ತದೆ ಅಂತೆ, ಒಂದು ಕಿಡ್ನಿಯಲ್ಲೂ ಕೂಡ ಆರೋಗ್ಯವಂತ ಜೀವನ ಸಾಗಿಸಬಹುದು ಅಂತ ಹೇಳಿ ಹೇಳ್ತೀರಿ ಡಾಕ್ಟರ್. ಒಂದು ಕಿಡ್ನಿಯಲ್ಲಿ ಕೂಡ ಆದ್ರೂ ಕೂಡ ಕಿಡ್ನಿಯನ್ನು ಕಸಿ ಮಾಡುವ ಬೇರೆ ಕಿಡ್ನಿಯನ್ನು ಜೋಡಿಸುವ ಪ್ರಮೇಯ ಯಾಕೆ ಬರ್ತದೆ ಅಂತ ಹೇಳಿ, ನೀವು ಎರಡು ಇದ್ರೆ ಒಂದಾದ್ರೂ ಮತ್ತೊಂದರಲ್ಲಿ ಸಾಕಾಗ್ಬೋದಲ್ವಾ, ಯಾಕೆ ಬರ್ತದೆ ಅಂತ ಹೇಳಿ ಒಂದು ಪ್ರಶ್ನೆ. ಮತ್ತು ಕಿಡ್ನಿ ದಾನ ಯಾರು ಕೂಡ ಮಾಡಬಹುದಾ ಅಂತ ಹೇಳಿದ್ರೆ ದುಡ್ಡಿಗೆ ಮಾರಾಟ ಮಾಡ್ತಾರೆ ಕಿಡ್ನಿಯನ್ನು, ಈ ರೀತಿ ಎಲ್ಲ ಉಂಟು, ಇದು ಸರಿಯಾ ಅಂತ ಹೇಳಿ ನಾನು ಉತ್ತರ ರೇಡಿಯೋದಲ್ಲಿ ಕೇಳ್ತೇನೆ. ಧನ್ಯವಾದ.
0: ಮೊದಲ ಪ್ರಶ್ನೆ, ಕಿಡ್ನಿ ಫೇಲ್ಯೂರ್ ಆದ ಕಿಡ್ನಿ ಕಸಿ ಭ್ರಮ ಯಾಕೆ ಬರ್ತದೆ? ಸಾಮಾನ್ಯವಾಗಿ ಕಿಡ್ನಿ ಭ್ರಮ ಅಂತಂದ್ರೆ ನಾವು ಮೋಸದ ಟೆನ್ಸ್ ಆದ್ರೆ ನಾನು ಮೊದಲೇ ಹೇಳಿದಾಗ ಅದ್ರಲ್ಲಿ ಇಂಗ್ಲಿಯನ್ಸ್ ಆಗ್ತದೆ, ಮೊದಲಿಗೆ ಕಿಡ್ನಿ ಕಲ್ಲಿತ್ತು ಅಂತ ಅನ್ಕೊಳ್ಳಿ. ಸೊ ಒಂದು ಕಡೆ ಬ್ಲಾಕ್ ಆಗಿದೆ, ನಾವು ಕ್ಲಿಯರ್ ಮಾಡಿಸುವ ಅಥವಾ ಮಾಡಿ ಅಂತ ಹೇಳಿದ್ರೆ ಇಲ್ಲ ಯೂರಿನ್ ಬರ್ತಾ ಉಂಟಂತ ನೆಗ್ಲೆಕ್ಟ್ ಮಾಡಿದೆ. ಸೊ ಒಂದು ಕಿಡ್ನಿ ಆಲ್ರೆಡಿ ಎರಡನೇ ಕಿಡ್ನಿ ಬಾಕಿ ಇದೆ. ಎರಡನೇ ಕಿಡ್ನಿಯದು ಪ್ರಾಬ್ಲಮ್ ಆಗೋ ತನಕ ನಿಮಗೆ ಗೊತ್ತೇ ಆಗಲ್ಲ. ಈಗ ಬ್ಲಡ್ ಟೆಸ್ಟ್ ಹೇಳಿದಲ್ಲ, ಬ್ಲಡ್ ಟೆಸ್ಟ್ ಕೂಡ ಎರಡು ಕಿಡ್ನಿ ಕೆಲಸ ಕಡಿಮೆ ಆಗೋ ತನಕ ನಿಮಗೆ ಒಂದು ಕಿಡ್ನಿ ಕೆಲಸ ಕಡಿಮೆ ಆಗಿದ್ರೆ ಗೊತ್ತಾಗೋದಿಲ್ಲ. ಅದು ನಾವು ಮಾಡಿಸೋದು ಅಪರೂಪದಲ್ಲಿ, ಈಗ ಒಂದು ವೇಳೆ ಚಿಕ್ಕ ಮಕ್ಕಳಿಗೆ ಸಮಸ್ಯೆ ಇದೆ ಅಂತ ಹೇಳಿದ್ರು ಅವ್ರಿಗೆ ಸಪರೇಟ್ ಟೆಸ್ಟ್ ಮಾಡ್ತೇವೆ. ಎರಡು ಕಿಡ್ನಿ ಅದು ಎಷ್ಟು ಕೆಲಸ ಉಂಟು, ಬರಡು ಕಿಡ್ನಿ ಅದು ಎಷ್ಟು, ಅದು ನಮ್ಗೆ ಸ್ಪೆಸಿಫಿಕಲಿ ಬೇಕಾಗಿ ನಾವು ಆಲ್ರೆಡಿ ಗೊತ್ತಾದ ಸಮಸ್ಯೆ ಉಂಟು ಅವ್ರಿಗೆ, ಮತ್ತೆ ಉಳಿದವ್ರಿಗೆ ಗೊತ್ತಾಗೋದಿಲ್ಲ. ಮತ್ತೆ ಅದು ಬಿಟ್ಟು ಬೇರೆ ಸಮಸ್ಯೆಗಳು ಅಂದ್ರೆ ಅದೆಲ್ಲ ಒಟ್ಟಿಗೆ ಎರಡು ಕಿಡ್ನಿ ಡ್ಯಾಮೇಜ್ ಮಾಡಿದೆ. ಅದೆಲ್ಲೊಂದು ಬಿಟ್ಟರೆ ಈಗ ಪೇನ್ ಕಿಲ್ಲರ್ ತಗೊಂಡ್ರೆ ಪೇನ್ ಕಿಲ್ಲರ್ ಬರೀ ಒಂದು ಕಿಡ್ನಿ ಹೋಗೋದಿಲ್ಲ, ಅದು ಎಂತದಿಂದ ಹೋಗೋದು, ಎರಡು ಕಿಡ್ನಿ ಡ್ಯಾಮೇಜ್ ಮಾಡ್ತದೆ. ಡಯಾಬಿಟಿಸ್ ಉಂಟು, ಅದು ಎರಡು ಕಿಡ್ನಿ ಇನ್ಫೆಕ್ಷನ್ ಆಯಿತು, ಎರಡು ಕಿಡ್ನಿ ಆಗ್ಬೋದು. ಮತ್ತೆ ಪ್ರೆಷರ್ ಉಂಟು, ಅದು ಎರಡು ಕಿಡ್ನಿ ಆಗ್ಬೋದು. ಕ್ಯಾಲ್ಸಿಯಂ ಎಕ್ಸ್ಟ್ರಾ ಆದರೆ ಅದು ಎರಡು ಕಿಡ್ನಿ ಆಗ್ಬೋದು. ಸೊ ಬಹಳಷ್ಟು ಸಮಸ್ಯೆಗಳು ಒಂದೇ ದೇಹದಲ್ಲಿ, ಅದು ಟೋಟಲ್ ಆಗಿ ರಕ್ತದಲ್ಲಿ ಚಲನೆಯಿಂದ ಬರುವಂತದ್ದು. ಮತ್ತೆ ಎರಡು ಕಿಡ್ನಿ ಅಟ್ಟೆ ಟೈಮ್ ಕೆಲಸ ಕಡಿಮೆ ಮಾಡುತ್ತದೆ. ಮೊದಲು ಆ ಈ ಶುಗರ್ ಏನಲ್ಲ, ಒಂದು ಕಿಡ್ನಿ ಫೇಲ್ಯೂರ್ ಆಗಿ ಇನ್ನೊಂದು ಕಿಡ್ನಿ ಕೆಲಸ ಮಾಡೋದಂತ ಪ್ರಮೇಯವೇ ಇಲ್ಲ. ಅದಾಗೋದು ಒಂದು ಬ್ಲಾಕ್ ಇದ್ದಂತ ಬಿಟ್ಟರೆ ಒಂದು ಕಿಡ್ನಿಗೆ ಅಟ್ಟೆ ಟೈಮ್ ಅಲ್ಲಿ ಎರಡು ಕಿಡ್ನಿ ಒಟ್ಟೊಟ್ಟಿ ಕೆಲಸ ಕಡಿಮೆ ಆಗ್ತಾ ಬರ್ತದೆ. ಎರಡು ಕಿಡ್ನಿ ಸೇರಿ 100% ಅಂದ್ರೆ ಎರಡು ಕಿಡ್ನಿ ನೆಕ್ಸ್ಟ್ ಆಗಿ 145 ಇರುವ 140 ಆಗ್ಬೋದು, 135 ಇರುವ 30 ಎಳಿತಾ ಬರಬಹುದಾಗುತ್ತೆ. ಒಂದು ಕಿಡ್ನಿ 100% ಕೊಡೋದು, ಒಂದು ಕಿಡ್ನಿ 0 ಆಗೋದು ಬ್ಲಾಕ್ ಬಿಟ್ಟರೆ ಬೇರೆ ಇಲ್ಲ. ಆದ್ದರಿಂದ ಸಾಮಾನ್ಯ ಎಲ್ಲ ಒಟ್ಟೊಟ್ಟಿಗೆ ಇಳಿಯೋದು. ಸೊ ಈಗ ಎರಡು ಕಿಡ್ನಿ ಫೇಲ್ ಆದ ಮೇಲೆ ಅಷ್ಟೇ ಅವ್ರಿಗೆ ಕಿಡ್ನಿ ಕಸಿ ಮಾಡಬೇಕು, ಟ್ರಾನ್ಸ್ಪ್ಲಾಂಟ್ ಬೇಕನ್ನೋದು ಒಂದು ಕಿಡ್ನಿ ಮೇಲೆ ಅವಶ್ಯಕತೆ ಇಲ್ಲ. ಅವ್ರು ಹೇಳಿದ್ರು ಕರೆಕ್ಟ್ ಉಂಟು, ಒಂದು ಒಬ್ಬ ಮನುಷ್ಯ ಒಂದು ಕಿಡ್ನಿ ಸಾಕು, ಹೆಲ್ದಿ ಮನುಷ್ಯನ ಒಂದು ಕಿಡ್ನಿ ಸಾಕು. ಹಾಗೆ ಅವರಲ್ಲಿ ಒಬ್ಬ ಮನುಷ್ಯನಿಗೆ ಇರೋದೇ ಒಂದು ಕಿಡ್ನಿ, ಅದರಿಂದ ನಾವು ಹೇಳ್ತೇವೆ ಒಂದು ಕಿಡ್ನಿಯಿಂದ ಕೊಡ್ಕೊಡ್ಬೋದು ಅದನ್ನು ಡಿವೈಡ್ ಮಾಡಿರ್ತೇವೆ. ಅದನ್ನು ಡಿವೈಡ್ ಮಾಡಿ ಕೊಡುವಾಗ ಆದಷ್ಟು ಮಟ್ಟಿಗೆ ನಾರ್ಮಲ್ ಇದ್ದದ್ದು ಒಳ್ಳೆ ಕಿಡ್ನಿಯನ್ನ ದಾನಿಗೆ ಬಿಟ್ಟು ಸ್ವಲ್ಪ ಕಡಿಮೆ ಇದ್ದಂತಾನೆ ಡೋನರ್ ರಿಸೀವ್ ಬಿಟ್ಟು ಕೊಡ್ತಾರೆ. ನಾರ್ಮಲ್ ಇದ್ದವನ್ನ ರೋಗಿ ಮಾಡೋದಕ್ಕಿಂತ ಅವ್ರಂದ್ರಂದ್ರೆ ಬೋನಸ್ ಹ್ಯಾಕ್ ಮಾಡ್ತಾರೆ. ಮತ್ತೆ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಸ್ಪೆಸಿಫಿಕೇಶನ್ ಕೇಳಿದಲ್ಲ ಅವರು, ಎಂತ ಕೇಳಿದ್ದ ಕಿಡ್ನಿ ದಾನ ಯಾರು ಮಾಡಬಹುದು ಅಂತ ಕೇಳಿದ್ರು, ಯಾವ ವಯಸ್ಸಿನಲ್ಲಿ ಬೇಕಾದ್ರೂ ದಾನ ಮಾಡಬಹುದು. ಮತ್ತೆ ಅವ್ರು ಕೇಳಿದ್ದು ಫೈನಾನ್ಷಿಯಲ್ ಇಂಪ್ಲಿಕೇಶನ್ಸ್ ಕೇಳಿದ್ರು, ಹಣದ್ದು ಅಂತ ಕೇಳಿದ್ರು ಇಲ್ಲ. ಇಂಡಿಯನ್ ಗವರ್ಮೆಂಟ್ ಅಲ್ಲಿ ಅಂಗಾಗಲ್ಲಿ ಅಂಗಾಗಲ್ಲಿ ಇಲ್ಲ, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗ್ತಾ ಅಂತ ಉಂಟು. ಅದರಲ್ಲಿ ನಾನು ನನಗೆ ಇಷ್ಟಪಟ್ಟ ಅವರಿಗೆ ಕಿಡ್ನಿ ಕೊಡ ಅಂತ ಪ್ರಾವಿಷನ್ ಇಲ್ಲ. ಮಧ್ಯದಲ್ಲಿ ಎಲ್ಲ ಇತ್ತು, ಅದು ಪ್ರಾವಿಷನ್ಸ್ ಇಲ್ಲ, ಪ್ರಾವಿಷನ್ಸ್ ಎಲ್ಲ ಚೇಂಜ್ ಆಗಿ ಏನಾಗಿದೆ. ಮಧ್ಯದಲ್ಲಿ ಇಲ್ಲಿ ಹೀಗೆ ಅವರು ಎಲ್ಲ ಪಂಚನವರು ತೋರಿಸಿ ಅವ್ರಿಗೆ ಹಣ ಕೊಟ್ಟು ಸಂಬಂಧ ಖುಷಿ ಉಂಟು ಅಂತ ಹೇಳಿ ತೋರಿಸಿ ಮಾಡ್ಸೋದೇ. ಈಗ ಸಾಮಾನ್ಯವಾಗಿ 99% ಅಲ್ಲಿ ರಿಲೇಟಿವ್ಸ್ ಅಷ್ಟೇ ಕೊಡ್ಬೋದು. ರಿಲೇಟಿವ್ಸ್ ಅಂದ್ರೆ ತಂದೆ ಮಗಳು ಕೊಡೋದು, ಅಪ್ಪ ಮಗಳು ಅಣ್ಣ ತಂಗಳು ಕೊಡೋದು, ಗಂಡ ಹೆಂಡತಿ ಹೆಚ್ಚಿನ ರಿಲೇಟಿವ್ಸ್ ಎಲ್ಲ ಪೇಷಂಟ್ ಹಿಂದೆ ಆದದ್ದು ಬಿಟ್ಟರೆ ಬಟ್ ಸ್ಟಿಲ್ ಅವರಲ್ಲಿ ನಡೆಸ್ಬೋದು. ಮನದಲ್ಲಿ ಇದೆಲ್ಲ ಊರಲ್ಲಿ ಮಾಡ್ಕೊಂಡು ಕೊಟ್ಕೊಂಡು ಹೋಗ್ಬೋದು. ಬಿಡಿ ಬಿಟ್ಟು ಒಂದೇ ಅಪರೂಪದಲ್ಲಿ ಸ್ವಾಪ್ ಅಂತ ಉಂಟು. ಸ್ವಾಪ್ ಅಂದ್ರೆ ಈಗ ಅದು ಯೂಸ್ವಲಿ ಕಿಡ್ನಿ ಕೊಡ್ಬೇಕಾದ್ರೆ ಮ್ಯಾಚ್ ಮಾಡ್ತೇವೆ, ಮ್ಯಾಚ್ ಆಗ್ತದೆ ಮ್ಯಾಚ್. ಈಗ ಫಾರ್ ಎಕ್ಸಾಂಪಲ್ ಈಗ ನನಗೆ ಕಿಡ್ನಿ ಬೇಕು, ಕೊಡ್ಲಿಕ್ಕೆ ಅಂತ ಅನ್ಕೊಳ್ಳೋದು ಮ್ಯಾಚ್ ಆಗೋದಿಲ್ಲ. ಬೇರೆ ಇನ್ನೊಬ್ಬರು ಇರ್ತದೆ ಅದೇ ತರ ವೇಟ್ ಮಾಡ್ತಾರೆ, ಅವರೊಬ್ಬರಿಗೂ ಮ್ಯಾಚ್ ಆಗೋದಿಲ್ಲ. ಬಟ್ ಒಟ್ಟಿಗೆ ನಿಲ್ಲಿಸಿದ್ರೆ ನನ್ನದು ಇನ್ನೊಬ್ಬರು ಮ್ಯಾಚ್ ಆಗ್ತದೆ, ಅವ್ರು ಇನ್ನೊಬ್ಬರು ಮ್ಯಾಚ್ ಆಗ್ತದೆ. ಆದ್ರೆ ಸ್ವ ಇಬ್ಬರನ್ನು ನಾಲ್ಕು ಜನ ಒಟ್ಟಿಗೆ ಅಡ್ಮಿಷನ್ ಮಾಡೋದು, ಅವರದ್ದು ಕನ್ಸೆಂಟ್ ಸ್ಟೇಟ್ ಗವರ್ಮೆಂಟ್ ಅಲ್ಲಿ ಪರ್ಮಿಷನ್ ಉಂಟು, ಕಮಿಟಿ ಉಂಟು ಪರ್ಮಿಷನ್. ಒಬ್ಬರ ಕಿಡ್ನಿನ ಇನ್ನೊಬ್ಬರಿಗೆ ಅದನ್ನ ಅವಳಿ ಮಾಡಬಹುದು, ಅದು ಮಾಡಿ ಮಾಡಬಹುದು. ಒಂದು ಅದು ಬಿಟ್ಟರೆ ಇನ್ನು ಡಿಸೀಸ್ ಡೋನರ್ ಅಂತ, ಡಿಸೀಸ್ ಡೋನರ್ ಅಂದ್ರೆ ಅಂಗಾಂಗ ದಾನ, ಮರಣ ಹೊಂದಿರ್ತಾನೆ ಅಂಗಾಂಗ ದಾನ ಅಂದ್ರೆ ಕಂಪ್ಲೀಟ್ ಎಲ್ಲ ಆರ್ಗನ್ಸ್ ನಿಂತ ಮೇಲೆ ಕ್ರೆಡಿಟ್ ತೆಗಲಿಕ್ಕಿಲ್ಲ. ಬೇರೆ ಆಕ್ಸಿಡೆಂಟ್ ಆದವರಲ್ಲೋ, ಬ್ರೈನ್ ಡಿಸ್ಫಂಕ್ಷನ್ ಆದವರಲ್ಲೋ ಅಂಗಾಂಗ ದಾನ ಮಾಡಬಹುದು. ಫ್ಯಾಮಿಲಿ ಅವರು ಡಿಸಿಷನ್ ತಗೊಳ್ಬಹುದು, ಅಥವಾ ಬದುಕಿರುವಾಗ ಮನುಷ್ಯ ಮಿಲ್ ಮಾಡಿರ್ಬೋದು, ಅಂಗಾಂಗ ಡೊನೇಷನ್ ಮಾಡಿರ್ಬೋದು, ಅವರೆಲ್ಲ ಅಂಗಾಂಗ ದಾನ ಮಾಡಬಹುದು. ಯಾಕಂದ್ರೆ ವಯಸ್ಸಿನ ಮಿತಿ ಇಲ್ಲ, ಹುಟ್ಟಿದ ವಯಸ್ಸಿನಿಂದ ಹಿಡಿದು 60 ವಯಸ್ಸು ತನಕ ಸಾಮಾನ್ಯ ಸ್ಟೇಬಲ್ ಅಂತ ಹೇಳ್ತಾರೆ. 60 ವಯಸ್ಸಿನ ದಾಟಲು ಮೇಲೆ ತಗೊಳ್ತೇವೆ, ಬಟ್ ಅದರ ಎಕ್ಸ್ಟೆಂಡೆಡ್ ಕ್ರೈಟೀರಿಯಾ ಅನ್ನೋದಂತ ಒಂದು ಪದ ಉಪಯೋಗಿಸ್ತೇವೆ. ಅಂದ್ರೆ ಅವರ ಕಿಡ್ನಿ ನಾರ್ಮಲ್ ಮನುಷ್ಯನಿಗಿಂತ ಸ್ವಲ್ಪ ಕಡಿಮೆ ಕೆಲಸ ಮಾಡಬಹುದು, ಅದು ನಮಗೆ ಗೊತ್ತಿದೆ ಅಂತ ಹೇಳ್ಕೊಂಡೆ ಮಾಡ್ಕೊಂಡು ತಗೊಳ್ಳಂತ.
1: ನಮಸ್ತೆ.
4: ಹಲೋ ನಮಸ್ತೆ, ನಾನು ಇಲ್ಲಿ ಕೊಟ್ಟಾಯದಿಂದ ಮಾತಾಡಿದ್ದೇನೆ. ನಮಸ್ತೆ ಸರ್.
0: ನಮಸ್ಕಾರ ಹೇಳಿ.
4: ಇದು ಅಂಗದಿಂದ ಕಾರ್ಯಕ್ರಮ ಕೇಳ್ತಾ ಇದ್ದೇನೆ, ತುಂಬಾ ಮಾಹಿತಿ ಕೊಟ್ಟಿದ್ದೀರಿ. ಇದು ಈಗ ನಮ್ಮ ಪೇನ್ಕಿಲ್ಲರ್ ಎಲ್ಲ ತಗೊಂಡ್ರೆ ಹೇಳಿದ್ರಿ, ಈ ಬಿ ಪಿ ಇದು ಮಾತ್ರ ತುಂಬಾ ರೆಗ್ಯುಲರ್ ತಗೊಳ್ತಾರೆ. ಈಗ ಇನ್ನು ಅವರು ಎಂತ ಕಾರ್ಯದನ್ನ ತಗೊಳ್ಳೇಬೇಕು ಅಂತ ಹೇಳ್ತಾರೆ ಕೆಲವರಿಗೆ, ಅದರಲ್ಲಿ ಕಿಡ್ನಿ ಏನಾದ್ರೆ ಬೆಟ್ಟು ಅಂತ ಉಂಟಾ ಅಂತ. ಮತ್ತೊಂದು ಈಗ ಕಿಡ್ನಿಯ ಸ್ವಲ್ಪ ಬಲಕ್ಕೆ ಎಲ್ಲ ಗಟ್ಟಿಯಾಗ್ಲಿಕ್ಕೆ ತುರಿಗೆ ಅನ್ನ ಎಲ್ಲ ಒಳ್ಳೆ ಯಾವ್ದು ತಿಂದ್ರೆ ಒಳ್ಳೇದಂತ ಗೊತ್ತಿದೆ ಹೇಳಿ.
1: ಆರೋಗ್ಯಕ್ಕೆ
4: ಆರೋಗ್ಯಕ್ಕೆ ಅವ್ರು ಒಳ್ಳೆ ಬರ್ಲಿಕ್ಕೆ ಅಂತ. ಮತ್ತೆ ನಾವು ಏನಾದ್ರು ತಿಂತ ಬಂದ್ರೆ ಒಳ್ಳೇದು ಅಂತ ಏನಾದ್ರು ಗೊತ್ತಿದ್ರೆ ಹೇಳಿ ಅಂತ ಹೇಳ್ತೇನೆ, ರೇಟ್ದಲ್ಲಿ ಕೇಳ್ತೇನೆ.
1: ಧನ್ಯವಾದಗಳು ಕುಸುಮಕರ್ಣ. ಎರಡು ಪ್ರಶ್ನೆಯನ್ನ ಕೇಳಿದರೆ, ಒಂದು ಬಿ ಪಿ ಆರ್ ಟ್ಯಾಬ್ಲೆಟ್ ಗಳನ್ನು ರೆಗ್ಯುಲರ್ ಆಗಿ ತೆಗೆದುಕೊಳ್ಳುವರು ಅವರಿಗೆ ಕಿಡ್ನಿ ಸಮಸ್ಯೆ ಬರುತ್ತಾ ಅಂತ. ಇನ್ನೊಂದು ಏನಂದ್ರೆ, ಈಗ ಕಿಡ್ನಿಯನ್ನು ಒಂದು ಆರೋಗ್ಯಯುತವಾಗಿ ಇಡಬೇಕು, ಯಾವ ರೀತಿಯ ಆಹಾರಗಳನ್ನು, ಹಣ್ಣು ಹಂಪಲುಗಳನ್ನು ಅಥವಾ ಯಾವ ರೀತಿಯ ಆಹಾರಗಳನ್ನು ತಗೊಳ್ಬೇಕು ಅಂತ ಹೇಳಿ.
0: ಸಾಮಾನ್ಯವಾಗಿ ರೆಗ್ಯುಲರ್ ಆಗಿ ಯೂಸ್ ಮಾಡುವಂತ ಬಿ ಪಿ ಟ್ಯಾಬ್ಲೆಟ್ಸ್ ಕಿಡ್ನಿಗೆ ಪ್ರಾಬ್ಲಮ್ಸ್ ಇಲ್ಲ, ಬಟ್ ಅದೇ ಬಿ ಪಿ ಟ್ಯಾಬ್ಲೆಟ್ ಒಬ್ಬರಿಗೆ ಆಗ್ತದೆ ಒಬ್ಬರಿಗೆ ಆಗುದಿಲ್ಲ ಅಂತ ಸಜೆಷನ್ ಸುಟ್ಟು ಆಗ ಮಾತ್ರ ಸ್ವಲ್ಪ ಮಟ್ಟಿಗೆ ಬರ್ಬೋದು. ಅದನ್ನು ನಮ್ಮ ಡಾಕ್ಟರ್ಗಳು ಚೇಂಜ್ ಮಾಡ್ತಾರೆ. ಏನಾಗ್ತಿಲ್ಲ, ಬಿ ಪಿ ಮೆಡಿಸಿನ್ ಕೊಡುವಾಗ ನಾವೇನು ಕೊಟ್ಟು ಹತ್ತಿರ ಚಲನೆ ಕಿಡ್ನಿ ಸರಿ ಉಂಟು, ಬಟ್ ಬಿ ಜೆ ಪಿ ಜಾಸ್ತಿ ಉಂಟು, ಅದನ್ನು ಅದೇ ಕಡಿಮೆ ಮಟ್ಟಿಗೆ ಚಿಕಿತ್ಸೆ ಕೊಟ್ಟಿರ್ತೇವೆ. ಎಲ್ಲವರಲ್ಲಿ ಏನಾಗ್ಬೋದು, ಊರಲ್ಲಿ ಒಬ್ಬರಿಗೆ ಕಿಡ್ನಿಗೆ ಬರೋ ರಕ್ತನಾಡ ಸ್ವಲ್ಪ ಚಿಕ್ಕ ಇರ್ತದೆ, ಬಟ್ ಇನ್ನೊಂದು ಕಿಡ್ನಿ ಕೆಲಸ ಇರೋದಿಲ್ಲ. ಎರಡೇ ಒಂದು ಕಿಡ್ನಿ ಅದರ ಚೆನ್ನಾಗಿ ಸಿಕ್ಕಿದ್ರು ನಾವು ಜೀವನ ಬಿ ಪಿ ಕಡಿಮೆ ಮಾಡ್ಲಿಕ್ಕೆ ಕೊಡುವಾಗ ಏನ್ ಮಾಡ್ತೇವೆ, ಸ್ವಲ್ಪ ರಕ್ತನಾಳದಲ್ಲಿ ಪ್ರೆಷರ್ ಕಡಿಮೆ ಆಗ್ಲಿಕ್ಕೆ ಕೊಡೋದು. ಊರಲ್ಲಿ ಏನಾಗ್ತದೆ, ಯಾವುದೇ ಒಂದು ಕಿಡ್ನಿ ರಕ್ತನಾಳ ಚೆನ್ನಾಗಿ ಕಡಿಮೆ ಬಂತು, ಕಡಿಮೆ ಮಾಡಿ ಕೊಟ್ಟಾಗ ಅದು ಕಿಡ್ನಿಗೆ ಬೇಕಾದಷ್ಟು ಬ್ಲಡ್ ಕೂಡ ತಲುಪೋದಿಲ್ಲದ್ರೆ ಆ ಕಿಡ್ನಿಗೆ ಸ್ವಲ್ಪ ಕಡಿಮೆ ಆಗಬಹುದು. ನಿಮ್ಮ ನಮ್ಮ ಡಾಕ್ಟರ್ಗಳು ನೋಡಿ ಅಂತ ಹೇಳಿ ಡಿಸೈಡ್ ಮಾಡಿರ್ತಾರೆ, ಅಲ್ಟ್ರಾಸೌಂಡ್ ಮಾಡಿಸಿರ್ತಾರೆ, ಕಿಡ್ನಿ ಬಂದು ಅಂತ ನೋಡಿರ್ತಾರೆ, ಅದು ಮನೆ ಮ್ಯಾನೇಜ್ ಮಾಡಿಕೊಡ್ತಾರೆ. ಅದರಿಂದ ಸಾಮಾನ್ಯವಾಗಿ ಇಲ್ಲ. ಒಂದೊಂದಲ್ಲಿ ಏನಾಗ್ಬಹುದು, ಇವತ್ತು ಬಿ ಪಿ ಮಾತ್ರ ನಾನು ತಗೊಳ್ಳಿ ಶುರು ಮಾಡಿದ್ದೇನೆ ಅಂತೆ, ಇನ್ನಷ್ಟು ವರ್ಷ ತನಕ ನಾನು ನಾನೇ ತಗೊಳ್ತಾ ಇರ್ತೇನೆ. ಸೊ ಕಿಡ್ನಿಯದ ರಕ್ತನಾಳದ ಬ್ಲಾಕ್ ಇವತ್ತಿಲ್ಲದ್ದು 5 ವರ್ಷದ ನಂತರ ಬರಬಹುದು ನನಗೆ, ಅವ್ರು ತೋರಿಸ್ಲಿಲ್ಲ. ಆಗ ಅದೇ ಮಾಲೀಕರು ಇಷ್ಟು ವರ್ಷ ತಗೊಂಡು ಲಾಟ್ ತಗೊಳ್ಳ ಬರ್ಬೋದು, ಬರ್ಬೋದು. ಅದಕ್ಕೆ ರೆಗ್ಯುಲರ್ ಚೆಕಪ್ ಬೇಕು, ಎಷ್ಟು ಇಷ್ಟು ಒಂದು 2 ವರ್ಷ, ಒಂದೆರಡು ವರ್ಷ, ಒಂದು ವರ್ಷದಲ್ಲಿ ಒಮ್ಮೆ 2 ವರ್ಷ ಮಾಡಿಸೋದಾಗ್ಲಿ, ಮಟ್ಟ ಡಾಕ್ಟರ್ ಮಾಡಿ ಮಾಡಿಸ್ಕೊಳ್ತಾರೆ. ರೆಗ್ಯುಲರ್ ಆಗಿ ಕೂಡ ಮೆಡಿಸಿನ್ಸ್ ಅಲ್ಲಿ ಅಂದ್ರೆ ಬಿ ಪಿ ಮೆಡಿಸಿನ್ ಪ್ರಾಬ್ಲಮ್ ನಿಲ್ಲಿಸಿದ್ರೆ ಪ್ರಾಬ್ಲಮ್ಸ್ಗಳಿರ್ಬೋದು ತಗೊಳ್ಳೋದಂತ ಅಲ್ಲ. ಹೇಳಿದ್ದು ಮತ್ತೆ ಊಟ ಮರಗಳಲ್ಲಿ ಯಾವ್ದು ತಿನ್ಬೋದು ತಿನ್ನಬಾರ್ಡ ಬ್ಯಾಡ ಬ್ಯಾಡ ಅಂತ ಹೇಳಿದಾಗ ಮೊದಲಿಗೆ ಡೀಪ್ ಫ್ರೀಟ್ಸ್ ಬ್ಯಾಡ, ಡ್ರೈ ಫ್ರೂಟ್ಸ್ ಅಂತ ಹೇಳೋದಲ್ಲ ಅದರಷ್ಟೆಲ್ಲ ಬ್ಯಾಡ, ಸಾಲ್ಟ್ ಎಕ್ಸೆಸ್ ಇದ್ದ ಫ್ರೂಟ್ಸ್ ಬ್ಯಾಡ, ಡೀಪ್ ಚಾರ್ಡ್ ಆದಂತ ಐಟಮ್ಸ್ ಬ್ಯಾಡ, ಕಪ್ಪಾದ ಐಟಮ್ಸ್ ಬ್ಯಾಡ, ಇದು ಬ್ಯಾಡ. ಅದು ಒಳ್ಳೇದಾಗುತ್ತೆ, ತರಕಾರಿಗಳು ಎಲ್ಲದು ಒಳ್ಳೇದು, ಕಣ್ಣುಗಳು ಒಳ್ಳೇದು, ಲೆಸ್ ಲೆಸ್ ನಿಮ್ಗೆ ಕಿಡ್ನಿ ಪ್ರಾಬ್ಲಮ್ ಅಂತ ಬೇರೆ ಎಲ್ಲ ಹೈಡ್ರೇಷನ್ ಜಾಸ್ತಿ ಇದ್ದಷ್ಟು ಒಳ್ಳೇದು. ವಿಟಮಿನ್ ಸಿ ಇದ್ದಂತ ವಸ್ತುಗಳು ಸ್ವಲ್ಪ ದೇಹದಲ್ಲಿ ಎಲ್ಲ ಕಡೆಯಲ್ಲಿ ಹೀಲಿಂಗ್ ಆಗುವಂತ ಒಳ್ಳೆ ಸಸ್ಯ ಒಳ್ಳೆ ಕಿಡ್ನಿ ಫೇಲ್ಯೂರ್ ಬಿಟ್ಟರೆ ಎಲ್ಲ ಪ್ರೆಗ್ನೆನ್ಸಿ ತಗೊಳ್ಬೋದು, ಕಪ್ಪು ತಗೊಳ್ಬೋದು, ಆಟೋ ತಗೊಳ್ಬೋದು, ಕಣ್ಣು ತರಗಳು. ಅದು ಬಿಟ್ಟರೆ ಇನ್ನ ಉಳಿದಂದು ಬೇಳೆ ಅನ್ನ ಸಾರು ಅಷ್ಟೇ ಜಾಸ್ತಿ ಅಷ್ಟು ಡಿಫ್ರೆನ್ಸ್ ಬರ್ಲಿಕ್ಕಿಲ್ಲ. ಅಂಗಡಿ ಒಬ್ಬರು ಯೂರಿಕ್ ಆಸಿಡ್ ತೊಂದರೆ ಇದ್ದವರಿಗೆ ಅವರು ಸ್ವಲ್ಪ ನಾನ್ ವೆಜ್ ಕಂಟ್ರೋಲ್ ಮಾಡಬೇಕು, ಕಿಡ್ನಿ ಕೆಲಸ.
1: ಮುಂದಿನ ಕಾಲರ್ ಇದ್ದಾರೆ. ಹಲೋ ನಮಸ್ತೆ, ಮಾತಾಡಿ ಮಾತಾಡಿ ಕೊಡುವ ಅವರೇ.
0: ನಮಸ್ಕಾರ ಹೇಳಿ. ಸ್ಟಾರ್ಟಿಂಗ್ ಇಂದವೇ ಒಂದಕ್ಕಿಂತ ಜಾಸ್ತಿ ಕಲ್ಲಿದ್ದವರಲ್ಲಿ, ಎರಡೂ ಸೈಡ್ ಕಿಡ್ನಿಯಲ್ಲಿ ಕಲ್ಲಿದ್ದವರಲ್ಲಿ ಅಥವಾ ಫ್ಯಾಮಿಲಿಯಲ್ಲಿ ಹಿಸ್ಟ್ರಿ ಇದ್ದವರಲ್ಲಿ ಕಲ್ಲು ಪದೇ ಪದೇ ಬರ್ತದೆ ಅಂತ ಹೇಳ್ತಾರೆ. ಅದು ಬಿಟ್ಟು ಕೆಲವರಿಗೆ 50 ವರ್ಷದಲ್ಲಿ ಅವ್ರು ಬಂದದ್ದೇ ಒಂದು ಕಲ್ಲು, ಅವ್ರು ಮತ್ತೆ ಕಲ್ಲು ಬರೋದ ಚಾನ್ಸ್ ತೀರಾ ತೀರಾ ತೀರಾ ಕಡಿಮೆ ಮೊದಲು. ಅದರೊಟ್ಟಿಗೆ ಅನುವಂಶಿತವಾಗಿ ಬಂದಿರಬೇಕು, ಫ್ಯಾಮಿಲಿ ಜೆನೆಟಿಕ್ ಡಿಫೆಕ್ಟ್ಸ್ ಉಂಟು ಮೊದಲಲ್ಲಿ, ಅವ್ರಿಗೆ ಕ್ಯಾಲ್ಸಿಯಂ ಲೀಕ್ ಆಗ್ತದೆ, ಅವರಲ್ಲಿ ನೀವು ಒಂದ್ ಸಲ ತೆಗೆಸಿದ್ರೆ ಬರೋದು, ಕೆಲವರು ಅಂತೂ 5-10 ಸಲ ಸರ್ಜರಿ ಮಾಡಿಸ್ಕೊಂಡು ಇರ್ಬೋದು. ಇನ್ನು ಕೆಲವು ಪ್ರಾಬ್ಲಮ್ ಕಿಡ್ನಿಯಲ್ಲಿ ಸ್ಟಾರ್ಟ್ ಆಗ್ತದೆ, ಅದರಲ್ಲಿ ಬರ್ಬೋದು. ಯೂರಿಕ್ ಆಸಿಡ್ ಆಕ್ಚುಲಿ ಪ್ರಾಬ್ಲಮ್ ಕಿಡ್ನಿದಲ್ಲ, ಯೂರಿಕ್ ಆಸಿಡ್ ಜಾಸ್ತಿ ಉಂಟು, ಬಟ್ ಅವರಿಗೆ ಅಲ್ಲಿ ಕಿಡ್ನಿಲಿ ಕಲ್ಲಾಗ್ತದೆ. ಸೊ ರಕ್ತದಲ್ಲಿ ರಿಪೇರಿ ಮಾಡೋದು ಹೊರತು ಅದು ಕಂಟಿನ್ಯೂಸ್ ಬರ್ತಾ ಇರ್ತದೆ. ಮಧ್ಯದಲ್ಲಿ ನೀರು ಪದೇ ಪದೇ ಕಡಿಮೆ ಕುಡಿಯೋರಲ್ಲಿ ಇವರಲ್ಲಿ ಪದೇ ಪದೇ ಕಲ್ಲುಗಳು ಬರೋ ಚಾನ್ಸಸ್ ಇರಬಹುದು, ಕೆಲವು ಮೆಡಿಸಿನ್ಸ್ ಅಲ್ಲಿ ಕಲ್ಲುಗಳು ಬರೋ ಚಾನ್ಸಸ್ ಇರಬಹುದು. ಇನ್ನು ಆಹಾರ ಪದ್ಧತಿಯಲ್ಲಿ ಮೊದಲು ಹೇಳಿದಾಗೆ ನೀರು ಜಾಸ್ತಿ ಕುಡಿಯಿರಿ, ಹೊರಗಡೆ ಐಟಮ್ಸ್ ಫುಡ್ ಬೇಡ, ಮನೆ ಐಟಮ್ಸ್ ತಗೊಳ್ಳಿ, ವಿಟಮಿನ್ ಸಿ ತಗೊಳ್ಳಿ, ಇಷ್ಟು ತಗೊಂಡ್ರೆ ಪದೇ ಪದೇ ಕಲ್ಲು ಬರೋ ಚಾನ್ಸಸ್ ಕಡಿಮೆ ಮಾಡಿ
1: ಕಡಿಮೆ. ಓಕೆ, ಇನ್ನೊಂದು ವಿಚಾರ ಇಲ್ಲಿ ಮುಖ್ಯವಾಗಿ ಕೇಳಬೇಕು ಡಾಕ್ಟರ್, ಏನಂದ್ರೆ ಈಗ ಕ್ಯಾನ್ಸರ್ ಅನ್ನುವಂತ ರೋಗ ಅಥವಾ ನಾವು ಕನ್ನಡದಲ್ಲಿ ಅದನ್ನ ಅರ್ಬುದ ರೋಗ ಅಂತ ಹೇಳ್ತೇವೆ, ಕಿಡ್ನಿಗೆ ಸಂಬಂಧಪಟ್ಟ ಅರ್ಬುದ ರೋಗಗಳು ಬರುವಂತ ಚಾನ್ಸಸ್ ಇದೆಯಾ ಹೇಗೆ ಅಂತ ಹೇಳಿ.
0: ಮೊದಲು ಹೇಳಿದಾಗ ಇವೆಲ್ಲ 40-60 ವಯಸ್ಸಲ್ಲಿ ಸಾಮಾನ್ಯ ಆಯ್ತು, ಗಂಡಸ ಹೆಂಗಸಲ್ಲಿ ಸ್ವಲ್ಪ ಕಾಮನ್ ಎರಡರಲ್ಲೂ ಇಬ್ಬರಲ್ಲೂ ಇರಬಹುದು. ಈಗ ಸ್ವಲ್ಪ ಮಟ್ಟಿಗೆ ಅದೇ ಹೇಳಿ ರೇಡಿಯೇಷನ್ ಅದೆಲ್ಲ ಇದಾದ ಮೇಲೆ ಫುಡ್ ಎಫೆಕ್ಟ್ಸ್ ಸ್ವಲ್ಪ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ 10 ವಯಸ್ಸಲ್ಲಿ ಒಂದು 20-30 ಅಲ್ಲಿ ಕೂಡ ಸಿಗಬಹುದು. ಮೊದಲು ಯಾವ ಸ್ಟೇಜ್ ಅಲ್ಲಿ ನೋಡಿದ್ದೇವೆ ಅಂದ್ರೆ ಟ್ರೀಟ್ಮೆಂಟ್ ಡಿಪೆಂಡ್ ಆಗ್ತದೆ. ಈಗ ಸಾಮಾನ್ಯವಾಗಿ ರೆಗ್ಯುಲರ್ ಅಲ್ಟ್ರಾಸೌಂಡ್ ಹೆಲ್ತ್ ಚೆಕ್ ಅಂತ ಉಂಟು, ಪ್ರಿಂಟ್ ಹೆಲ್ತ್ ಚೆಕ್ ಅಂತ ಮಾಡಿಸ್ಕೊಳ್ತಾರೆ. ಅದೆಲ್ಲ ಮಾಡೋದ್ರಿಂದ ಈಗ ನಮ್ಮದು ನೋಡಿದ್ರೆ 100 ಪೇಷಂಟ್ ಟ್ಯೂಮರ್ ನೋಡಿದ್ರೆ ಅದ್ರಲ್ಲಿ ಒಂದು 70-80% ಜನ ಇನ್ಸಿಡೆಂಟಲ್ ಡಿಟೆಕ್ಟರ್ ಅಂತ ಹೇಳ್ತಾರೆ, ಅಂದ್ರೆ ಸ್ಕ್ಯಾನಲ್ಲಿ ಸಿಕ್ಕಿದ್ದು, ಅವರಿಗೆ ಲಕ್ಷಣ ಇಲ್ಲ. ಅವರೆಲ್ಲ ಆಲ್ಮೋಸ್ಟ್ ಅವರು 95-100% ಕ್ಯೂರ್ ರೇಟ್, ಅವರಿಗೆ ಅವರ ಸ್ಟೇಜ್ ಒನ್ ಸ್ಟೇಜ್ ಅಲ್ಲಿ 2 ಅಲ್ಲಿ ಇರುವವರು, ಅವರಿಗೆಲ್ಲ 100% ಕ್ಯೂರ್ ಆಗ್ತದೆ. ಸರ್ಜರಿ ಬೇಕು ತಕ್ಕಂತ ಸಣ್ಣ ಸರ್ಜರಿ ಮಗ ಮುಗಿಸ್ತಾರೆ. ಸ್ಟೇಜ್ 3-4 ಅಲ್ಲಿ ಬಂದವರಲ್ಲಿ ಅಷ್ಟೇ ಕ್ಯಾನ್ಸರ್ ರೇಟ್ ಅದು ಕ್ಯೂರ್ ರೇಟ್ ಅಂದ್ರೆ ಗುಣಮುಖ ಕಡಿಮೆ, ಇಲ್ಲದ್ರೆ ಆಲ್ಮೋಸ್ಟ್ ಗುಣಮುಖ ಆಗೋ ಚಾನ್ಸಸ್ ಬಹಳಷ್ಟು ಉಂಟು, ಅಡ್ವಾನ್ಸ್ಮೆಂಟ್ ಉಂಟು. ಮೊದಲೆಲ್ಲ ಕಿಡ್ನಿ ಕ್ಯಾನ್ಸರ್ ಬಂದ ಕಿಡ್ನಿ ತೆಗೆದಿತ್ತು, ಈಗಿಲ್ಲ. ಈಗ ನಾವೆಲ್ಲ ಏನ್ ಮಾಡ್ತೇವೆ ಅಂದ್ರೆ ಕಿಡ್ನಿಯಲ್ಲಿ ಬರೀ ಟ್ಯೂಮರ್ ಅಷ್ಟೇ ತೆಗೆದು ಕಿಡ್ನಿಯನ್ನು ಉಳಿಸ್ತೇವೆ ಮೊದಲೇ. ಸೊ ಈಗ ನೆಫ್ರಾನ್ ಸ್ಪೇರಿಂಗ್ ಸರ್ಜರಿ ಅಂತ ಅದೆಲ್ಲ ಅಡ್ವಾನ್ಸ್ ಟೆಕ್ನಿಕ್ಸ್ ಉಂಟು, ಅದೇ ಮಾಡಿಸಿ ಕಿಡ್ನಿಯನ್ನು ಉಳಿಸಬಹುದು. ಬರೀ ಅದಷ್ಟೇ ಟ್ಯೂಮರ್ ಅಷ್ಟನ್ನು ತೆಗೆದು ಆಲ್ಮೋಸ್ಟ್ ಕ್ಲಿಯರ್ಸ್ ಕಂಪ್ಲೀಟ್ ಕ್ಲಿಯರ್ಸ್ ಮಾಡಬಹುದು ಮೊದಲೇ.
1: ಓಕೆ, ಒಳ್ಳೆ ವಿಚಾರಗಳನ್ನ ತಿಳಿಸ್ತಾ ಇದ್ರೆ ಡಾಕ್ಟರ್, ಕಿಡ್ನಿಗೆ ಸಂಬಂಧಪಟ್ಟ ಸಾಕಷ್ಟು ಮಾಹಿತಿಯನ್ನ ನೀಡಿದ್ದೀರಾ. ಸಮಯ ಕೂಡ ಆಗ್ತಾ ಬರ್ತಾ ಇದೆ, ಕಾರ್ಯಕ್ರಮವನ್ನು ಮುಗಿಸುವಂತ ಸಮಯ. ಅದಕ್ಕಿಂತ ಮುಂಚೆ, ಕಾರ್ಯಕ್ರಮವನ್ನು ಮುಗಿಸುವುದಕ್ಕಿಂತ ಮುಂಚೆ, ಇದು ನಮ್ಮ ರೇಡಿಯೋ ಸಾರಂಗ್ ಹಾಗೂ KMC ಆಸ್ಪತ್ರೆಯ ಸಹಯೋಗದಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಹಲೋ ಡಾಕ್ಟರ್ ಅನ್ನುವಂತಹ ಕಾರ್ಯಕ್ರಮ. ಈಗ ನೀವು KMC ಆಸ್ಪತ್ರೆಯ ಒಂದು ವೈದ್ಯರಾಗಿ, ಅಲ್ಲಿನ ಪ್ರೊಫೆಸರ್ ಆಗಿ, ಅಥವಾ ಆ ಒಂದು ಯುರಾಲಜಿ ಡಿಪಾರ್ಟ್ಮೆಂಟ್ನ HOD ಆಗಿ, ಈ ಒಂದು ಯುರಾಲಜಿ ಡಿಪಾರ್ಟ್ಮೆಂಟ್, ನಿಮ್ಮ KMC ಆಸ್ಪತ್ರೆ ಯುರಾಲಜಿ ಡಿಪಾರ್ಟ್ಮೆಂಟ್ ಬಗ್ಗೆ ಸ್ವಲ್ಪ ಹೇಳುತ್ತಿದ್ರೆ ಏನ್ ಹೇಳ್ತೀರಾ ಡಾಕ್ಟರ್?
0: ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಫುಲ್ ಫ್ಲೆಶ್ ಡಿಪಾರ್ಟ್ಮೆಂಟ್ ಉಂಟು. ಸದ್ಯದಲ್ಲಿ ನಮಗೆ ಫಾರ್ಮ ಟೆಸ್ಟಿಂಗ್ಸ್ ಎಲ್ಲ ಹೇಳುವುದಾದ್ರೆ ಸಿಂಪಲ್ ಅಲ್ಟ್ರಾಸೌಂಡ್, ಯೂರೋಫ್ಲೋ, ಯೂರೋಡೈನಮಿಕ್ಸ್ ತನಕ ಎಲ್ಲ ಉಂಟು. ಬೇರೆ ಕಡೆ ಇಲ್ಲದ ಕೂಡ ಉಂಟು. ಮಧ್ಯದಲ್ಲಿ ಲೇಸರ್ ಥೆರಪಿ ಉಂಟು. ಮಧ್ಯದಲ್ಲಿ ಅದು ಪ್ರಾಸ್ಟೆಟಿಕ್ ಯೂಸ್ ಮಾಡ್ತೇವೆ, ಅಂತ ಸ್ಟೋನ್ ಯೂಸ್ ಮಾಡ್ತೇವೆ. ನಾವು 3-4 ಜನ ಕನ್ಸಲ್ಟೆಂಟ್ಸ್ ಇದ್ದೇವೆ. ಈಗ ನಮ್ದು ಟೀಚಿಂಗ್ ಪ್ರೋಗ್ರಾಮ್ ನಡೀತಾ ಉಂಟು, ಅದರ ಮೇಲೆ ಲೇಡಿ ಡಾಕ್ಟರ್ಸ್ ಕೂಡ ಇದ್ದಾರೆ ಮಧ್ಯದಲ್ಲಿ. ಸೊ ಅದು ಹಿಂದಿರಕ್ಕೆ ಬೇಡ ಮಧ್ಯದಲ್ಲಿ. ಸೊ ಮತ್ತೆ 24x7 ಸರ್ವಿಸ್ ನಮ್ಮ ಹತ್ರ ಉಂಟು ಮಧ್ಯದಲ್ಲಿ. ಇಂಥ ಟೈಮಲ್ಲಿ ಬಂದ್ರೆ ಡಾಕ್ಟರ್ ಸಿಗೋದಿಲ್ಲ ಅಂತ ಪ್ರಮೇಯ ಇಲ್ಲ. ಎಮರ್ಜೆನ್ಸಿ ಇದ್ದಾದ್ರೆ ಸರ್ಜರಿ ರಾತ್ರಿ ಆಗ್ಬೇಕಾದ್ರೆ ರಾತ್ರಿ 3-4 ಗಂಟೆ ಕೂಡ ಬಂದ್ರೆ ಅವಶ್ಯಕತೆ ಇದ್ದಲ್ಲಿ ಮಾಡಿದ್ದೇವೆ ಅಂತ ಮಧ್ಯದಲ್ಲಿ. ಮತ್ತೆ ಇನ್ ಪೇಷಂಟ್ಸ್ ಕೇರ್ ಕೊಡ್ತೇವೆ, ಔಟ್ ಪೇಷಂಟ್ ಔಟ್ ರೀಚಿಂಗ್ ಎಲ್ಲ ಉಂಟು. ಕೆಲವೊಮ್ಮೆ ಇಲ್ಲಿ ಪೇಷಂಟ್ ಬರ್ಲಿಕ್ಕೆ ಆಗೋದಿಲ್ಲ, ಆ ಜಾಗದಲ್ಲಿ ಕೂಡ ಹೋಗಿನ 15 ಡೇಸ್ ಅಲ್ಲಿ ಒಂದ್ಸೆಮಂತ್ ಅಲ್ಲಿ ಕೂಡ ಅದು ಸರ್ವಿಸ್ ಕೊಡ್ತೇವೆ ಮಧ್ಯದಲ್ಲಿ. ಅದರೊಟ್ಟಿಗೆ ನಮ್ದು ಹೆಲ್ತ್ ರಿಲೇಟೆಡ್ ಒಂದು ಕ್ಯಾಂಪ್ಸ್ ಅಂತ ಒಂದು ಕೆಲವು ಮಾಡ್ತೇವೆ. ಈಗ ನಮ್ದು KMC ಅಟ್ಯಾಚ್ಮೆಂಟ್ ಅಲ್ಲಿ ದುರ್ಗಾ ಸಂಜೀವಿನಲ್ಲಿ ಒಂದಷ್ಟು ಕ್ಲಿನಿಕ್ ಉಂಟು. ಸೊ ಅಲ್ಲಿ ಹೋಗಿ ಬರ್ತೇವಂತೆ. ಇಲ್ಲಿ ಸಾಮಾನ್ಯವಾಗಿ ಯಾವ ಪೇಷಂಟ್ಗೆ ರೆಗ್ಯುಲರ್ ಇಲ್ಲಿ ಬರ್ಲಿಕ್ಕೆ ಆಗೋದಿಲ್ಲ, ಅಪರೂಪದಲ್ಲಿ ಬಂದ 3 ತಿಂಗಳೊಮ್ಮೆ ಬಂದ ಚೆಕ್ ಅವ್ರನ್ನ ಪೆರಿಫೆರಲ್ ನೋಡ್ತೇವಂತೆ, ರೆಗ್ಯುಲರ್ ಬಂದದನ್ನು ಇಲ್ಲಿ ಕರ್ಸ್ಕೊಂಡು ಟ್ರೀಟ್ಮೆಂಟ್ ಅನ್ನು ಮಾಡ್ತೇವೆ. ಫ್ರಮ್ ಲೇಸರ್ ಏನಿದೆ ಲ್ಯಾಪ್ರೋಸ್ಕೋಪಿನ ಟ್ರಾನ್ಸ್ಪ್ಲಾಂಟ್ ಕೂಡ ಮಾಡ್ತೇವಂತೆ. ಮತ್ತೆ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ಸ್ ಉಂಟು, ಚಿಕಿತ್ಸೆ ಉಂಟು, ಯೂರಿನ್ ಲೀಕಿನ ಟ್ರೀಟ್ಮೆಂಟ್ಸ್ ಉಂಟು, ಇದೆಲ್ಲದಕ್ಕೂ ಓವರ್ ಆಲ್ ಚಿಕಿತ್ಸೆ ಮಾತ್ರ ಬೇ ಉಂಟು ಮಧ್ಯದಲ್ಲಿ.
1: ಓಕೆ ಓಕೆ ಡಾಕ್ಟರ್, ತುಂಬಾ ಖುಷಿ ಆಯ್ತು ನಿಮ್ಮ ಮಾತುಗಳನ್ನ ಕೇಳಿ.
0: ಈಗ ಒಂದು ಲಾಸ್ಟ್ಲಿ 27ನೇ ತಾರೀಕು ಕೊನೆ ಭಾನುವಾರ KMC ಅವರ ಹತ್ರ ವರ್ಲ್ಡ್ ಹಾರ್ಟ್ ಡೇ ಪ್ರಯುಕ್ತದಲ್ಲಿ ಒಂದು ವಾಕಥಾನ್ ಉಂಟು. ಅದು ಬೆಳಿಗ್ಗೆ ಶುರು ಆಗ್ತದೆ, ಅದನ್ನ ಸರ್ಕ್ಯುಲೇಟ್ ಮಾಡ್ತೇವೆ ಮೀಡಿಯಾದಲ್ಲಿ, ಅದರಲ್ಲಿ ಆದಷ್ಟು ಜನ ಪಾರ್ಟಿಸಿಪೇಟ್ ಮಾಡಿ ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳ್ತಾರೆ.
1: ಓಕೆ, ಈ ತಿಂಗಳ ಕೊನೆಯ ಭಾನುವಾರ.
0: ಕೊನೆಯ ಭಾನುವಾರ.
1: ಓಕೆ ಓಕೆ ಡಾಕ್ಟರ್, ಈಗ ಕೊನೆಯದಾಗಿ ಈಗ ಇವತ್ತು ನಾವು ಕಿಡ್ನಿಗೆ ಸಂಬಂಧಪಟ್ಟು ಮಾತಾಡ್ತಿದ್ವಿ, ಅದರಲ್ಲೂ ಕೂಡ ಯುವಕರಲ್ಲಿ ಕಿಡ್ನಿ ಸಮಸ್ಯೆ ಹೆಚ್ಚಾಗ್ತಿದೆ ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಇಷ್ಟು ಮಾತಾಡ್ತಿದ್ವಿ. ಕೊನೆಯದಾಗಿ ನಮ್ಮ ಕೇಳುಗರಿಗೊಂದು ಸಂದೇಶವನ್ನು ನೀಡುತ್ತಿದ್ರೆ ಅಥವಾ ಒಂದು ಆರೋಗ್ಯದ ಸಲಹೆಯನ್ನು ನೀಡುತ್ತಿದ್ರೆ ಏನು ಹೇಳ್ತೀರಾ ಡಾಕ್ಟರ್?
0: ಮೊಬೈಲ್ ಯೂಸ್ ಅನ್ನು ಕಡಿಮೆ ಮಾಡಿ, ಕಂಠಾಶೆ ಮೊಬೈಲ್ ಯೂಸ್ ಅನ್ನು ಕಡಿಮೆ ಮಾಡಿ. ಬೈ ಚಾನ್ಸ್ ಅದು ಯೂಸ್ ಮಾಡೋ ಪ್ರಮೇಯ ಉಂಟು, ಅವಶ್ಯಕ ಉಂಟು ಅಂತಂದ್ರೆ ಅದು ಪರ್ಸೆಂಟೇಜ್ ಉಂಟಲ್ಲ, ಅದು ಎಲ್ಲ ಕಡೆ ಟ್ರಯಲ್ ಎಲ್ಲ ಕಡೆ ಉಂಟು. ಒಂದು 15% ಮೊಬೈಲ್ ಚಾರ್ಜ್ ಕಡಿಮೆ ಹೋಗುತ್ತೆ ನಿಮ್ದು ಅಂದ ತಕ್ಷಣ ದಯವಿಟ್ಟು ಚಾರ್ಜ್ ಮಾಡಿ. ಮೊದಲೇ ಮೊಮೆಂಟ್ ಅದು ಕಡಿಮೆ ಆದ ತಕ್ಷಣ ರೇಡಿಯೇಷನ್ ಎಕ್ಸ್ಪೋಜರ್ ಹೆವಿ ಆಗ್ತದೆ ಮೊದಲು. ಪ್ಲಸ್ ಇನ್ನು ಸಿಗ್ನಲ್ ರೆಗ್ಯುಲರ್ ಸಿಗದಿರೋ ಜಾಗದಲ್ಲಿ ಫೋನ್ ಸ್ವಿಚ್ ಆಫ್ ಮಾಡಿ ಮತ್ತೆ ಯೂಸ್ ಮಾಡೋದು ಉತ್ತಮ. ಟವರ್ ಕ್ಯಾಚ್ ಮಾಡ್ಲಿಕ್ಕೆ ಅಂತ ಹೈ ಎನರ್ಜಿನ ಮೊಬೈಲ್ಸ್ ಯೂಸ್ ಮಾಡ್ತದೆ, ಅದು ನಿಮಗೆ ಕ್ಯಾನ್ಸರ್ಸ್ ಬರ್ಲಿಕ್ಕೆಲ್ಲ ಕಾರಣ ಆಗ್ತದೆ. ಮೊದಲಲ್ಲಿ ಹೊರಗಡೆ ಫುಡ್ಸ್ ಬೇಡ, ಕಾರ್ಬೋನೇಟೆಡ್ ವಾಟರ್ಸ್ ಬೇಡ, ಡೀಪ್ ಫ್ರೈಡ್ ಐಟಮ್ಸ್ ಬೇಡ, ನಾನ್ ವೆಜ್ ಬೇಕಾ ತಿನ್ಲಿಕ್ಕೆ ಆಯ್ತು ಮನೇಲಿ ತಿನ್ಬೋದು, ಕರಿ ಮಾಡಿದ ಐಟಮ್ಸ್ ತಿನ್ಬೋದು ಮೊದಲಲ್ಲಿ, ಮತ್ತೆ ತಂದೂರಿ ಐಟಮ್ಸ್ ಮತ್ತೆ ಡೀಪ್ ಬ್ಲಾಕ್ ಆದ ಚಾರ್ಡ್ ಐಟಮ್ಸ್ ತಿನ್ನೋದು ಬೇಡ, ಆನ್ ಕೌಂಟರ್ ಮೆಡಿಸಿನ್ಸ್ ಬೇಡ. ಇಷ್ಟಿದ್ರೆ ನಿಮ್ಮ ಆರೋಗ್ಯ, ನೀರು 2 ಲೀಟರ್ ಕುಡಿದ್ರೆ ಅಷ್ಟು ಸಾಕು.
1: ಸಾಕು. ಓಕೆ ಓಕೆ ಡಾಕ್ಟರ್, ತುಂಬ ಚೆನ್ನಾಗಿ ಮಾಹಿತಿಯನ್ನು ನೀಡಿದಿರ. ಇಷ್ಟು ಹೊತ್ತು ಇಲ್ಲಿವರೆಗೆ ಬಂದು ಕಿಡ್ನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನೀಡಿದ ನಿಮಗೆ ತುಂಬ ಹೃದಯದ ಧನ್ಯವಾದಗಳನ್ನು ರೇಡಿಯೋ ಸಾರಂಗಡಿಯಿಂದ ಅರ್ಪಿಸ್ತಾ ಇದ್ದಾರೆ.
0: ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ಯುವಕರಲ್ಲಿ ಹೆಚ್ಚಾಗಿ ಕಂಡುಬರ್ತಾ ಇರುವಂತಹ ಮೂತ್ರಪಿಂಡದ ಸಮಸ್ಯೆಗಳು ಅನ್ನುವಂಥ ವಿಷಯಕ್ಕೆ ಸಂಬಂಧಪಟ್ಟು ಡಾಕ್ಟರ್ KN ಸನ್ಮಾನ್ ಅವರು ನಮ್ಮ ಜೊತೆ ಮಾಹಿತಿಯನ್ನು ನೀಡಿದರು. KMC ಆಸ್ಪತ್ರೆ ಜ್ಯೋತಿ ಇಲ್ಲಿಯ ಪ್ರೊಫೆಸರ್ ಹಾಗೂ HOD ಯುರಾಲಜಿ ಡಿಪಾರ್ಟ್ಮೆಂಟ್ನ HOD ಆಗಿರುವಂತಹ KN ಸನ್ಮಾನ್ ಅವರು ಸಾಕಷ್ಟು ಮಾಹಿತಿಯನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನೀಡಿದ್ದಾರೆ. ನಿಮಗೂ ಕೂಡ ಇದು ಒಂದಿಷ್ಟು ಉಪಯೋಗ ಆಗಿರಬಹುದು ಅಂತ ಅಂದ್ಕೊಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಇದು ಹಲೋ ಡಾಕ್ಟರ್ ನೇರ ಪ್ರಸಾರದ ಕಾರ್ಯಕ್ರಮ KMC ಆಸ್ಪತ್ರೆಯ ಸಹಯೋಗದಲ್ಲಿ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಸಿಗೋಣ. ಅಲ್ಲಿವರೆಗೂ ಕೇಳ್ತಾ ಇರಿ ರೇಡಿಯೋ ಸಾರಂಗ್ 107.8 FM. ಇದು ಬಣ್ಣ ಬಣ್ಣದ ಬದುಕು.
5: The early years of life determine how much a child will develop mentally and how far they will progress in life. At our Anganwadis, children grow and develop with proper nutrition, plenty of love, fresh hot meals and learning through play. At the same time, under the Pradhan Mantri Matru Vandana Yojana, the eligible financial assistance is being deposited directly into mothers' bank accounts, ensuring safe motherhood. With the result of Hamari Anganwadi, Hamari Zimmedari, the 9th Rashtriya Poshan Maah is being celebrated from 9th September 2026 to 8th October 2026.
6: Desh ke har gareeb, har vyakti tak poshan pahunchana bhi सरकार की प्राथमिकता है.
5: कनेक्ट विद योर नियरेस्ट आंगनबाड़ी टुडे, बिकॉज हमारी आंगनबाड़ी है हमारी जिम्मेदारी.

0: ಹಲೋ ಹಾಯ್ ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಕೇಳುಗರೆ, ಈ ದಿನದ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನಿದ್ದೀನಿ ಆರ್ಜೆ ಎಡ್ವರ್ಡ್. ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಕೇಳುಗರೆ, ಇವತ್ತಿನ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಓರ್ವ ಅತಿಥಿ ಕೂಡ ಈಗಾಗಲೇ ನಮ್ಮ ಸ್ಟುಡಿಯೋದಲ್ಲಿ ಹಾಜರಿದ್ದಾರೆ. ಇವರು ಕವಯಿತ್ರಿ ಹಾಗೂ ಲೇಖಕಿ ಪ್ರಿಯಾ ಬಾಯಾರ್. ಇವರು ನಮ್ಮ ಸಾರಂಗನ ನಿತ್ಯ ಕೇಳುಗರು ಕೂಡ, ಹಾಗೆ ಹಲವಾರು ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. ಬೆಳಕು ಸಾಹಿತ್ಯ ಸಮ್ಮೇಳನದಲ್ಲಿ ಇವರು ರಾಷ್ಟ್ರಮಟ್ಟದ ಸಾಹಿತ್ಯ ರತ್ನ ಪ್ರಶಸ್ತಿ ಪಡೆದಿದ್ದಾರೆ. ಬಳ್ಳಾರಿಯಲ್ಲಿ ನಡೆದಂಥ ಸಮ್ಮೇಳನದಲ್ಲಿ ಕಾಯಕ ವಿಭೂಷಣ ಪ್ರಶಸ್ತಿ ಪಡೆದಿದ್ದಾರೆ. ಹಾಗೆ 2024ರಲ್ಲಿ ಕಾಸರಗೋಡಿನಲ್ಲಿ ದಸರಾ ಸಾಧಕ ಪ್ರಶಸ್ತಿ ಕೂಡ ಪಡೆದಿದ್ದಾರೆ. ಲೇಖನ ಹಲವಾರು ಪತ್ರಿಕೆಗಳಲ್ಲಿ ಬರೆದಿದ್ದಾರೆ. ಕರಾವಳ್, ಪೂವರಿ, ತುಳು ಪತ್ರಿಕೆ, ಪೊಸಾಡಿ ಗುಂಪೆ ಮುಂತಾದ ಪತ್ರಿಕೆಯಲ್ಲಿ ಇವರ ಹಲವಾರು ಲೇಖನಗಳು ಪ್ರಕಟವಾಗಿವೆ. ಮತ್ತೊಂದು ವಿಶೇಷ ಅಂದರೆ ಇವರು ನಮ್ಮ ಮಂಗಳೂರಿನಲ್ಲಿ ಮರಿಯಾ ಸಭಾಂಗಣದಲ್ಲಿ ಭಾವೈಕ್ಯತ ಕಾವ್ಯ ಸಿರಿ ಪ್ರಶಸ್ತಿ ಕೂಡ ಅದು ಮುಖ್ಯವಾದದ್ದು. ಈಗ ನಮ್ಮ ಸಾರಂಗಿಗೆ ಬಂದಿದ್ದಾರೆ. ಇವರು ಸಾರಂಗಿಗೆ ಹಿಂದೆ ಭೇಟಿ ನೀಡಿದ್ರು, ಆದರೆ ಇವತ್ತು ಎಷ್ಟು ವರ್ಷದ ನಂತರ ಸಾರಂಗಿಗೆ ಒಂದು ಅತಿಥಿಯಾಗಿ ಬಂದಿದ್ದಾರೆ. ಇವರ ಬಗ್ಗೆ ಇನ್ನಷ್ಟು ಹೇಳೋದಾದರೆ, ಸೀತಂಗೋಳಿ ಪುದರ್ದೀತಿ ಕಲಾವಿದರು ಈ ನಾಟಕ ತಂಡದಲ್ಲಿ ಇವರು ಈಗ ಕಲಾವಿದೆಯಾಗಿ ಕಲಾ ಸೇವೆ ಮಾಡ್ತಾ ಇದ್ದಾರೆ. ಹಾಗೆ ದೇವಿ ಪ್ರಸಾದ್ ಮಾವೆ ಆಸ್ಪತ್ರೆ ಉಪ್ಪಳ ಇಲ್ಲಿ ಸ್ಟಾಫ್ ನರ್ಸ್ ಆಗಿ ತಮ್ಮ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವರು ಸಾರಂಗಿನ ನಿತ್ಯ ಕೇಳುಗರು, ಹಾಗೆ ಪತ್ರ ಮಿತ್ರರು ಕೂಡ ಆಗಿದ್ದಾರೆ. ಇವತ್ತು ನಮ್ಮ ಕೇಳುಗರೊಂದಿಗೆ ಕೇಳುಗರು ನಡೆಸುವ ಹೃದಯ ರಾಗ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಾದಂಥ ಪ್ರಿಯಾ ಬಾಯಾರ್ ಇವರ ಜೊತೆ ನೀವು ಕೂಡ ಮಾತಾಡಬೇಕು, ಮಾತಾಡಬೇಕಾದ್ರೆ ಕರೆ ಮಾಡಬೇಕು. ಹಾಗೆ ಪ್ರಿಯಾ ಬಾಯಾರ್ ಅವರೇ, ಇವತ್ತಿನ ಹೃದಯ ರಾಗ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆ ಆತ್ಮೀಯ ಸ್ವಾಗತ. ಹೇಗಿದ್ರಿ? ಉಪ್ಪಳದಿಂದ ಬಾಯರಿಂದ ಬಂದಿದ್ರಿ, ಇವತ್ತು ರಜಾ ಹಾಕೊಂಡು ಬಂದಿದ್ರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ. ಯಾಕಂದ್ರೆ ನಾನು ಕಳೆದ ತಿಂಗಳಲ್ಲಿ ನಿಮ್ಮನ್ನು ಸಂಪರ್ಕಿಸಿದ್ದೆ, ಅವಾಗ ಹೇಳಿದ್ರಿ ನಾನು ಬರುವ ತಿಂಗಳು ಖಂಡಿತ ಬರ್ತೇನೆ, ಮಾತಿನಂತೆ ತಪ್ಪದೆ ಬಂದಿದ್ದೀರಿ. ಹಾಗೆಂದ್ರೆ ನಿಮ್ಮನ್ನು ನಂಬಹುದು ನಮ್ಮಲ್ವಾ? ಕೆಲವರಂತೂ ಮಾತಿಗೆ ತಪ್ಪುದು ಜಾಸ್ತಿ. ಅಂದರೆ ಬರ್ತೇನಂತ ಹೇಳ್ಕೊಂಡು ಪೋಸ್ಟರ್ ಎಲ್ಲ ಆದ ನಂತರ ತಪ್ಪಿಸ್ಕೊಳ್ಳೋರು ಇದ್ದಾರೆ. ಪರವಾಗಿಲ್ಲ, ಇವತ್ತು ಭಾಳ ಸಮಯದ ಬಳಿಕ ಸಾರಂಗಿಗೆ ಬಂದಿದ್ದೀರಿ. ಒಂದು ರೀತಿಯಲ್ಲ ಈಗ ನೀವು ಹೊಸ ವಾತಾವರಣದಲ್ಲಿ ಇದ್ದೀರಿ, ಯಾಕಂದ್ರೆ ಹಿಂದೆ ನೋಡಿದ ಸಾರಂಗ ಮತ್ತೆ ಈಗ ಕೆಲವೊಂದು ವ್ಯತ್ಯಾಸಗಳಿವೆ. ಏನು ಹೇಳ್ತೀರಿ ಈ ಸಾರಂಗಿಗೆ ಬಂದು ಏನಾಯ್ತು ಹೇಳಿ ಮೊದಲಿಗೆ, ಇಲ್ಲಿ ಬಂದಾಗ ಹೇಗೆ?
1: ತುಂಬಾ ಖುಷಿಯಾಗಿದೆ ಸರ್, ಇಲ್ಲಿ ವಾತಾವರಣ ನೋಡಿ ತುಂಬಾ ಖುಷಿ ಆಗ್ತದೆ. ಮತ್ತೆ ಪ್ರಕೃತಿಯ ಮಾತೆಯ ಮಡಿರು ಕೂಡ ಹೌದು. ಇವತ್ತು ಮೊದಲಿಗಿಂತ ತುಂಬಾ ಚೇಂಜಸ್ ಆಗಿದೆ.
0: ಅವಾಗ ಇದ್ದಂತ ವಾತಾವರಣ ಬದಲಾಗಿದೆ, ಸ್ವಲ್ಪ ಚೇಂಜ್ ಆಗಿದೆ ಅಂತ ಹೇಳ್ತಾ ಇದ್ರಿ. ಸೊ ನಿಮ್ಮ ಒಂದು ಸಾರಂಗ ಹಿಂದೆ ಕೇಳುವಾಗ ಹೇಗಿತ್ತು?
1: ತುಂಬಾ ಖುಷಿ ಆಗ್ತಿತ್ತು ಸರ್, ಯಾಕಂದ್ರೆ ನಾವು ಎಲ್ಲರೂ ಸೇರಿ ಪಕ್ಕದವ್ರ ಮನೆಯಲ್ಲ ಒಟ್ಟಾಗಿ ಸೇರಿ ಕೇಳ್ತಿದ್ದೆವು. ಈಗ ಸಮಯದ ಅಭಾವದಿಂದ ನಂಗೆ ಕೇಳಲಿಕ್ಕೆ ಸಾಧ್ಯ ಆಗ್ತಿಲ್ಲ.
0: ಕೆಲಸದ ಒತ್ತಡ.
1: ಹೌದು, ಕೆಲಸದ ಒತ್ತಡ. ಮತ್ತೆ ಪತ್ರ ಕೂಡ ಬರೆಯುತ್ತಿದ್ದೆ, ಅದು ಕೂಡ ಈಗ ಸಾಧ್ಯ ಆಗ್ತಿಲ್ಲ. ಅಂದ್ರೆ ಬೆಳಗ್ಗೆ ನಾನು 8 ಗಂಟೆಗೆ ಡ್ಯೂಟಿಗೆ ಹೊರಟ್ರೆ ಮತ್ತೆ ಸಾಯಂಕಾಲ 8 ಗಂಟೆಗೆ ಮನೆಗೆ ರೀಚ್ ಆಗ್ತಿದ್ದೇನೆ. ಹಾಗೆ ಪ್ರೋಗ್ರಾಮ್ ಅನ್ನು ಕೇಳೋಕೆ ಸಾಧ್ಯವಾಗ್ತಿಲ್ಲ.
0: ಮನೆಯಲ್ಲಿ
1: ಅಪ್ಪ ಕೇಳ್ತಿದ್ದಾರೆ, ಬೆಳಗ್ಗೆಯಿಂದ ಸ್ಟಾರ್ಟ್ ಆಗ್ತದೆ ಕಾರ್ಯಕ್ರಮ, ರಾತ್ರಿ ಕೂಡ ಅದೇ ಕೇಳ್ತಾ ಇರ್ತಾರೆ.
0: ಒಮ್ಮೊಮ್ಮೆ ಕೇಳ್ತೀರಿ?
1: ಕೇಳ್ತೇನೆ, ರಾತ್ರಿ ಹೊತ್ತಲ್ಲೂ ಹೋಗಿ ಕೇಳ್ತೇನೆ. 8 ಗಂಟೆಗೆ ಯಕ್ಷಗಾನ ಕಾರ್ಯಕ್ರಮ ಕೇಳ್ತೇನೆ. ನಾನು ರೇಡಿಯೋ ಸಾರಿಂಗಿಂದಲೇ ನನ್ನ ಕವನ ಬರೆಯೋದು ಕಲ್ತುಕೊಂಡೆ. ಮೊದಲು ಇಲ್ಲಿ ಆಡು ಆಟ ಆಡು ಕಾರ್ಯಕ್ರಮ ಇತ್ತು, ನಂತರ ಹೃದಯ ರಾಗ ಕಾರ್ಯಕ್ರಮ ಇತ್ತು. ಅದರಲ್ಲಿ ಕೆಲವೊಂದು ಕಾನ್ಸೆಪ್ಟ್ ಕೊಡ್ತಾ ಇದ್ರು, ಅದರಿಂದ ಮೂಲಕ ನಾನು ಒಂದೊಂದು ಕವನ ಬರಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಕವನ ಬರೆದು ಹೋದ್ ಮತ್ತೆ ಲೇಖನ ಬರೆಯೋಕೆ ಸ್ಟಾರ್ಟ್ ಮಾಡಿದೆ. ಮತ್ತೆ ಕವನ ಬರ್ದೆ, ಕತೆ ಬರ್ದೆ. ಇದಕ್ಕೆಲ್ಲ ಸ್ಫೂರ್ತಿ ಅಂತ ಹೇಳಿದ್ರೆ ನಂಗೆ ರೇಡಿಯೋ ಸಾರಂಗ್ ಅಂತಲೇ ಹೇಳ್ಬಹುದು.
0: ಒಂದು ರೀತಿಯಲ್ಲಿ ಕವಿತೆ ಬರೆಯಲಿಕ್ಕೂ ಕತೆ ಬರೆಯಲಿಕ್ಕೂ ಸಾರಂಗೆ ಕಲಿಸಿತ್ತು ನಿಮಗೆ. ಈಗ ಒಮ್ಮೊಮ್ಮೆ ಹಾಡು ಹಾಡ್ತೀರಿ ಅಲ್ವಾ? ಅದು ಹಾಡೋಕೆ ಕೂಡ.
1: ಹಾಗೆ
0: ಒಟ್ಟಿನಲ್ಲಿ ಸಾರಂಗ್ ಕೇಳಿದ ನಂತರ ನಿಮ್ಮಲ್ಲಿ ತುಂಬಾ ಬದಲಾವಣೆ ಆಗಿದೆ. ಎಷ್ಟು ವರ್ಷ ಆಯ್ತು ಒಂದು ಸಾರಂಗ್ ಕೇಳ್ಕೊಂಡು? 10 ವರ್ಷ ಆಗಬಹುದು. ಇಪ್ಪತ್ತು ವರ್ಷದಿಂದ ಕೇಳ್ತಾ ಇದ್ದೀರಿ. ಸರಿ, ಓಕೆ. ನೀವು ಬರೆದಂಥ ಆವಾಗ ತುಂಬ ಪತ್ರ ಬರೀತಾ ಇದ್ರಿ. ಒಂದೆರಡು ಮೂರು ಪತ್ರಗಳು ನಮಗೆ ಸಿಕ್ಕಿದೆ, ನನ್ನ ಕೈಯಲ್ಲಿ ಹುಡುಕಿ ಇಟ್ಕೊಂಡಿದ್ದೀನಿ. ಅದನ್ನು ಮತ್ತೆ ಹೇಳ್ತೀನಿ, ಯಾವೆಲ್ಲ ವಿಷಯದ ಬಗ್ಗೆ ಬರೆದಿದ್ದೀರಿ ಅನ್ನೋದ್ರ ಬಗ್ಗೆ. ಕವಿಗೋಷ್ಠಿಗಳಲ್ಲಿ ಹಲವಾರು ಕಡೆ ಭಾಗವಹಿಸಿದ್ದೀರಿ. ಅದೇ ನೀವು ಹೇಳಿದಾಗೆ ರಾಷ್ಟ್ರಮಟ್ಟದ ಒಂದು ಸಾಹಿತ್ಯ ರತ್ನ ಪ್ರಶಸ್ತಿ ಕೂಡ ಪಡೆದಿದ್ದೀರಿ ರಾಯಚೂರಿನಲ್ಲಿ, ಮತ್ತು ಬಳ್ಳಾರಿಯಲ್ಲಿ ಕೂಡ ಒಂದು ಪ್ರಶಸ್ತಿ ಪಡೆದಿದ್ದೀರಿ. ಹಾಗೆ ಮಂಗಳೂರಿನಲ್ಲಿ ಭಾವೈಕ್ಯತಾ ಕಾವ್ಯ ಸಿರಿ ಪ್ರಶಸ್ತಿ ಕೂಡ ಪಡೆದಿದ್ದೀರಿ. ಈ ಕವಿಗೋಷ್ಠಿಯಲ್ಲೆಲ್ಲ ಕನ್ನಡ ಮತ್ತು ತುಳು ಭಾಷೆಯಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸ್ತಾ ಇದ್ದೀರಿ. ಕವಿಗೋಷ್ಠಿಯಲ್ಲಿ ಎಲ್ಲೆಲ್ಲ ನಿಮ್ದೇ ಒಂದು ತಂಡ ಇದೆ?
1: ಇಲ್ಲ,
0: ಕಾಸರಗೋಡಿನಲ್ಲಿ ಬರೆದಿದ್ದೀರಿ. ಅದು ನೀವೇ ರಚನೆ ಮಾಡಿದ್ದು ಮತ್ತೆ ನೀವೇ ಹಾಡನ್ನೆಲ್ಲ
1: ರಚನೆ ಮಾಡಿದ್ದು? ನಾನು ಅದನ್ನು ಹಾಡಿದ್ದು ನಮ್ಮ ಇವರು ಸತೀಶ್ ಕಯ್ಯಾರ್ ಅವರ ಮೂಲಕ ಹಾಡು ಹಾಡಿಸಿದ್ದೇನೆ.
0: ಮತ್ತೆ ನಿರ್ಮಾಣ ಮಾಡಿದ್ದು ನೀವೇ ಮಾಡಿದ್ದು? ಅದು ಏನು ಗಾಳಿ ಆಡ್ತಾರೆ
1: ಸತ್ಯಗಳು
0: ಅಂತ ಒಂದು ಒಂದು ಹಾಡನ್ನು ಕೂಡ ಬರೆದಿದ್ದೆ. ಹಲವಾರು ಲೇಖನಗಳನ್ನು ಬರೆದಿದ್ದೀರಿ, ಕಾರಾವಳು ಮತ್ತೆ ಪೂವರಿ ತುಳು ಪತ್ರಿಕೆಯಲ್ಲಿ ಮತ್ತೆ ಹಲವಾರು ಪತ್ರಿಕೆಗಳಲ್ಲಿ ಬರೆದಿದ್ದೀರಿ.
1: ಮಾದಕ ಮುಕ್ತ ಸಮಾಜ ಎನ್ನುವ ಶೀರ್ಷಿಕೆಯಲ್ಲಿ ಒಂದು ಕವನ ಲೇಖನ ಬರೆದಿದ್ದೇನೆ. ಮತ್ತೆ ಬದುಕು ಬಲಿಯಾಯಿನ ಬದುಕು ಅದರ ಕುರಿತು ಕೂಡ ವರದಕ್ಷಿಣೆ ಕುರಿತು ಕೂಡ ಒಂದು ಲೇಖನ ಬರ್ತಿದ್ದೇನೆ. ಮತ್ತೆ ಮಾನೆಮಿದ ಪೀಲಿ ಅದರ ವಿಷಯದಲ್ಲೂ ಕೂಡ ಲೇಖನ ಬರ್ತಿದ್ದೇನೆ.
0: ಓಕೆ, ಒಂದು ಕವಿತೆ ವಾಚನ ಮಾಡೋದಾದ್ರೆ ಯಾವ ಕವಿತೆ? ತುಳು ಕವಿತೆ ಇದೆ. ತುಳುವಿನಲ್ಲಿ ತುಂಬಾ ಚೆನ್ನಾಗಿ ಬರೀತೀರಿ ನೀವು ಅಲ್ವಾ? ಸರಿ, ಯಾವ ಕವಿತೆ ವಾಚನ?
1: ತುಳುನಾಡದ ಪೊರ್ಲು ಅಂತ ಹೇಳಿ.
0: ತುಳುನಾಡದ ಪೊರ್ಲು.
1: ಪರಶುರಾಮ ಕುಳರಿ ಸೃಷ್ಟಿದ ನಾಡಿಯೇ, ಅವ್ವೆ ನಮ್ಮ ಕಲೆ ಸಂಸ್ಕೃತಿನ ದಿರ್ತ ಪತ್ತಿ ನಾಡಿಯೇ. ಪರಶುರಾಮ ಕುಳರಿ ಸೃಷ್ಟಿ ನಾಡಿಯೇ, ಅವ್ವೆ ನಮ್ಮ ಕಲೆ ಸಂಸ್ಕೃತಿನ ದಿರ್ತ ಪತ್ತಿ ನಾಡಿಯೇ. ತಾರೆ ಬಾರೆ ಕಂಡ ತೋಟ ಬೆನ್ನಿ ಬೆನ್ಪಿ ಜನಕುಲು, ಪಚ್ಚೆ ಪಜಿರು ಕಾಡಗುಡ್ಡೆ ತುಳು ಅಪ್ಪೆನವರಕುಲು. ತಾರೆ ಬಾರೆ ಕಂಡ ತೋಟ ಬೆನ್ನಿ ಬೆನ್ಪಿ ಜನಕುಲು, ಪಚ್ಚೆ ಪಜಿರು ಕಾಡಗುಡ್ಡೆ ತುಳು ಅಪ್ಪೆನವರಕುಲು. ಕನ್ನ ನೆಲಿಕೆ ತೂದು ಸಬಿಕೋ ಬಲೆ ಎಂಕ್ಲೆನ ಊರುಗು, ಕನ್ನ ನೆಲಿಕೆ ತೂದು ಸಬಿಕೋ ಬಲೆ ಎಂಕ್ಲೆನ ಊರುಗು. ಗಂಧ ಪರಡು ಪುರ್ಪ ಅರಳಿ ತುಳುವ ನಾಡದ ತೋಟುಗು, ಗಂಧ ಪರಡು ಪುರ್ಪ ಅರಳಿ ತುಳುವ ನಾಡದ ತೋಟುಗು. ಆಟಭೂತ ಕಲಂದೆ ಜೋಗಿ ಬನ್ನ ಬನ್ನದ ಏಸಲು, ಆಟಭೂತ ಕಲಂದೆ ಜೋಗಿ ಬನ್ನ ಬನ್ನದ ಏಸಲು. ಕತೆ ಕಬಿದ ಪಾರ್ದನ ಗೊಬ್ಬು ತುಳು ನಾಡದ ಕಲಿಗುಲು, ಕತೆ ಕಬಿತೆ ಪಾರ್ದನ ಗೊಬ್ಬು ತುಳು ನಾಡದ ಕಲಿಕುಲು. ಬಲೆಯಮೆಲ್ಲ ಜಾಲ ಜತದು ಪೊಲ್ಲ ಐಸಿರಿ ತೂಯರೆ, ಬಲೆಯಮೆಲ್ಲ ಜಾಲ ಜತದು ಪೊಲ್ಲ ಐಸಿರಿನ ತೂಯರೆ. ಎತ್ತೆನು ಬುಡುದು ತೆಲಿತು ನಲಿತು ಮನಸ್ಸು ಚಲ್ಮನೆ ಮಲ್ಪರೆ, ಎತ್ತೆನು ಬುಡುದು ತೆಲಿತು ನಲಿತು ಮನಸ್ಸು ಚಲ್ಮನೆ ಮಲ್ಪರೆ.
0: ಬಾರಿ ಪುರುಳದ ಒಂಜಿ ಕವಿತೆಯನ್ನು ಓದಿಯರು. ಒಂದು ಮಾತ ಕವಿತೆ ನಮ್ಮ ತುಳು ಮನ್ನದ ಒಂಜಿ ಹೆಂಚಿನ ಆಯ್ತಾ ಪೆರ್ಮೆನ್ ಪನ್ಪುಂಡು. ಆ ತುಳು ಮನ್ನದ ಒಂಜಿ ಮೂರಿ ಪನ್ಪ ಒಂಜಿ ಮನ್ನದ ವಾಸನೆ ಮನ್ನದ ಒಂಜಿ ಉಂಡು ಐಟ್ ಅಂಚ ಈ ತುಳುತ್ತ ಬಗ್ಗೆ ಪನ್ಪುನಾಂಡ. ಈ ಮತ ಕೆಲವಾತ ಶಬ್ದಗಳು ಮತ ಇರು ಗಳಸಿಯರ್ ಎಂಚ ಈ ಪದಕುಲು
1: ಮನಸ್ಸಿಗೆ ಕೆಲವೊಂದು ಪತ್ರಿಕೆ ಓದುದು ಅಯ್ಯ ವಿಷಯ ತೆರೆಯೊಂದೆ ತೆರೆಯೊಂದೆ ಜಾಸ್ತಿ ಅದು ನಮ್ಮ ಪತ್ರಿಕೆ ನೇಮಪುರ ಓದುನ ಐಟ್ ನಮಕು ಅಯ್ಯ ವಿಷಯ
0: ಗೊತ್ತಾ ಹಿರಿಯಕ್ಕಳು ಪಾತ್ರನ ಪಾತ್ರನ ಮತ ಗೆ ನೋಡ್ದೆ ತೊಂದು ಮತ
1: ಅಕಲ ಶಬ್ದಗಳ ಸುನಂದು ಐಟ್ ನಮಕು ಬರೆಯಲ ಸಾಧ್ಯ ಅಪ್ಪನು ನಿನ್ನ ಜೋಡಣೆ ಅಂತ ಪೇರ ಅಪ್ಪನು ಪದಕುಲು ನಮಕು.
0: ಸರಿ, ಒಂಜಿ ಈರ್ ಬರತಿನ ಗಾಳಿ ಅಡ್ಕದ ಸತ್ಯರು ಈ ಪದವನ್ನು ಕೇಂದ್ರ ಬರುತ್ತೆ.

0: ಅಂತ ಹೇಳ್ಬೋದು. ಹಾಗೆಯೇ ಪ್ರಿಯ ಬಾಯರವರೇ, ನೀವು ಈಗಾಗಲೇ ಒಂದು ಹಾಡನ್ನು, ನೀವು ಬರೆದ ಹಾಡನ್ನು ಪ್ರಸಾರ ಮಾಡಿದ್ದೀವಿ. ಹೇಗೆ ಅದರ ನಿರ್ಮಾಣ ಮಾಡಿದ್ರಿ, ಹೇಗೆ, ಎಲ್ಲಿ, ಯಾವ ಸ್ಟುಡಿಯೋದಲ್ಲಿ ಅದು ರೆಕಾರ್ಡಿಂಗ್ ಆಯ್ತು?
1: ಅದು ಉಪ್ಪಳ,
0: ಉಪ್ಪಳದಲ್ಲಿ,
1: ಉಪ್ಪಳದಲ್ಲಿ ಸ್ಟುಡಿಯೋದಲ್ಲಿ ಮಾಡಿದ್ದೇವೆ.
0: ಹಾಗೆ ಹಾಗೆ ಈ ಹಾಡನ್ನು ಬರೆದಿದ್ರಿ, ತುಂಬಾ ಚೆನ್ನಾಗಿ ಒಂದು ಆ ಕ್ಷೇತ್ರದ ಬಗ್ಗೆ ಬರೆಯುವಂತ ಹಾಡು. ನಂತರ ಯಾರಾದರೂ ಹೇಳಿದ್ರ ಇನ್ನಷ್ಟು?
1: ಹೇಳಿದ್ದಾರೆ, ಬೇಕುರಿನ ಅವರು ಹೇಳಿದ್ದಾರೆ. ಅದನ್ನು ಆಲ್ರೆಡಿ ಬರ್ದ ಆಗಿದೆ, ಇನ್ನು ರೆಕಾರ್ಡ್ ಮಾಡ್ಲಿಕ್ಕೆ ಮಾತ್ರ ಉಂಟು ಬಾಕಿ. ಅದನ್ನು ಆಲ್ರೆಡಿ ನಾನು ಅವರು ಸತೀಶ್ ಕಯ್ಯರ್ ಅವರಲ್ಲಿ ಕೂಡ ಅದನ್ನೊಮ್ಮೆ ಸ್ಟೇಜ್ ಅಲ್ಲಿ ಆಡಿಸಿದ್ದೇನೆ, ಹಾಡಿದ್ದಾರೆ, ಚೆನ್ನಾಗಿದೆ. ಇನ್ನು ರೆಕಾರ್ಡ್ ಒಂದು ಬಾಕಿ ಇದೆ ಸರ್.
0: ಅದನ್ನು ನಿರ್ಮಾಣ ಮಾಡುವವರು ಕ್ಷೇತ್ರದವರು ಮಾಡ್ತಾರಾ?
1: ಹೌದು ಸರ್, ಮಾಡ್ತೇನೆ ಅಂತ ಅವ್ರು ಹೇಳಿದ್ದಾರೆ.
0: ಒಬ್ರು ಕಾಲರ್ ಇದ್ದಾರೆ. ಹಲೋ, ಒಬ್ರು ಕಾಲರ್ ಇದ್ದಾರೆ. ಹಲೋ
2: ಹಲೋ
0: ಹಲೋ, ನಮಸ್ತೆ.
2: ನಮಸ್ತೆ
0: ನಮಸ್ತೆ, ಯಾರು ಮಾತಾಡೋದು?
2: ಅಶೋಕ್ ಮಂಗಳದೇವಿ.
0: ಅಶೋಕ್ ಮಂಗಳದೇವಿ, ಹೇಳಿ ಅಶೋಕನ, ಮಾತಾಡಿ. ಹೌದು, ಪ್ರಿಯಾ ಬಾಯರ್ ಹಿಂದಿನ ಹಿಂದೆ ತುಂಬಾ ಪತ್ರ ಬರೀತಾ ಇದ್ರು,
2: ಮತ್ತೆ ಕಾಲ್ ಮಾಡ್ತಿದ್ರು.
0: ಮಾತಾಡಿ.
2: ಹಲೋ, ನಮಸ್ತೆ.
1: ನಮಸ್ತೆ ನಮಸ್ತೆ ಸರ್, ಹೇಳಿ.
2: ಬಂದು ತುಂಬಾ ಬರೀ ಸಂತೋಷ ಆಯ್ತು.
1: ಥ್ಯಾಂಕ್ ಯು ಸರ್.
2: ಅದಕ್ಕೆ ಸ್ಟುಡಿಯೋಗೆ ಎಲ್ಲರೂ ಬರಬೇಕು.
1: ಹೌದೌದು ಸರ್,
2: ಎಲ್ಲರಿಗೂ ನಮ್ಗೆಲ್ಲ ಮಾತಾಡ್ಲಿಕ್ಕೆ ಒಳ್ಳೆ ಆಗ್ತದೆ.
1: ಹೌದು,
2: ಒಂದು ವೇಳೆ ನಮ್ಮ ಮುಖ ನೋಡದಿದ್ರು ಮಾತಾಡ್ಲಿಕ್ಕೆ ಒಳ್ಳೆ ಆಗ್ತದೆ.
1: ಹೌದು ಸರ್.

0: ರಚಿಸಿದ ಕೇಳಿ ಒಳ್ಳೆದಿತ್ತು.
1: ಥ್ಯಾಂಕ್ ಯು ಸರ್.
0: ನೀವು ಅದು ಉಪ್ಪಳ ನರ್ಸಿಂಗ್ ಹೋಮ್ ಹೇಳಿದ್ದ?
1: ಹೌದೌದು.
0: ಹೌದಾ? ಅಲ್ಲಿ ಉಪ್ಪಳ ಗಿಟ್ಟದ ನನ್ನ ಅಣ್ಣನ ಅಂತಿದ್ದೆ.
1: ಹೌದಾ ಸರ್?
0: ಚಂದ್ರ, ನಿಮ್ಗೆ ಗೊತ್ತಿರ್ಬೋದು. ಹಾಗೆ ತುಂಬಾ ಸಂತೋಷ ಇದೆ ನೀವು ಬಂದ.
2: ಏನಾದ್ರೂ ಪ್ರಶ್ನೆ ಇದೆಯಾ?
0: ಪ್ರಶ್ನೆ ಅಂತ ಕೇಳೋದು ಎಲ್ಲ ತಿಳಿದವರು ಇರೋದು, ಯಾಕಂದ್ರೆ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು ತುಂಬಾ ಕಷ್ಟದ.
2: ಅದ ಕೇಳಿ, ಅದರ ಬಗ್ಗೆ ಕೇಳಿ, ಹೇಗೆ ನಿಭಾಯಿಸ್ತೀರಿ ಎಲ್ಲ ಪೇಷಂಟ್ ಗೆಲ್ಲ ನೋಡ್ಬೇಕಾದ್ರೆ ತುಂಬಾ ಪೇಷನ್ಸ್ ಕೊಡ್ಬೇಕಲ್ಲ.
0: ಅದೇ ಒಂದು ಆಸ್ಪತ್ರೆ ಬರುವ ಪೇಷಂಟ್ ಅವರು ಕೆಲವು ತರ ಇರ್ತಾರೆ.
1: ಹೌದು ಸರ್.
0: ಅದು ಅವರನ್ನ ಅವರು ಹೇಗೆ ನಿಭಾಯಿಸ್ತಾರೆ ಅಂತ ಅವರಿಗೆ ಗೊತ್ತು.
2: ಸರಿ, ಹೇಗೆ ನಿಭಾಯಿಸ್ತೀರಿ ಅಂತ ಹೇಳಿ.
0: ನಂಗೆ ಎಲ್ಲ ಸಾಧಾರಣ ವಿಷಯ ಗೊತ್ತುಂಟು ಆಸ್ಪತ್ರೆ ಅಂತ ಹೇಳಿ ಪ್ರಯೋಜನ ಇಲ್ಲ. ಆಸ್ಪತ್ರೆ ಹೋದಂತ ಒಂದು ಯಾವ ದೊಡ್ಡ ಪೇಷಂಟ್ ಬಂದ್ರು ಯಾವ ರೋಗಿಗಳು ಬಂದ್ರು ಅದು ನಾವು ಇದು ಮಾಡ್ಲೇಬೇಕು, ಅನುಸರಿಸ ಹೋಗ್ಲೇಬೇಕು.
2: ಸರಿ,
0: ಅದೇ ಅದೇ ಕಷ್ಟ ಅವರವರಿಗೆ ಗೊತ್ತು.
2: ಓಕೆ,
0: ಕೇಳೋರು ಇದ್ದಾರೆ ತುಂಬಾ ಜನ ಫೋನ್.
2: ಓಕೆ ಓಕೆ ಓಕೆ, ಧನ್ಯವಾದಗಳು. ಓಕೆ, ನಮ್ಮ ಅಶೋಕ್ ಮಂಗಳದೇವಿ ಅವರು ಕರೆ ಮಾಡಿ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಕೇಳುವಂಥದ್ದು, ಹೇಗೆ ಮನೆಯಲ್ಲಿರ್ತೀರಿ, ಒತ್ತಡದಲ್ಲಿ ಇರ್ತೀರಿ, ಮನೆ ಕೆಲಸ ಅದೆಲ್ಲ ಈಗ ನಿಭಾಯಿಸಬೇಕು ನೀವು, ಹೇಗೆ ಮತ್ತೆ ಆಸ್ಪತ್ರೆಯಲ್ಲಿ ಕೂಡ ಒತ್ತಡದನೇ ಕೆಲಸ ಹೇಗೆ ನಿಭಾಯಿಸ್ತೀರಿ ಅಂತ.
1: ಅಂದ್ರೆ ಅಲ್ಲಿ ಕೂಡ ನಾವು ಸಮಾಧಾನದಲ್ಲೇ ನಿಭಾಯಿಸಬೇಕು. ಮನೆಯದೆಲ್ಲ ಮನಸ್ಸಲ್ಲಿಟ್ಟು ಕೆಲಸ
2: ಮಾಡಿದ್ರೆ
1: ಬರ್ಬೇಕು, ಒಂದು ಜೀವದ ಉಳಿವಿಗಾಗಿ ಮಾಡುವಂತ ಕೆಲಸವನ್ನು.
2: ಈ ಕೆಲಸ ಮಾಡೋಕೆ ನಿಮ್ಗೆ
1: ಒಂದು ಸೇವೆ ಮಾಡೋದಂತ ಅರ್ಥ ಉಂಟು.
2: ಸೇವೆ ಮಾಡೋದಂತ ಅಷ್ಟೊಂದು ಸೇವೆ ಅಂತ ತಿಳ್ಕೊಂಡ್ರೆ ಅದರಲ್ಲಿ ನಮ್ಗೆ ಪ್ರೀತಿಯಿಂದ ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ.
3: ಹಲೋ, ನಮಸ್ತೆ.
2: ನಮಸ್ತೆ ನಮಸ್ತೆ,
3: ನಾನು ಕೊಟ್ಟಾಯದಿಂದ
2: ಕುಸುಮಾಕರಣ.
3: ನಮಸ್ತೆ ಮೇಡಮ್.
1: ನಮಸ್ತೆ ನಮಸ್ತೆ ಸರ.
3: ನಾನು ಕೊಟ್ಟಾದ ಕೂಸಜ್ಜಿ.
1: ಕೂಸಜ್ಜಿ, ಹೌದು ಸರ್, ಗೊತ್ತಾಯ್ತು.
2: ಒಂದು ವಾಯ್ಸ್ ತೆಗೀರಿ, ಕೂಸಜ್ಜಿ ಕೂಸಜ್ಜಿ ಕೂಸಜ್ಜಿ ಇಲ್ಲೇ ವಾಯ್ಸ್ ಅಲ್ಲಿ ಮಾತಾಡಿ ಅಂತ.
3: ಮತ್ತೆ ಸ್ವಲ್ಪ ಮತ್ತೆ ಲಾಸ್ಟಿಗೆ ಮಾತಾಡಿ.
2: ಲಾಸ್ಟ್,
3: ಇದು ನಿಮ್ಮ ಹಾಡು ಮೊನ್ನೆ ಕೂಡ ಒಮ್ಮೆ ಕೇಳಿದೆ ಸರ್. ಕೇಳಿದೆ ಬರುವಾಗ.
1: ಹೌದು,
3: ಅವ್ರು ಹೇಳಿದ್ರು ನಿಮ್ಮ ಹೆಸರು ಹೀಗೆ ಹೀಗೆ ಅವರು ಬರ್ದ. ಅದು ಹೌದು, ಒಳ್ಳೇದಾಗಿದೆ ತುಂಬಾ.
1: ಓಕೆ ಸರ್, ಥ್ಯಾಂಕ್ ಯು.
3: ನೀವು ಈಗ ಅದು ಲೆಟರ್ ಎಲ್ಲ ಬರೆಯುವಾಗ ಒಂದು ಬರ್ತಾ ಇದ್ರೆ ಎಂತಲ್ಲೂ ನೆನಪರೋದಿಲ್ಲ ಬಾನುಲಿ ಸಾಕಿ ಎಂತ.
1: ಹೌದು, ಬಾನುಲಿ ಸಾಕಿ.
3: ಹೌದಾ? ಹೌದೌದು, ಈಗ ನೆನಪು ಬರ್ತದೆ, ತುಂಬಾ ಲೆಟರ್ ಬರ್ತಾ ಇತ್ತು ನಿಮ್ಗೆ.
1: ಹೌದು ಸರ್, ಈಗ ಬಿಡುವಿಲ್ಲ, ಹಾಗೆ ಬರ್ಲಿಕ್ಕೆ ಆಗುದಿಲ್ಲ.
3: ಹೌದು ಹೇಳಿದ್ರಿ ನೀವು. ಹೌದೌದು, ಆಗುದಿಲ್ಲಪ್ಪ, ಡ್ಯೂಟಿ ಎಲ್ಲ ಒಮ್ಮೆ ಡೇ ನೈಟ್ ಅಲ್ಲಿ ಇರುವಾಗ.
1: ಹೌದು,
3: ಆಗುದಿಲ್ಲಲ್ಲ.
1: ಹೌದು ಸರ್.
3: ನೀವು ಲೇಖನ ಪ್ರಿಯ, ಕವಿತೆ ಪ್ರಿಯ, ಹಾಡು ಪ್ರಿಯ, ತಾರಂಗ ಪ್ರಿಯ, ಇವರೇ ನಮ್ಮ ಎಲ್ಲರ ನೆಚ್ಚಿನ ಪ್ರಿಯ.
2: ಎಲ್ಲ ಫ್ರೀ ಇದ್ದರಿಂದ ಎಲ್ಲ ಫ್ರೀಯ.
3: ಹೌದು,
2: ಆದ್ರೆ ಅವರು ಫ್ರೀ ಮಾತ್ರ ಇಲ್ಲ, ಬಿಸಿ ಇದ್ದಾರೆ.
3: ಅದು ಪಿರಿಯ, ಅದು ಸ್ವಲ್ಪ ಪಿರಿಯ,
2: ಬಿಸಿ ಇದ್ದಾರೆ.
3: ನಾವು ಯಾವ್ದು ನೋಡಿದೆ ಆಗ ಎಲ್ಲಿ ವರ್ಕ್ ಆಡಿಯ ಅವರ ಯಾರ ಮದುವೆಗೆ ಬರುವಾಗ ಒಮ್ಮೆ ನೋಡಿದ್ದು ನೆನಪು ನಿಮ್ಮನ್ನು.
1: ಹೌದು ಸರ್, ಅವರ ಅಕ್ಕನ ಮದುವೆಗೆ ಬಂದಾಗ.
2: ದಾಮೋದರ ವರ್ಕ್ ಆಡಿ
3: ಆಗ್ಲೇ ಸಂತೋಷ ಆಯ್ತು, ಬಂದಾಗ ತುಂಬಾ ಖುಷಿ ಆಯ್ತು.
2: ಧನ್ಯವಾದಗಳು. ಓಕೆ, ನಮ್ಮ ಕುಸುಮಾಕರ ಕೊಟ್ಟಾರ ಅವರು ಹೇಳಿದ್ರು ಹಿಂದೆ ಎಲ್ಲ ಪತ್ರ ಬರೀತಾ ಇದ್ದೀರಿ ಅಂತ. ನೋಡೋಣ ಏನೆಲ್ಲ ಪತ್ರ ಬರೀತಾ ಇದ್ರೆ, ಒಂದೆರಡು ಮೂರು ಪತ್ರಗಳಿವೆ. ಅಂದ್ರೆ ಸ್ವಲ್ಪ ಮೇಲಿಂದ ಮೇಲೆಗೆ ಹೇಳಿದಾದ್ರೆ, ನೀವು ಪತ್ರ ಬರೀತಾ ಇರುವಂತ ಒಕ್ಕಣಿಗೆ ಹೇಗಿರ್ತಂದ್ರೆ, ಹಾಯಿ ನಲ್ಮೆಯ ಭಾವನಾ, ಸಾರಂಗಣ ಭಾವನಾ ಅಂತ ಕರೀತಾ ಇದ್ರಿ, ನೀನು ಕ್ಷೇಮವೆಂದು ನಂಬಿದ್ದೇನೆ. ಓಕೆ, ಯಾಕೆ ಭಾವನಾ ಅಂತ ಕರೀತಾ ಇದ್ರಿ? ಭಾವನೆ, ಪ್ರೀತಿ, ಪ್ರೀತಿಯ ಭಾವನೆ. ಒಬ್ರು ಕಾಲರ್ ಇದ್ದಾರೆ. ಹಲೋ, ನಮಸ್ತೆ.
4: ಹಲೋ.
2: ಹಲೋ, ನಮಸ್ತೆ.
4: ನಮಸ್ತೆ ಸರ್, ಪೂರ್ಣಿಮಾ ಸಾಲಿತರಿಂದ.
2: ಪೂರ್ಣಿಮಾ ಸಾಲಿತರಿಂದ.
4: ನಮಸ್ತೆ ಪ್ರಿಯ ಮೇಡಮ್.
1: ನಮಸ್ತೆ. ನಮಸ್ತೆ ಮ್ಯಾಮ್,
4: ಹೇಗಿದ್ದೀರಿ?
1: ನಾನು ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಿ?
4: ನಾನು ಚೆನ್ನಾಗಿದ್ದೇನೆ.
2: ಪರಿಚಯ ಇದೆಯಾ?
4: ಅದೆಲ್ಲ ಕೇಳಿದೆ, ಖುಷಿ ಆಯ್ತು ಕೇಳಿ. ಚೆನ್ನಾಗಿದೆ, ರಚಿಸಿದ್ದೀರಿ.
1: ಥ್ಯಾಂಕ್ ಯು ಮ್ಯಾಮ್.
4: ಮತ್ತೆ ನೀವು ಇದು ಸಾಹಿತ್ಯ ಪ್ರಕಾರದಲ್ಲಿ ಯಾವ್ದೆಲ್ಲ ಪ್ರಕಾರದಲ್ಲಿ ಬರೀತಿದ್ದೀರಿ?
1: ನಾನು ಲೇಖನ ಮತ್ತೆ ಕವನ, ಕಾವ್ಯ ಮತ್ತೆ ಚುಟು ಕೂಡ ಬರೀತಿದ್ದೇನೆ.
4: ನಾನು ಕಾಸರಗೋಡಲ್ಲಿ ಒಮ್ಮೆ ನೋಡಿದ ನೆನಪು ನಿಮ್ಮನ್ನು.
1: ಹೌದಾ?
4: ಮಾತಾಡಿಸ್ಲಿಲ್ಲಲ್ಲ.
1: ಹೌದಾ?
2: ಮಾತಾಡಿಸಿಲ್ವಾ?
4: ಮತ್ತೆ ನಿಮ್ದೊಂದು ಕ್ವಶನ್ ಕೇಳ್ಬೇಕಿದ್ರೆ, ಆಸ್ಪತ್ರೆ ವಾತಾವರಣ ಮತ್ತೆ ರೋಗಿಗಳ ನೋವು ಇದೆಲ್ಲ ಏನಾದ್ರೂ ನಿಮ್ಮ ಕವನಕ್ಕೆ ಸ್ಫೂರ್ತಿ ನೀಡಿದ ಅಂತ?
1: ಕೆಲವೊಂದು ನೀಡಿದೆ ಮ್ಯಾಮ್.
4: ಅದೇ
1: ಅವರ ನೋವಿನ
4: ಇಂತ ಭಾವುಕ ಸಂದರ್ಭದಲ್ಲಿ ಏನಾದ್ರೂ ಕವಿತೆ ಏನಾದ್ರು ರಚಿಸಿದ್ದೀರಾ?
1: ಭಾವುಕ ಸಂದರ್ಭದಲ್ಲಿ ಬರ್ತಿದ್ದೇನೆ.
4: ರೆಡಿ ಇದ್ರೆ ಒಂದು ಹೇಳಿಬಿಡಿ.
1: ಈಗ ಅದು ರೆಡಿ ಇಲ್ಲ.
2: ತಂದಿಲ್ವಾ?
4: ಖುಷಿ ಆಯ್ತು ಮಾತಾಡಿ. ನಿಮಗೆ ಇನ್ನು ಮುಂದೆ ಹೆಚ್ಚೆಚ್ಚು ವೇದಿಕೆ ಸಿಗ್ಲಿ ಅಂತೇಳಿ ಆಶಿಸ್ತೇನೆ.
1: ಥ್ಯಾಂಕ್ ಯು ಮ್ಯಾಮ್.
2: ಓಕೆ, ಧನ್ಯವಾದಗಳು.
4: ಧನ್ಯವಾದ.
2: ಓಕೆ, ಪೂರ್ಣಿಮಾ ಸಾಲತ್ತೂರ್ ಅವರು, ಅವರು ಕೂಡ ನಿಮ್ಮ ಕವಿತೆ ಎಲ್ಲ ಬರೀತಾರೆ. ಹಾಗೆ ಒಂದು ಕಾಸರಗೋಡಲ್ಲಿ ಬಂದಿದ್ರು, ನೋಡಿದ ಹಾಗೆ ಇತ್ತು ಅಂತ ಹೇಳಿದ್ರು. ಓಕೆ, ಅದೇ ಅವರು ಹೇಳಿದಂತ ಏನೋ ಆಸ್ಪತ್ರೆಯಲ್ಲಿ ಇರ್ತೀರಿ, ಹಲವಾರು ಕಥೆಗಳು ಅಲ್ಲಿ ಗೊತ್ತಾಗ್ತದೆ, ಹಲವರು ತಮ್ಮ ದುಃಖವನ್ನು ಹೇಳ್ತಾರೆ, ಹಲವಾರು ರೀತಿಯ ನಿಮಗೆ ಕೌಟುಂಬಿಕ ಸಂಬಂಧಗಳ ಪರಿಚಯ ಆಗ್ತದೆ. ಅದನ್ನು ನೀವು ಕವಿತೆಯ ವಸ್ತುವಾಗಿ ಅಥವಾ ಕಥೆಯ ವಸ್ತುವಾಗಿ ಬಳಸಿದೀರಾ ಅನ್ನೋದನ್ನು ಕೂಡ ಅವರು ಕೇಳ್ತಾ ಇದ್ದಾರೆ. ಹಾಗೆ ಅವರು ನೋಡಿದ ನಂತರ ಕಥೆಗಳು ಕವಿತೆಗಳು ಅರಳಿದ್ದಿದೆ.
1: ಅರಳಿದ್ದಿದೆ. ಯಾಕಂದ್ರೆ ಹೆರಿಗೆ ಸಂದರ್ಭದಲ್ಲಿ ಒಂದು ತಾಯಿಯ ನೋವಿನ ಬಗ್ಗೆ ಒಂದು ಕವನ ಬರೆದಿದ್ದೇನೆ, ಅದು ತುಂಬಾ ತರಲಿಲ್ಲ. ಮತ್ತೊಂದು ಡಾಕ್ಟರ್ ಬಗ್ಗೆ ಕೂಡ ಬರ್ತಿದ್ದೇನೆ.
2: ಡಾಕ್ಟರ್ ಅವರು ಪಡುವಂತ ಕಷ್ಟ ಆ ಸಂದರ್ಭದಲ್ಲಿ, ಒಂದು ಜೀವ ಉಳಿಸಲಿಕ್ಕೆ ಅವರು ಪಡುವಂತ ಏನು ಪಡುವಂತ ಶ್ರಮ, ಅದನ್ನೆಲ್ಲ ವರ್ಣಿಸಲಿಕ್ಕೆ ಸಾಧ್ಯ, ಅದನ್ನು ಪದಗಳಲ್ಲಿ ಬರೆದಿದ್ದೀರಿ. ಓಕೆ, ಹಾಗೆ ನೀವು ಬರೆದಂತ ಒಂದಷ್ಟು ಪತ್ರಗಳ ಬಗ್ಗೆ ಹೇಳುದಾದ್ರೆ, ನನಗೆ ನಿನ್ನ ನಿಲಯದಿಂದ ಮೂಡಿ ಬರುವ ಎಲ್ಲ ಕಾರ್ಯಕ್ರಮಗಳು ಕೇಳಲು ತುಂಬಾ ಇಷ್ಟ. ದಿನಾಂಕ 3/9/2014 ಮತ್ತು 4/9/2014 ತುಳು ವಿಭಾಗದಲ್ಲಿ ಮೂಡಿ ಬಂದ ತುಳು ನಾಟಕ ಕಡಿನ ಗಾಳಿಪಟ ತುಂಬಾನೇ ಚೆನ್ನಾಗಿತ್ತು. ದಾರದ ಬೆಂಬಲದಿಂದ ಗಾಳಿಪಟ ಹಾರಲು ಸಾಧ್ಯ, ಧಾರಣೆ ತುಂಡಾದರೆ ಹೇಗೆ ಹಾರಲು ಸಾಧ್ಯ ಅಂತ ಕೇಳಿದಿರಿ. ಶರ್ಮಿಳಾ ಜೀವನದಲ್ಲಿ ಆದದ್ದು ಕೂಡ ಹಾಗೆ. ಕುಸುಮಕರ ಕೊಟ್ಟರವರ ಮಧುಕರ ಪಾತ್ರ ಅಂತೂ ತುಂಬ ಚೆನ್ನಾಗಿತ್ತು, ಈಗಾಗಲೇ ಕರೆ ಮಾಡಿದ್ರು ಅವರು. ಹಾಗೆ ದರ್ಪದ ಮಾತು ಒಮ್ಮೆಲೆ ನಡುಗಿ ನಿಂತು ಒಳ್ಳೆಯ ರೀತಿಯಲ್ಲಿ ನಾಟಕ ಸುಖಾಂತ್ಯಗೊಂಡಿದೆ ಅಂತ ಹೇಳಿದಿರಿ. ಮತ್ತೆ ಆ ದಿನವೇ ಕೂಡ ಏನು 8/9/2014 ನೀವು ಪತ್ರ ಬರೀತಾ ಇದ್ದೀವಿ ಅಲ್ವಾ, ನಂತರ ಸ್ಟಾಪ್ ಮಾಡಿದ್ಯಾ ಅವಾಗ? ಓಕೆ, ಆ ದಿನ ಏನೋ ಆವಾಗ ಮೂಡಿ ಬಂದ ಕಟ್ಟೆಗೊಂಜಿಸುತ್ತು ಕಾರ್ಯಕ್ರಮ ಚೆನ್ನಾಗಿತ್ತು, ಒಂದು ಯಾವುದೇ ನೇರ ಪ್ರಸಾರ ಕಾರ್ಯಕ್ರಮ ಇರಲಿಲ್ಲ, ಬೋರ್ ಆಗಿತ್ತು ಕೂಡ ಬರೆದಿದ್ದೀರಿ. ಹಾಗೆ ತುಳು ವಿಭಾಗದಲ್ಲಿ ಮೂಡಿ ಬಂದ ಕತೆ ಪನ್ಪೇಕೆಯಲ್ಲಿ ಜಯಪ್ರಕಾಶ್ ಅವರು ಪ್ರಸ್ತುತಪಡಿಸಿದ ಮನ್ನ ಕೈ ಬಿಡಂದು ಎನ್ನುವ ಕತೆ ಅರ್ಥಪೂರ್ಣವಾಗಿತ್ತು. ಕೊನೆಗೂ ರಾಜೀವನ ಕೈ ಬಿಡಲಿಲ್ಲ. ಭೂಮಿ ತಾಯಿ ಕಷ್ಟಪಟ್ಟು ದುಡಿದ್ರೆ ಫಲ ಎಂಬುದು ರಾಜೀವನೇ ಸಾಕ್ಷಿ ಅಂತ ಹೇಳಿದ್ರಿ. ಇತಿ ಬಾಣೋಲಿ ಸಖಿ ಅವ್ರು ಹೇಳಿದ್ರು, ಬಾಣೋಲಿ ಸಖಿ ಅಂತ. ಮತ್ತೆ ಇನ್ನೊಂದು ಇದೆ. ಹಾಯ್ ನಲ್ಮೆ ಭಾವನಾ, ನಮಸ್ತೆ, ಹೇಗಿದೆಯಾ? ನಿನ್ನ ನಿಲಯದಿಂದ ಮೂಡಿ ಬರುವ ಎಲ್ಲ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ದಿನಾಂಕ 14/6/2014 ಶನಿವಾರ ತುಳು ವಿಭಾಗದಲ್ಲಿ ಮೂಡಿ ಬಂದ ಸಾರಂಗ್ ಎಕ್ಸ್ಪ್ರೆಸ್, ಅವಾಗ ಒಂದು ಸಾರಂಗ್ ಎಕ್ಸ್ಪ್ರೆಸ್ ಅನ್ನುವ ಕಾರ್ಯಕ್ರಮ. ಹಾಗೆ ಸುನಿಲ್ ಕಡಬ ಅವರು ಕೆಜೆ ಯೇಸುದಾಸ್ ಅವರ ಸ್ವರದಲ್ಲಿ ಹಾಡಿದ ಹಾಡುಗಳು ಸೂಪರ್ ಆಗಿತ್ತು ಅಂತ ಬರ್ತಿದ್ದೀರಿ. ಹಾಗೆ 3 ಗಂಟೆಗೆ ಬಂದಂಥ ಏನು ತುಳು ಚಾವಡಿ ಕೂಡ ಕಾರ್ಯಕ್ರಮ ಸೊಗಸಾಗಿತ್ತು. ಹಸಿರು ಗದ್ದೆಯಲ್ಲಿ ಕೆಲಸ ಮಾಡಿದ ಅನುಭವ ಆಯಿತು. 4 ಗಂಟೆಗೆ ನೇರ ಪ್ರಸಾರ, ನಿಮ್ಮೂರಿಗೆ ನಮ್ಮ ಸಾರಂಗ್ ಕೂಡ. ಅವಾಗ ಲೇಡಿಲ್ನ ರಿಕ್ಷಾ ಚಾಲಕರ ಮಾತು, ಮಾನವೀಯತೆ ಹಾಗೂ ಶುಚಿತ್ವದ ಬಗ್ಗೆ ವಿಷಯ ತಿಳಿದು ಹೆಮ್ಮೆ ಆಯಿತು. ಇತಿ ಬಾನುಲಿಸಕ್ಕೆ ಪ್ರಿಯಾ ಬಾಯರ್. ಹಾಗೆ ಇನ್ನು ಇನ್ನೊಂದು ಪತ್ರ ಇದೆ. ಹಾಯ್ ನಲ್ಮೆಯ ಭಾವನ, ನಮಸ್ತೆ, ನಿನ್ನ ನಿಲಯದಿಂದ ನಿರಂತರವಾಗಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ. ದಿನಾಂಕ 5/7/2014 ಶನಿವಾರ 11:30 ಮೂಡಿ ಬಂದ ಸಾರಂಗ್ ಎಕ್ಸ್ಪ್ರೆಸ್ ಎಕ್ಸಲೆಂಟ್ ಆಗಿದ್ದು, ಇದರಲ್ಲಿ ಎಚ್ಚರ ಆಗಿ ಎಚ್ಚರ ಎಂಬ ಹಾಡು ನಿಜಕ್ಕೂ ಎಚ್ಚರಿಸುತ್ತದೆ, ಉತ್ತಮ ಪ್ರಯತ್ನವೂ ಹೌದು ಅಂತ. ಹಾಗೆ ತುಂಬ ವಿಷಯಗಳ ಬಗ್ಗೆ ಕೂಡ ಬರೆದಿದ್ದೀರಿ. ತುಳು ಚಾವಡಿ ಉತ್ತಮವಾಗಿತ್ತು, ಇವಿಷ್ಟು ಹರಿಕತೆ ಯಕ್ಷಗಾನ ತುಳು ಹಾಡು ಚೆನ್ನಾಗಿತ್ತು ಅಂತ ಬರೆದಿದ್ದೀರಿ. ಓಕೆ, ಆ ಬಾನುಲಿ ಸಖಿ ಇವತ್ತು ಬಾನುಲಿಗೆ ಬಂದಿದ್ದೀರಾ? ಹಾಗೆ ಹಲವಾರು ಕವಿತೆ ಲೇಖನಗಳನ್ನು ಬರೆದಿದ್ದೀರಾ, ಏನಾದರೂ ಕವಿತೆ ಇದೆಯಾ?
1: ಕನ್ನಡ ಕವನ ಹೇಳ್ತಿದ್ದೇನೆ.
2: ಕನ್ನಡ ಕವನ
1: ಅಪ್ಪ ಅಂತ ಹೇಳಿ. ಬೆವರಿಳಿದು ಬಸವಳಿದರೂ ನಿನ್ನ ಕಾಯಕಕ್ಕೆ ವಿರಾಮವಿಲ್ಲ. ಬೆವರಿಳಿದು ಬಸವಳಿದರೂ ನಿನ್ನ ಕಾಯಕಕ್ಕೆ ವಿರಾಮವಿಲ್ಲ. ತನ್ನವರ ಹೊಟ್ಟೆ ಚೀಲ ತುಂಬಲು ಬದುಕು ಹೆಣಗಾಡಿದ. ತನ್ನವರ ಹೊಟ್ಟೆಯ ಚೀಲ ತುಂಬಲು ಬದುಕು ಹೆಣಗಾಡಿದ. ಹಣೆಯಲ್ಲಿ ಮೂಡಿದೆ ಚುರುಕು ಗಟ್ಟಿದ ನೆರಿಗೆ. ಹಣೆಯಲ್ಲಿ ಮೂಡಿದೆ ಚುರುಕು ಗಟ್ಟಿದ ನೆರಿಗೆ. ಇನ್ನೂ ಪಾವತಿಸಿರದ ಮನೆ ತೆರಿಗೆ. ಇನ್ನೂ ಪಾವತಿಸಿರದ ಮನೆ ತೆರಿಗೆ. ದುಡಿಯುತ್ತಿದ್ದ ತನಗಲ್ಲ ತನ್ನವರಿಗಾಗಿ. ದುಡಿಯುತ್ತಿದ್ದ ತನಗಲ್ಲ ತನ್ನವರಿಗಾಗಿ. ಕಷ್ಟದ ಕಾವು ತಿಳಿಯದಂತೆ ಎಲ್ಲವನ್ನು ದಾರೆ ಎಳೆದ ಅವರ ಸಂತೋಷಕ್ಕಾಗಿ. ಎಲ್ಲವನ್ನು ದಾರೆ ಎಳೆದ ಅವರ ಸಂತೋಷಕ್ಕಾಗಿ. ಅವನ ಮನದಿ ಅದೆಷ್ಟೋ ನೋವುಗಳು ಮಡುಗಟ್ಟಿರದು. ಅವನ ಮನದಿ ಅದೆಷ್ಟೋ ನೋವುಗಳು ಮಡುಗಟ್ಟಿರದು. ಒಲಮಯ್ಯ ಮುಖ ಯಾರಿಗೂ ಕಾಣಿಸದು. ಒಲಮಯ್ಯ ಮುಖ ಯಾರಿಗೂ ಕಾಣಿಸದು. ಬೆವೆತ ಮುಖವ ಹೆಗಲಿಗೆ ಹಾಕಿದ ಶಲ್ಯದಿಂದ ಒರೆಸಿದ. ಬೆವೆತ ಮುಖವನ್ನು ಹೆಗಲಿಗೆ ಹಾಕಿದ ಶಲ್ಯದಿಂದ ಒರೆಸಿದ. ಮತ್ತೆ ಅದೇ ಭಾವ ಮಂದಹಾಸ ನಗೆ ಬೀರಿದ ಅಪ್ಪ.
2: ಓಕೆ, ಅಪ್ಪನ ಬಗ್ಗೆ ಒಂದು ಪ್ರೀತಿಯ ಒಂದು ಕವಿತೆಯನ್ನು ಬರೆದಿದ್ದೀರಿ. ನೀವು ಸೀತಂಗೋಳಿಯ ಏನು ಪುದರ್ದೀತಿಜಿ ನಾಟಕ ತಂಡದಲ್ಲಿದ್ದೀರಿ. ಆ ಈ ನಡುವೆ ಒಬ್ರು ಕೇಳುಗರಿದ್ದಾರೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ
1: ನಮಸ್ತೆ ಮ್ಯಾಮ್, ಹೇಳಿ. ಇಜ್ಜಿ ಪಲ್ಲೆ ನಲಿನಿ
2: ಕೇಳುಗರೆ
1: ಅಂದ
2: ಇಂಚಿ ಬಲ್ಲೆ ತಿರ್ಬೋಡ ಅಂದ ಐದು ಗಂಟೆ ಮಟ್ಟ ಉರ್ಲಿರ್
1: ಅಂದೆ
2: ಬಾರಿ ಬಿಸಿ ಇರ್ಲಿರ ಒಂದು ಬೇಲೆ ಬೇಲೆ ಆಯ್ಬೇಕು ಒಂದು ನಾಟಕ ತಂಡೋಡು ಮಾತ ಕಲಾವಿದೆ ಅದೆಲ್ಲ ಬೆನೊಂದಿರ ಪಲ್ಲೆ ದಾಳ ಒಂದು ಕೇಂದ್ರ ಉಂಡೆ ಪ್ರಶ್ನೆ ಅಂದೆ ಅಂದುಂಬುದ ಕೇಳುಗರೆ ಅದೇ ಅಂಚ ಅಂಚ ಕ್ಲೀನ್ ಪುರ ಪಾತ್ರ ಬಗ ನಿಕ್ಲಗುಂಜಿ ಅಂದೆ ಅಂದಾದ ಅನ್ಬಿ ಅಂದೆ ಸರಿ
1: ಥ್ಯಾಂಕ್ ಯು ಮ್ಯಾಮ್
2: ಸೋಲ್ಮೇಲ. ಓಕೆ, ನಮ್ಮ ನಳಿನಿ ಕೋಟೆಕಾರ ಇವರು ಕೂಡ ಅವಾಗ ಎಲ್ಲ ನೀವು ಪತ್ರ ಬರೀತಾ ಇರುವಾಗ ಎಲ್ಲ ಪರಿಚಯ ಇತ್ತು ಕೇಳುವರು. ಹಲೋ ನಮಸ್ತೆ. ಹಲೋ ನಮಸ್ತೆ. ನಮಸ್ತೆ, ಯಾರು ಮಾತಾಡೋದು? ಸತೀಶ್ ಕಯ್ಯಾರ್. ಈಗಾಗಲೇ ನಿಮ್ಮ ಹಾಡು ಪ್ರಸಾರ ಮಾಡ್ತೀವಲ್ವಾ, ನಿಮ್ಮ ಊರಿನಿಂದ ಬಂದಿದ್ದಾರೆ. ನಿಮ್ಮ ನಿಮ್ಮ ಊರಿನಿಂದ ಬಂದಿದ್ದಾರೆ
1: ಪ್ರಿಯಾ ಅವರು. ಖುಷಿ ಅಂದೆ ಬರ್ತದೆ
2: ಸತೀಶ್ ಅಣ್ಣ. ಈಗ ನನ್ನೊಂದು ಪದ್ಯ ರೆಡಿ ಆತನಿಗೆ ಸತೀಶ್ ಅಣ್ಣ. ప్రియా ఉండతే ಪ್ರಶ್ನೆ
3: ಅಪ್ಪನ
2: ಬಗ್ಗೆ.
1: ಥ್ಯಾಂಕ್ ಯು.
3: ನಿಜವಾದ್ಲು ರಾಘಪಂಡ ನಮಸ್ತೆ ಅಪ್ಪ ಏಸು ಪಂಡ ನಮಕ್ಕೆ ನಮಕ್ಕೋಸ್ಕರ ಆಗ್ಲಿ ನಮ್ಮ ಬಂದು ಇಂಡಿಯಾಗೋಸ್ಕರ ಆಗ್ಲಿ ಬೇಗಾದ್ರು ಬಿಚ್ಚಾದ್ರು ಒಂದ್ಯಾಸ್ ಏತೋ ಅಕ್ಕಿಗೆ ಬೇರೆ ಪೂ ಏತೋ ಬೇಜಾರು ಇಪ್ಪು ಆಂಡಲ್ಲ ಗಾದೆ ಗೊತ್ತಿಲ್ಲ ಯಾರು ಅನ್ಕೊಂಡೆ ಮುಗಲು ದಿಡಿಕ್ಕೆ ಒಂದು ನೆನ್ಕೊಂಡ ಒಳ್ಳಿದಲ್ಲ ಕಟ್ಲಿ
5: ಇವತ್ತು ನಿಂತ್ಕೊಂಡ ಗೊಳ್ಳಿ ಬಂದ ಅದನ್ನ ಉಲ ಏತೋ ಬೇನೆಪ್ಪು ಏತೋ ಬೇಜಕ್ಕು ಏತೋ ಬತ್ತಿಲಕ್ಕು ಅಂದ್ರೆ ನಮ್ಮ ಮೋನೆ ಕೂಡ ಅಥವಾ ಒಂದು ಖುಷಿ ತಿಳಿಸಿದ್ರು ನಮ್ಮ ನಮ್ಮ ಸಂತೋಷಕ್ಕೋಸ್ಕರ ಅಥವಾ ತಿಳಿಸಿದ್ರು ಬಾಕಿಂದ್ರೆ ಟೈಮ್ ನಮ್ಮ ಏತನ ಮರತರ ಅಂತಿಮ ಕವನ ಬರ್ನ ಒಂದು ಭಾರಿ ಶೋಕ ಆಗ್ತದೆ ಇವತ್ತ ಅಮ್ಮನ ಕುರಿತಾದ್ರೆ ಒಂದು ಕವನ ಬರ್ತನ ಬೇಕಾಗ್ತದೆ ಸಹಕಾರದ ಬಗ್ಗೆ ಸಹಕಾರದ ಬಗ್ಗೆ ಒಂದ್ಯಾತ ವಿವರ ಮಂತ್ರ ನಮ್ಮ ಸಾರಂಗದ ಕೇಳುಗೆರೆಗೆ ಒಂದು ಪನ್ನೊಳ್ಳಿ
1: ಸರಿ ಪಂಪ
2: ಸೊಲ್ಮೇಲು ಓಕೆ ಸತೀಶ್ ಕಯ್ಯಾರ್ ಅವರು ಕರೆ ಮಾಡಿದರು ಅವರು ಕೂಡ ಅವರ ಒಂದು ಹಾಡು ಆಗಲೇ ಪ್ರಸಾರ ಮಾಡಿದ್ದೀವಿ ಅವ್ರು ಕೇಳಿದಂತ ಪ್ರಶ್ನೆಗೆ ಉತ್ತರ ಕೊಡಬಹುದು
1: ಕೊಡಬಹುದು ಯಾಕಂದ್ರೆ ನನಗೆ ಮನೆಯಲ್ಲಿ ಅಪ್ಪ ಮತ್ತು ಅಣ್ಣನ ಸಪೋರ್ಟ್ ಇದೆ ಅವರು ಎಲ್ಲದಕ್ಕೂ ಸಪೋರ್ಟ್ ಮಾಡ್ತಿದ್ದಾರೆ ಪ್ರೋತ್ಸಾಹ ಮಾಡ್ತಿದ್ದಾರೆ ಅದು ಬಿಟ್ಟು ನನಗೆ ಅಣ್ಣಯ್ಯ ಅಂತ ಹೇಳಿ ಒಬ್ರು ಅಣ್ಣ ಇದ್ದಾರೆ ಅವರು ಅಣ್ಣಯ್ಯ ಅಂತ ನನ್ನ ಒಡ ಹುಟ್ಟಿದವರಲ್ಲ ಅದಕ್ಕಿಂತ ಮಿಗಿಲು ಅಂತ ಹೇಳ್ಬೇಕು ಅವರು ನಾನು ಈ ಒಂದು ಪ್ರಶಸ್ತಿ ಪಡೆದುಕೊಳ್ಳೋಕೆ ಅವರೇ ನಂಗೆ ಒಂದು ಸಪೋರ್ಟ್ ಆಗಿ ನಿಂತದ್ದು ಅಷ್ಟು ದೂರ ಕರ್ಕೊಂಡು ಹೋಗಿ ನಂಗೆ ಆ ಪ್ರಶಸ್ತಿಯನ್ನು ಪಡೆಕೊಳ್ಳೋ ಹಾಗೆ ಮಾಡಿದ್ದವರೇ
2: ಹೆಸರು
1: ಅವರು ಕೇಶವ ಕೊಂಡೆವರು ಅಂತ ಹೇಳಿ
2: ಕೇಶವ ಕೊಂಡೆವರು
1: ಅವರು ಅಣ್ಣಯ್ಯ ಅಂತ ನಾನು ಯಾವತ್ತು ಕರೀತಿದ್ದೇನೆ
2: ಕೇಶವಣ್ಣ ನಿಮ್ಗೆ ತುಂಬಾ ಥ್ಯಾಂಕ್ಸ್ ತಂಗಿಯನ್ನು ದತ್ತು ಪಡೆದಿದ್ದೀರಿ
1: ಅವರು ಕೂಡ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡ್ತಿದ್ದಾರೆ ಅವರು ಕೂಡ ಬ್ಯುಸಿ ಆಗಿರೋದು ಸಮಯದ ಅಭಾವದಿಂದ ಅವರು ಇವತ್ತು ಬರುವವರು ನನ್ನ ಜೊತೆಗೆ ಸಮಯದ ಅಭಾವದಿಂದ ಅವರು ಕೂಡ ಬರಲಿಲ್ಲ
2: ಓಕೆ ಕಾರ್ಯಕ್ರಮ ಕೇಳ್ತಾ ಇದ್ದಾರಾ
1: ಕೇಳ್ತಾ ಇದ್ದಾರೆ
2: ಓಕೆ ಹೇಳಿ ಕೇಶವ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮತ್ತೆ ಮನೆಯಲ್ಲಿ ಕೂಡ ಸಪೋರ್ಟ್ ಇದೆ ನಾಟಕ ತಂಡದಲ್ಲಿ ಮೊದಲು ರಂಗಕ್ಕೆ ಇಳಿದಾಗ ಹೇಗೆ ಅನಿಸ್ತು ನಿಮಗೆ
1: ಅಂದ್ರೆ ಫಸ್ಟ್ ಟೈಮ್ ನಾನು ನಮ್ಮ ಒಂದು ಟೀಮ್ ಕಟ್ಟಿದ್ದೇವೆ ಒಂದು 13 ಜನ ಇದ್ದೇವೆ ಅದರಲ್ಲಿ ಅದರಲ್ಲಿ ಫಸ್ಟ್ ಶೋ ಆದದ್ದು ಒಂದು ಕೇರಳದಲ್ಲಿ ಸತ್ಯಗುತ್ತಾನಾಗ ಎಂಬ ನಾಟಕ
2: ಸತ್ಯಗುತ್ತಾನಾಗ
1: ಆ ಟೈಮಲ್ಲಿ ನಾನು ಕೂಡ ಡ್ಯೂಟಿಯಲ್ಲಿ ಇದ್ದೆ ಆಗಾಗ ಹೋಗಿ ಪ್ರಾಕ್ಟೀಸ್ಗೆಲ್ಲ ಪ್ರಿಪೇರ್ ಆಗ್ತಾ ಇದ್ದೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಇನ್ನೊಂದು 10 ನಾಟಕಕ್ಕೆ 10 ದಿವಸ ಉಂಟು ಅಂತ ಹೇಳುವಾಗ ನಂಗೆ ಹುಷಾರಿಲ್ಲ ಆಯ್ತು ಜಾಂಡಿಸ್ ಬಂತು ಅಲ್ಲಿ ಪಾರ್ಟ್ ಚೇಂಜ್ ಮಾಡ್ಲಿಕ್ಕೆ ಬೇರೆಯವರನ್ನು ಹಾಕಿದ್ರು ಮತ್ತೆ ಆಯ್ತು ನಾನು ಅದು ಫಸ್ಟ್ ಟೈಮ್ ಇದು ಸ್ಟೇಜಿಗೆ ಹತ್ತುದು ಅದನ್ನ ಬಿಡ್ಲಿಕ್ಕೆ ಮನಸ್ಸಾಗ್ಲಿಲ್ಲ ಅವರಲ್ಲಿ ಒತ್ತಾಯ ಮಾಡಿ ಮತ್ತೆ ನಾನೇ ಹೋದೆ ಅದು ಬೆಳಕನ್ನು ಕೂಡ ಫೇಸ್ ಮಾಡ್ಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಆ ಟೈಮ್ ಹೈ ಆಗಿತ್ತು ಜಾಂಡಿಸ್ ಬಂದು ಹೈ ಆಗಿ ಲಿವರ್ ಎಲ್ಲ ಇದಾಗಿತ್ತು ಸ್ಪ್ರೆಡ್ ಆಗಿತ್ತು ಅದು ಕೂಡ ಅಲ್ಲಿ ಒಂದು ಆಕ್ಟ್ ಮಾಡಿದೆ
2: ರಿಸ್ಕ್
1: ತೆಗೆದು ಮಾಡಿದ್ದೇನೆ
2: ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಏನಾಯ್ತು ಹೇಳಿ ನಂತರ
1: ನಂತರ ಅದೇ ಆಕ್ಟ್ ಮಾಡಿದ್ವಿ
2: ಆಕ್ಟ್ ಮಾಡಿ ಹೇಗೆ ಪಾತ್ರ ಎಲ್ಲ ಜನರಿಗೆ ಮೆಚ್ಚುಗೆ ಆಯ್ತು
1: ಮೆಚ್ಚುಗೆ ಆಗಿದೆ ಅದನ್ನು ಅವತ್ತು ಹುಷಾರಿಲ್ಲ ಅಂತ ಹೇಳಿ ಅನ್ನ ಕೂಡ ಬಂದಿದ್ರು ಮನೆಯಲ್ಲಿ ನೋಡೋಕೆ ಏನಾಗ್ತದೆ ಅಂತ ಹೇಳಿ ನೋಡ್ಲಿಕ್ಕೆ ಹುಷಾರಿಲ್ಲದು ಹೋಗಿದ್ದಲ್ಲ ಅಂತ ಹೇಳಿ ಅನ್ನ ಮತ್ತೆ ಚಿಕ್ಕಪ್ಪ ಅವರೆಲ್ಲ ಬಂದಿದ್ರು ನಾಟಕ ಚೆನ್ನಾಗಿದೆ ಈಗ ಅದು
2: ಬೈಲಿಲ್ವಾ
1: ಬೈದಿದ್ದಾರೆ ಒಮ್ಮೆ ಬೈದಿದ್ದಾರೆ
2: ಇದೆಲ್ಲ ಬೇಕಿತ್ತು ಪರಿಸ್ಥಿತಿ ಏನು ಹುಡುಗಾಟ ಆಡ್ತೀಯ ಜೀವ ಜೊತೆ
1: ಅಪ್ಪ ಬೈದಿದ್ದಾರೆ ಮತ್ತೆ ಅಮ್ಮ ಸಪೋರ್ಟ್ ಮಾಡಿದ್ರು
2: ನಂತರ ಪಾತ್ರ ಚೆನ್ನಾಗಿ ಬಂತು ಪಾಪ ಆ ಒಂದು ಕಲಾವಿದಿಗೆ ಒಂದು ಅವಕಾಶ ತಪ್ಪಿತ್ತಲ್ವಾ
1: ಹೌದು
2: ಅವರು ಆಸೆ ಮಾಡಿದ್ರ
1: ಇಲ್ಲ ಅವ್ರು ಪ್ರಾಕ್ಟೀಸ್ ಅವ್ರಿಗೆ ಹೇಳಿದಷ್ಟೇ ಅವ್ರು ಪ್ರಾಕ್ಟೀಸ್ ಬರ್ತಾ ಇರ್ಲಿಲ್ಲ ಜಸ್ಟ್ ನಾನು ಇಲ್ಲ ಅಂತ ಹೇಳಿ ಅವ್ರಲ್ಲಿ ಹೇಳಿದ್ರು ಒಮ್ಮೆ ಆಕ್ಟ್ ಮಾಡ್ಲಿಕ್ಕೆ ಬರ್ಬೋದಾ ಅಂತ ಹೇಳಿ
2: ಬರ್ಲಿಲ್ಲ ಎಂಟ್ರಿ ಕೊಟ್ಟಿರಲಿಲ್ಲ
1: ನಾನೇ ಬರ್ತೇನೆ ನಾನೇ ಮಾಡ್ತೇನೆ ಅಂತ ಹೇಳಿ
2: ಸರಿ ಒಬ್ರು ಕಾಲರ್ ಇದ್ದಾರೆ ಹಲೋ ನಮಸ್ತೆ ನಮಸ್ತೆ ಯಾರು ಮಾತಾಡೋದು ಕಲಾವಿದರು ಒಳ್ಳೇರು ಪಾತ್ರಿರ್ಲಿ ಎರಡ
1: ನಮಸ್ತೆ ಸತೀಶರೇ
2: ಸಾಧನೆಗೆ ಏರು ಸಪೋರ್ಟ್ ಬೇರೆ ಏರು ಕೊರ್ಪೇರು ಅಂದತೆ
1: ಎಂಕ ಸಪೋರ್ಟ್ ಮಾಡದ ಕೊರ್ಪುನಾಗ್ಲಿ ಮಂದ ನನ್ನ ಏ ಮಾತ್ರ ಕೊರೊಂದುಲ್ಲೇರ ಬುಕೊಂಚಿ ಸ್ಫೂರ್ತಿ ಆಯ್ನ ಪಂಡ ರೇಡಿಯೋ ಸಾರಂಗ್ ಸ್ಫೂರ್ತಿ ಆತಂದ್
2: ಹಲೋ
1: ಹಾ ಪಲ್ಲೆ ಪಲ್ಲೆ ಪ್ರೋತ್ಸಾಹ ಇರ್ಲ ಕೊರೊಂದುಲ್ಲಾರ
2: சரி, இருந்தா டீம் இல்லையா? யாரு பண்ணல? பிரிய பிஎம் இரணபாக்கிய தாதா பண்ணப்பாரு. அண்ணன் அரணபாக்கிய, அரணபாக்கிய எஞ்சா அரண வக்தித்துவ எஞ்சா பண்ணல எப்பல தெளித்தோம் இல்லையா? ப்ளஸ் மைனஸ் அப்புறம் ஒட்டிக்கே பண்றாரு, ப்ளஸ்ஸே ஜாஸ்தி அப்பா. சரி சரி, ஓகே ಓಕೆ. ಅವರು ಹೇಳ್ತಾ ಇದ್ದಾರೆ ತುಂಬಾ ಸರಳ ವ್ಯಕ್ತಿತ್ವ ಅಂತ.
1: ಅವರು ಒಂದು ಪುತ್ತೂರಿನ ಕವಿಗೋಷ್ಠಿಯಲ್ಲಿ ಅವರು ಕೂಡ ಇದ್ದಾರೆ, ನಮ್ಮ ಟೀಮ್ ಅಲ್ಲಿ ಇದ್ದಾರೆ. ಚಿಗುರಲ್ಲಿ ಸಾಹಿತ್ಯ ಬಲಗದಲ್ಲಿ ಅವರು ಕೂಡ ಇದ್ದಾರೆ. ಕವಿಗೋಷ್ಠಿಯಲ್ಲಿ ನಾವೆಲ್ಲ ಒಟ್ಟಿಗೆ ಹೋಗ್ತಾ
2: ಇದ್ದೇವೆ. ನಾಟಕದ ಬಗ್ಗೆ ಹೇಳ್ತಾ ಇದ್ರಿ, ಪ್ರಥಮ ಎಂಟ್ರಿ ಹೇಗೂ ಆಯ್ತು, ನಂತರ ಕಂಟಿನ್ಯೂ ಮಾಡಿದ್ರಿ.
1: ಸೆಕೆಂಡ್ ಶೋ ಇಲ್ಲಿ ತಲಪಾಡಿ ನಮ್ಮ ಕುಂಜತೂರಲ್ಲಿ ಆಯ್ತು. ಮಹಾಕಾಲಿ
2: ಅಲ್ಲಿ ಜಾಂಡಿಸ್ ಇರ್ಲಿಲ್ಲ,
1: ಇಲ್ಲ ನೇರ
2: ಬದುಕಿ. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
6: ನಮಸ್ತೆ
2: ಜಯಪ್ರಕಾಶ್ ಶಕ್ಕರ್ ಅವರು, ಕಾರ್ಯಕ್ರಮಕ್ಕೆ
6: ಸ್ವಾಗತ.
1: ನಮಸ್ತೆ ಸರ್, ಹೇಳಿ.
6: ಖುಷಿ ಆಯ್ತು ನೀವು ಬಂದದ್ದು, ರೇಡಿಯೋ ತರಂಗ್ ನಲ್ಲಿ ನಿಮ್ಮ ಮಾತುಗಳನ್ನು ಕೇಳುದು.
1: ಹಾ ಸರ್,
6: ನೀವು ಕವಿತೆ ನಿಮ್ಮ ಹಾಡು ಹಾಡು ಮುಂಚೆ ಕೂಡ ಕೇಳಿದ್ದೇನೆ
1: ನಾನು.
6: ಹಾಡಿದ್ದೆ ಅದೇ, ಮತ್ತೆ 12 ವರ್ಷದ ಹಿಂದೆ ಹಿಂದಿನ ಪತ್ರ ಓದಿದ್ದು ಕೂಡ.
1: ಹೌದು,
6: ಅದು ಮೊನ್ನೆ ಮೊನ್ನೆ ಕೇಳಿದಾಗೆ ಆಗ್ತದೆ.
1: ಖಂಡಿತವಾಗಿ ಹೌದು ಸರ್.
6: ನಿಮ್ಮ ಪತ್ರದ ಒಕ್ಕಣೆ ಕೊನೆಗೊಳಿಸುವ ರೀತಿ ಎಲ್ಲವೂ ಕೇಳಿ ಖುಷಿ ಆಯ್ತು ಮೇಡಮ್.
1: ಥ್ಯಾಂಕ್ ಯು ಸರ್.
6: ಮುಂದೆ ಕೂಡ ತುಂಬಾ ಕವನಗಳು ಹಾಡುಗಳು ನಿಮ್ಮ ಪೆನ್ನಿಂದ ಮೂಡಿ ಬರಲಿ ಅಂತೇಳಿ ಆಶಯ ಆರೈ.
1: ಥ್ಯಾಂಕ್ ಯು ಸರ್, ಖಂಡಿತವಾಗಿ.
6: ಸರಿ ಮೇಡಮ್,
1: ಧನ್ಯವಾದಗಳು.
2: ಜಯಪ್ರಕಾಶ್ ಶಕ್ಕರ್ ಅವರು ಅವಾಗ ಎಲ್ಲ ಪತ್ರ ಬರೀತಾ ಇದ್ರೆ, ನೀವು
1: ಬರೀತಾ
2: ಇದ್ರು, ಈಗ
1: ಮಾತಾಡಿದ್ರು
2: ಭೇಟಿಯಾಗಿದ್ರೆ ಇಲ್ಲಿ ಭೇಟಿಯಾಗಿಲ್ಲ. ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ನಮಸ್ತೆ ನಮಸ್ತೆ, ಯಾರು ಮಾತಾಡೋದು? ಶ್ರೀಪತಿ ಕಲಂಬಾಡಿ.
1: ನಮಸ್ತೆ ಸರ್, ಹೇಳಿ.
7: ನಮಸ್ತೆ, ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೇನೆ ಸರ್, ನೀವ್ ಹೇಗಿದ್ದೀರಿ?
7: ಬಂದದ್ದು ತುಂಬಾ ಖುಷಿ ಆಯ್ತು. ನಿಮ್ಮ ಕವಿತೆ ಸತ್ಯಕಣ್ಣನ ಪರದಲ್ಲಿ ಕೇಳಿ ತುಂಬಾ ಖುಷಿ ಆಯ್ತು. ನಿಮ್ಮ ರಚನೆ ಅಂತ ಹೇಳಿದ್ವಿ, ಆನಂತರ ನಿಮ್ಮ ಕವಿತೆಗಳು ತುಂಬಾ ಚೆನ್ನಾಗಿತ್ತು. ಮತ್ತು ಯಾಕಂದ್ರೆ ನಿಮ್ಮದು ವೃತ್ತಿ ಮತ್ತೆ ಪ್ರವೃತ್ತಿ ಎರಡು ವಿರುದ್ಧವಾಗಿದ್ದ ಕಾರಣ, ನೀವು ವೃತ್ತಿ ಅಂತ ಹೇಳಿದ್ರೆ ನಿಮ್ಮ ವೈದ್ಯಕೀಯ ವೃತ್ತಿ ತುಂಬಾ ಟೆನ್ಷನ್ ಅಲ್ಲಿ ಇರುವಂತದ್ದು, ಬಿಸಿ ಅಲ್ಲಿ ಇರುವಂತದ್ದು ಹೇಳಿಲ್ಲಲ್ಲ.
1: ಹೌದು ಸರ್.
7: ಆ ಮಿಡ್ಲ್ ಅಲ್ಲಿ ನೀವು ಈ ತರ ಕವಿತೆಗಳನ್ನು ಕವನಗಳನ್ನೆಲ್ಲ ಬರೀತೀರಿ ಅಂತ ಹೇಳುವಾಗ ನಿಮ್ಮ ಸಾಧನೆಗೆ ತುಂಬಾ ಹ್ಯಾಟ್ಸ್ ಆಫ್
1: ಹೇಳಿದ್ರು.
7: ಮತ್ತೆ ಆಗ್ಲಿ, ಇನ್ನು ಇದನ್ನು ನೀವು ನಿಲ್ಲಿಸಬೇಡಿ, ಇದನ್ನು ಇನ್ನು ಜಾಸ್ತಿ ಮಾಡಿಕೊಂಡು ಬನ್ನಿ ಅಂತ ಹೇಳಿ ನಮ್ಮ ಆಶಯ.
1: ಹಾಗೆ
7: ಇನ್ನು ನಮ್ಮ ಇವತ್ತು ಸಾರಂಗಿಗೆ ಬಂದ ತುಂಬಾ ಖುಷಿ ಆಯ್ತು, ಯಾಕಂತ ಹೇಳಿದ್ರೆ ಯಾವಾಗದಿಂದ ನಿರೀಕ್ಷೆಯಲ್ಲಿ ಇದ್ದೆವು.
2: ಸರಿ, ಈ ನಾಟಕ ತಂಡದಲ್ಲಿ ನಂತರ ಏನು ತಲಪಾಡಿಯಲ್ಲಿ ಏನು ಕಾರ್ಯಕ್ರಮ ಕೊಟ್ರಿ,
1: ಅಲ್ಲಿ ಪ್ರೋಗ್ರಾಮ್ ಆಯ್ತು. ಮತ್ತೆ ಮೊನ್ನೆ ಲಾಸ್ಟ್ ಆಗಿ ಕುಂಬ್ಳೆಯಲ್ಲಿ ಶೇಡಿಕನ ದೇವಸ್ಥಾನದಲ್ಲಿ ಪ್ರೋಗ್ರಾಮ್ ಆಯ್ತು, ಲಾಸ್ಟ್ ಪ್ರೋಗ್ರಾಮ್.
2: ಓಕೆ, ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
8: ಹಲೋ ನಮಸ್ತೆ ಸರ್.
2: ನಮಸ್ತೆ ನಮಸ್ತೆ, ಯಾರು ಮಾತಾಡೋದು?
8: ನೀರಜ.
2: ನೀರಜ ಕಿನ್ನಿಗೋಳಿ ಮಾತಾಡಿ.
1: ನಮಸ್ತೆ ನಮಸ್ತೆ,
8: ಹೇಗಿದ್ದೀರಾ?
1: ನಾನ್ ಚೆನ್ನಾಗಿದ್ದೇನೆ, ನೀವು?
8: ನಾನು ಆರಾಮಾಗಿದ್ದೇನೆ. ನಿಮ್ಮ ಬಗ್ಗೆ ಹೇಳಿದ್ದಾರೆ ನನ್ನ ಫ್ರೆಂಡ್ ಆದವರು ಸತೀಶ್ ಕಯ್ಯರ್ ಅವರು, ನಿಮ್ಮ ಮಾಹಿತಿ ಎಲ್ಲ ನನ್ಗೆ ಕೊಡ್ತಾ
1: ಇದ್ದಾರೆ.
2: ಪಾಪ, ನಿಮ್ಗೆ ರೇಡಿಯೋ ಕೇಳಕ್ ಆಗದಿದ್ರು ಕೂಡ ರೇಡಿಯೋದ ಬಗ್ಗೆ ಏನು ಅವರು ಕೇಳಿಸ್ತಾರೆ ಅಲ್ವಾ ನಿಮ್ಗೆ? ಮೊಬೈಲ್
8: ರೇಡಿಯೋ ಕೇಳಿಸ್ತಾರೆ, ಈಗ ರೇಡಿಯೋ ಕೇಳ್ತಾ ಇದ್ದೇನೆ ನಿಮ್ಮ ಮಾತುಕತೆ.
2: ನೋಡಿ, ನಿಮ್ಮ ಮಾತುಗಳನ್ನು ಅಲ್ಲಿಂದ ಕೇಳಿಸ್ತಾ ಇದ್ದಾರೆ.
8: ಕವನ ಎಲ್ಲ ಬರೀತೀರಂತೆ, ಮತ್ತೆ ವೃತ್ತಿಯ ಜೊತೆ ಇದನ್ನೆಲ್ಲ ನೀವು ಮಾಡಿಕೊಂಡು ಹೋಗ್ತೀರಾ, ತುಂಬಾ ನಿಮ್ಗೆ ಇನ್ನಷ್ಟು ನೀವು ಎತ್ತರಕ್ಕೆ ಬೆಳೆಯಬೇಕಂತ ನನ್ನದೊಂದು
1: ಆರೈಸಿ.
2: ನೀರಜ್ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಗೆ ಕೈಯಾರದಿಂದ ಒಂದು ಸಾರಂಗಿ ಅಂತ ಸಬ್ಸ್ಟೇಷನ್ ಮಾಡಿದಿರಲ್ಲ, ಅಲ್ಲಿಂದ ಮತ್ತೊಂದು ಮರುಪ್ರಸಾರ ಕೇಂದ್ರ ಅಲ್ಲಿಂದ ಮೊಬೈಲ್ ಮೂಲಕ ನಿಮ್ಗೆ ಕಳಿಸ್ತಾ ಇದ್ದಾರೆ. ತುಂಬಾ ಖುಷಿ ಆಗ್ತಾ ಇದೆ.
5: ಏನಾದ್ರೂ ಮಾಹಿತಿ ಇದ್ದರೆ ಮತ್ತೆ ನಮ್ಮ ಸ್ನೇಹಿತರು ಯಾರಾದ್ರೂ ಅಲ್ಲಿಗೆ ಬಂದ್ರೆ
2: ಮತ್ತೆ ಒಲವಿನ ಹಾಡು ಕೂಡ ನಿಮ್ಗೆ ಕೇಳಿಸ್ತಾರೆ ಅಲ್ವಾ? ಓಕೆ ಓಕೆ ಆಯ್ತು. ರೇಡಿ ಕೇಳದಿದ್ರು ಈ ರೀತಿ ಒಂದು ನಮ್ಮ ಸಾರಂಗನ ಬಗ್ಗೆ ಪ್ರೀತಿಯನ್ನು ಇಟ್ಕೊಂಡಿದಾರಲ್ಲ,
5: ತುಂಬಾ
2: ತುಂಬಾ ಥ್ಯಾಂಕ್ಸ್.
5: ಸಿಗೋದಿಲ್ಲ, ತುಂಬಾ
2: ಬೇಜಾರಾಗ್ತದೆ. ಓಕೆ, ಧನ್ಯವಾದಗಳು ಕರೆ ಮಾಡೋದಕ್ಕೆ. ಓಕೆ ಓಕೆ. ನೋಡಿ ಏನು ಅವರು ನಿಮ್ಗೆ ಆತ್ಮೀಯರೆಲ್ಲ, ಅವರ ಆತ್ಮೀಯರು ಯಾರಾದ್ರೂ ಬಂದ್ರೆ ಈ ತರ ಕೇಳ್ತಾರೆ ಓಕೆ ಕಾರ್ಯಕ್ರಮಗಳನ್ನು ಅಂತ. ಓಕೆ, ಹಾಗೆ ನಾಟಕ ತಂಡದಲ್ಲಿ ಈಗ ಇದ್ದೀರಿ, ಇನ್ನೇನು
1: ಇನ್ನು ಬೇರೆ ತಂಡದವರು ಕರೀತಾ ಇದ್ದಾರೆ ಹೋಗ್ಲಿಕ್ಕೆ?
2: ಹೌದಾ, ಆದ್ರೆ ಬಿಡ್ತೀರಾ?
1: ಇಲ್ಲ, ಒಂದೇ ಟೈಮ್ ಅದು ಒಂದೇ ನಾಟಕದ ಟೀಮ್ ಅಲ್ಲಿ ಹೋಗ್ತಿದ್ರೆ ಇನ್ನೊಂದು ಟೀಮ್ ಒಂದೇ ದಿವಸ ಎರಡು ನಾಟಕ ಇದ್ರೆ ಆಗ್ಲಿಕ್ಕಿಲ್ಲ,
2: ಕಷ್ಟ ಅದಕ್ಕೆ. ಈ ಕೆಲಸ ಬಿಡೋಕಾಗಲ್ಲ.
1: ಹೌದು, ಈ ಕೆಲಸ ಬಿಡುಂಟು, ಬಿಡ್ಲಿಕ್ಕೆ ಆಗ್ತಿಲ್ಲ. ಅದಕ್ಕೆ ಮನೆಯವರು ಹೇಳೋದು ಹೀಗೆ, ಒಂದೇ ಟೀಮ್ ಅಲ್ಲಿ ಸಾಕು, ಇನ್ನೊಂದು ಟೀಮ್
2: ಹೋಗ್ಬೇಡ ಅಂತ. ಮನೆ ಜವಾಬ್ದಾರಿ ಇಲ್ಲ,
1: ಮನೆಗೆ ಬಂದವರು ಅಪ್ಪ ಅಣ್ಣನಲ್ಲೆಲ್ಲ ಕೇಳ್ತಾ ಇದ್ದಾರೆ, ಬರ್ಲಿ ಬರ್ಲಿ ಅಂತ.
2: ಅಂದ್ರೆ ಯಾವೆಲ್ಲ ಪಾತ್ರ ಮಾಡಿದ್ರಿ ಈಗ ಫಸ್ಟ್ ಗೆ? ಏನೋ ಯಾವ್ದು
1: ಟ್ರಾಜೆಟ್ ನೋವಿನದ್ದು,
2: ನೋವಿನದ್ದು ನಂತರ
1: ಅದೇ ಒಂದು ಅದೇ ನಂಗೆ ಸಿಗ್ತಾ ಇರೋ ನೋವಿನದ್ದೇ ಪಾತ್ರ.
2: ಯಾಕೆ ತುಂಬಾ ಅಳ್ತಾ ಇರ್ತೀರ ಅಂದ್ರೆ ತುಂಬಾ ಜೀವನದಲ್ಲಿ ಕಷ್ಟವನ್ನು ಅನುಭವಿಸಿದ್ರೆ ಅಂತ ಪಾತ್ರ ನಿಮ್ಗೆ ನೈಜವಾಗಿ ಅಭಿನಯಿಸ್ತೀರಾ? ಹೇಗೆ ಹೇಗೆ ಅಭಿನಯ ಬರುತ್ತೆ ನಿಮಗೆ?
1: ಅದು ನೈಜವಾಗಿ ಬರ್ತದೆ ಸರ್, ಅದು ಎದುರಿಗಿರುವಂತವರ ಸಂಭಾಷಣೆಯಿಂದ ಅದನ್ನ ಒಂದು ಆಳವಾಗಿ ತಕೊಂಡು ಹೋದ್ರೆ ಖಂಡಿತವಾಗಿ ಬರ್ತದೆ ನಮಗೆ.
2: ಈಗ ಸ್ಟಾಫ್ ನರ್ಸ್ ಆಗಿದ್ದೀರಾ, ಕೆಲಸ ಮಾಡ್ತಾ ಇದ್ದೀರಾ, ಒಂದ್ ರೀತಿಯಲ್ಲಿ ರೋಗಿಗಳ ಸೇವೆ, ರೋಗಿಗಳ ಜೊತೆ ಇರ್ತೀರಿ. ಸ್ಟಾಫ್ ನರ್ಸ್ ಆಗದಿದ್ರೆ ಏನು ಆಗ್ಬೇಕಂತ ಕನಸು?
1: ನಂಗೆ ಖಂಡಿತವಾಗಿ ನಾನು ಸ್ಟಾಫ್ ನರ್ಸ್ ಆಗ್ಲಿಕ್ಕೆ ನಂಗೆ ಇಷ್ಟನೇ ಇರ್ಲಿಲ್ಲ.
2: ಹೌದಾ?
1: ನಾನೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದೆ ಫ್ಯಾಕ್ಟ್ರಿಯಲ್ಲಿ, ಅವರೆಲ್ಲ ನೀನು ಕಲ್ತು ನೀನೆಂತ ಇಲ್ಲಿ ನಮ್ಮ ಜೊತೆಗೆ ಇದು ಹರಟುದು, ಇಲ್ಲಿ ಕೆಲಸ ಮಾಡುದು, ನಿಂಗೆ ನರ್ಸಿಂಗ್ ಮಾಡ್ಲಿಕ್ಕೆ ಆಗುದಿಲ್ವಾ ಅಂತ ಹೇಳಿದ್ರು. ನಂಗೆ ನಿಜವಾಗಿ ಪೊಲೀಸ್ ಆಗ್ಲಿಕ್ಕೆ ತುಂಬಾನೇ ಇಷ್ಟ. ಅದಕ್ಕೆ ತುಂಬಾ ಎಕ್ಸಾಮ್ ಎಲ್ಲ ಬರ್ದಿದ್ದೇನೆ, ಆದ್ರೂ ಕೂಡ ನಂಗೆ ಆಗ್ಲಿಲ್ಲ, ಹೈಟ್ ಇಲ್ಲ,
2: ಹೈಟ್ ಇರ್ಲಿಲ್ಲ.
1: ಹೌದು, ಹಾಗೆ ತುಂಬಾ ರಿಜೆಕ್ಟ್ ಆಯ್ತು. ಮತ್ತೆ ನರ್ಸಿಂಗ್ ಕೋರ್ಸ್ ಅವರು ಹೇಳಿದ್ರು ಅಂತೇಳಿ ನಾನು ಸೇರಿದೆ. ನಾನು ಬೇಕು ಅಂತಲೇ ಹೋಗಿ ನಾನು ಸೇರ್ಲಿಲ್ಲ, ನಂಗೆ ಆ ಫೀಲ್ಡ್ ಕೂಡ ಇಷ್ಟನೇ ಇರ್ಲಿಲ್ಲ. ಮತ್ತೆ ಜಾಯಿನ್ ಆದೆ, ಮತ್ತೆ
2: ಕಲ್ತ್ರಿ.
1: ಮತ್ತೆ ಈಗ ಇಷ್ಟ ಆಗ್ತಾ ಉಂಟು.
2: ಒಬ್ರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ.
9: ಹಲೋ
2: ನಮಸ್ತೆ.
9: ನಮಸ್ತೆ ಸರ್.
2: ನಮಸ್ತೆ, ಯಾರು ಮಾತಾಡೋದು?
9: ನಮಸ್ತೆ, ದಾಮೋದರ್ ಅಂತ ಹೇಳಿ, ವರ್ಕಡೆಯಿಂದ.
2: ದಾಮೋದರ್ ವರ್ಕಡೆಯಿಂದ?
9: ಈಗ ಸದ್ಯಕ್ಕೆ ಬೆಂಗಳೂರಲ್ಲಿ ಇದ್ದೇನೆ.
2: ಈಗ ಬೆಂಗಳೂರಿಂದ? ಏನು ವಾಯ್ಸ್ ಎಲ್ಲ ಚೇಂಜ್ ಆಗಿದೆ, ತುಂಬಾ ಚೇಂಜ್ ಆಗಿಬಿಟ್ಟಿದ್ರೆ,
9: ಬದಲಾಗಿದ್ದೀರಾ? ತಂಗಿ,
2: ನಿಮ್ಮ ತಂಗಿ ತಂಗಿ ಬಂದಿದ್ದಾರೆ ಅಂತ ಖುಷಿ ಆಗಿದ್ರಿ ಈಗ. ಓಕೆ, ತಂಗಿ ಜೊತೆ ಮಾತಾಡಿ.
9: ಹಲೋ ಪ್ರಿಯಾ.
1: ನಮಸ್ತೆ, ಅನುಷರ್ಲ ಇರೇನ್ ಸೋಲರ್?
9: ಅನುಷರ್ಲೆ ಪ್ರಿಯಾ. ಶೀತ ಜ್ವರ ಮಾತ್ರ ಇರ್ತೇನೆ, ಕಡಿಮೆ ಇರುವ ಕಾರ್ಯಕ್ರಮಕ್ಕೆ ಮತ್ತೆ ಖುಷಿ
1: ಆಗ್ತದೆ.
9: ನಾಟಕ ರಂಗಡ್ಲ ಒಂಜಿ ಪಾರ್ಟಿ ಮಾಡ್ತಾರೆ, ಬಣ್ಣ ಮಸ್ತ್ ಖುಷಿ ಆಗುದು. ಒಂದು ರಕ್ಷಾಬಂಧನ ಹಬ್ಬದ ಶುಭಾಶಯ ಕೊಡೋದು.
1: ನೆನಪು
9: ಅಂದ್ರೆ ತುಂಬಾ ರಕ್ಷೆ ಕಡ್ಪಡಂತಾರೆ
1: ಅಂದ್ ಪೋಸ್ಟ್ ನೆಟ್ ಕಡ್ಪಡಿತ್ತ ನೀರಿಗೆ
9: ಅವಕಾಶ
2: ದಾಮೋದರ ಅಣ್ಣ, ಅಣ್ಣ ತಂಗಿಯ ಸಂಬಂಧ, ಜನ್ಮ ಜನ್ಮದ ಅನುಬಂಧ,
9: ಅಣ್ಣ ತಂಗಿಯರ ಸಂಬಂಧ.
2: ಒಂದು ಹಾಡು ಹೇಳಿ ಅವರಿಗಾಗಿ, ಹೇಳಿ ಹಾಡಿನಲ್ಲಿ ಹೇಳಿಬಿಡಿ.
9: ಅಣ್ಣ ತಂಗಿಯರ ಈ ಬಂಧ, ಜನ್ಮ ಜನ್ಮಗಳ ಅನುಬಂಧ, ಅಣ್ಣ ತಂಗಿಯರ ಈ ಬಂಧ, ಜನ್ಮ ಜನ್ಮಗಳ ಅನುಬಂಧ, ದೇಹಕ್ಕೆ ಕೊರಳು ಜೀವಕ್ಕೆ ನೆರಳು ನೀವಾಗಳೆಂದು ಅರಸುತ್ತಿದೆ. ಈ ರಕ್ಷಾ ಬಂಧನ.
2: ನಮ್ಗೆ ಕಣ್ಣೀರ್ ಬರ್ತಾ ಇದೆ, ಪ್ರಿಯಾ ಅವರು ಕೂಡ ಕಣ್ಣೀರ್ ಹಾಕ್ತಾ ಇದ್ರೆ, ಕಣ್ಣಂಚಲ್ಲಿ ನೀರು ಬರ್ತಾ ಇದೆ. ಧನ್ಯವಾದಗಳು, ಧನ್ಯವಾದಗಳು. ಪ್ರಿಯರವರೇ, ಹಾಗೆ ಹಾಗೆ ಕನಸು ಪೊಲೀಸ್ ಆಗ್ಬೇಕಂತ ನಂತರ ಹೇಗೋ ಹಾಗೆ ನಾಟಕ ರಂಗ, ಈಗ ಹೊಸ ಏನು ನಾಟಕ?
1: ಹೌದು, ಪಿರ ಬರುವೇರ ಅಂತ ಹೇಳಿ,
2: ಪಿರ ಬರುವೇರ
1: ಅದು ಮುಹೂರ್ತ ಈ ಮಂತ್ ಅಲ್ಲಿ ಮಾಡ್ತೇನೆ ಅಂತ ಹೇಳಿದ್ದಾರೆ. ಅದು ಕೂಡ ಎಲ್ಲರಿಗೂ ಸಮಯದ ಅಭಾವದಿಂದ ಆಗ್ತಾ ಇರ್ಲ.
2: ಎಲ್ಲೆಲ್ಲ ಈಗ ಪ್ರದರ್ಶನ ಆಗಿತ್ತು ನಿಮ್ಮ ಹಳೆ ನಾಟಕ?
1: ಒಂದು ಪೆರ್ಲ, ಮತ್ತೊಂದು ಕುಂಬ್ಳೆ, ಮತ್ತು
2: ಈ ಕಡೆ ಬರ್ಲಿಲ್ಲ ಮಂಗಳೂರು.
1: ಇಲ್ಲ ಬರ್ಲಿಲ್ಲ, ಬರ್ಬೇಕಷ್ಟೇ.
2: ಕರೆ ಬರ್ಲಿಲ್ವಾ?
1: ಮತ್ತೆ ಕುಕ್ಕಾಜೆ.
2: ಜಾಸ್ತಿ ಸಾಮಾಜಿಕ ನಾಟಕ ಅಭಿನಯಿಸ್ತಾ ಇದ್ರಿ. ಓಕೆ, ಪ್ರಿಯವರಿಗೆ ಯಾವ ಪ್ಲೇಸ್ ಇಷ್ಟ, ಅಂದ್ರೆ ಯಾವ ಜಾಗ ನೋಡ್ಬೇಕು ಅಂತ ಅನಿಸೋದು, ಇಂತ ಒಂದು ಜಾಗಕ್ಕೆ ಹೋಗ್ಬೇಕು ಸ್ವಲ್ಪ ನೋಡ್ಬೇಕು ಅಂತ ಅನಿಸ್ತದ್ರಿ?
1: ನಂಗೆ ಬೇಕಲಕೋಟೆ ಅಂದ್ರೆ ಇಷ್ಟ.
2: ಬೇಕಲಕೋಟೆಗೆ ಹೋಗ್ತಾ ಇರ್ತೀರಾ? ಓಕೆ, ಅದು ನಿಮ್ಮ ಫೇವರೇಟ್ ಪ್ಲೇಸ್. ಫೇವರೇಟ್ ತಿಂಡಿ?
1: ಇಡ್ಲಿ.
2: ಈಗ ಮೂವಿ ಏನಾದ್ರೂ ನೋಡ್ತಾ ಇದೀರಾ? ಯಾವ್ದು
1: ನೋಡಿ ಸರ್?
2: ಕಡಿಮೆ. ಹಾಗೆ ಅರಳುವ ಹೂಗಳೇ ಅಂತ ಈ ಹಾಡು ನಿಮ್ಗೆ ತುಂಬಾ ಇಷ್ಟ, ಯಾಕೆ ಇಷ್ಟ?
1: ಯಾಕೆಂದ್ರೆ ಅದರಲ್ಲೊಂದು ಕಷ್ಟದಿಂದ ಮುನ್ನುಗ್ಗು ಎಂಬ ಸಂದೇಶ ಕೊಡ್ತದೆ.
2: ಸಾಧನೆ ಮಾಡಬೇಕು,
1: ಸಾಧನೆಗೆ ಒಂದು ಪ್ರೋತ್ಸಾಹ ಮಾತು. ಹಿಗ್ಬೇಡ, ನೀನು ಮುಂದೆ ಹೋಗು, ಧೈರ್ಯ ತಗೊಂಡು ಮುಂದೆ ಹೋಗು, ಸಾಧನೆ ಅನ್ನೋದಿರ್ತದೆ, ಸಾಧ್ಯಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ.
2: ಸರಿ, ಹಾಡನ್ನು ಹಾಡಬಹುದೇ ನೋಡೋಣ. ಕವಿ ಕವಿ ಕವಯತ್ರಿಯಾಗಿ ಬಂದ್ರಿ, ಲೇಖಕಿ ಆದ್ರೆ ಒಂದು ಹಾಡಿನಲ್ಲಿ ಒಂದೆರಡು ಲೈನ್ ಹೇಳಿ.

0: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ 107.8 FM ಬಣ್ಣ ಬಣ್ಣದ ಬದುಕು. ಈಗ ಹೃದಯ ರಾಗ ಕಾರ್ಯಕ್ರಮದಲ್ಲಿ ಪ್ರಿಯಾ ಅವರು ನಮ್ಮ ಜೊತೆ ಇದ್ದಾರೆ. ಪ್ರಿಯಾ ಅವರೇ, ಕಾರ್ಯಕ್ರಮದ ಸಮಯ ಆಗ್ತಾ ಬಂದಿದೆ, ಏನು ಹೇಳಬೇಕಂತ ಇದ್ದೀರಾ? ಕೊನೆಯದಾಗಿ ಕವಿತೆ ಹೇಳ್ತೀರಾ?
1: ಒಂದು ಕವನ ಮತ್ತೊಂದು ಚುಟುಕು ಹೇಳ್ತಾ ಇದ್ದೇನೆ.
0: ಹೇಳಿ.
1: ಚುಟುಕು: ಬದುಕು ಅನ್ನೋದು ಸವೆದು ಹೋದ ಚಪ್ಪಲಿಯಂತೆ, ಬದುಕು ಅನ್ನೋದು ಸವೆದು ಹೋದ ಚಪ್ಪಲಿಯಂತೆ, ಕಲ್ಲು ಮುಳ್ಳುಗಳ ಹೊಳಿತ ನೋವು ನಲಿವಿನ ಹೊಡೆತ, ಕಲ್ಲು ಮುಳ್ಳುಗಳ ತುಳಿತ ನೋವು ನಲಿವಿನ ಹೊಡೆತ, ಕಾಲ ಸರಿಯುತ್ತಿದೆ ಪ್ರಕೃತಿ ನಿಯಮದಂತೆ, ಕಾಲ ಸರಿಯುತ್ತಿದೆ ಪ್ರಕೃತಿ ನಿಯಮದಂತೆ. ಇನ್ನೊಂದು ಕವನ ಅಪ್ಪೆ ಅಂತೇಳಿ: ದಿಂಜಿದಿ ಬಂಜಿದ ದುನ್ನೋನು, ದಿಂಜಿದಿ ಬಂಜಿದ ದುನ್ನೋನು, ಬೇನೆ ಸಂಕಟನು ನಿಂಗಿದು ಜಾಯಿನ ಪುರ್ತು, ನೆತ್ತೆರ್ದ ಮುದ್ದೆಗೆ ನರಮಾನ್ಯನ ರೂಪ ಕೊಡ್ದು, ಹೊಸತೊಂಜಿ ಲೋಕನು ತೋ ಜಾಯಿನ ದೇವೆರು, ಇರ್ಲು ಪಗೆಲು ದಿಟ್ಟಿದೀದು ದೇವರ ಸೃಷ್ಟಿಗೂ ಅಪ್ಪೆ ದೃಷ್ಟಿ ಕನ್ನಾಯರು, ಇರ್ಲು ಪಗೆಲು ದಿಟ್ಟಿದೀದು ದೇವರ ಸೃಷ್ಟಿಗೂ ಅಪ್ಪೆ ದೃಷ್ಟಿ ಕನ್ನಾಯರು, ಪೇರು ನುಪ್ಪು ಕೊರ್ದು ತರ್ಕ ತಾಂಕದು ತೊಟ್ಟಿಲ್ದ ಮಾನಾಯರು, ಪೇರು ನುಪ್ಪು ಕೊರ್ದು ತರ್ಕ ತಾಂಕದು ತೊಟ್ಟಿಲ್ದ ಮಾನಾಯರು, ಮಲ್ತೆ ತಪ್ಪುನು ಮಾಪು ಮಲ್ತದು ಕಿನ್ಯ ತೆಲಿಕೆಡು ಬೇನೇನು ಮಾಜಾಯ, ಮಲ್ತೆ ತಪ್ಪುನು ಮಾಪು ಮಲ್ತದು ಕಿನ್ಯ ತೆಲಿಕೆಡು ಮಾಜಾಯರು, ದೇವರ ಪ್ರತಿರೂಪ ಇರು, ದೇವರ ಪ್ರತಿರೂಪ ಇರು, ಅಮ್ಮ ಇರ್ನ ನೆಂಪು ಸಂಪುಲು ಮದೆ ಆವಂದೆ ಪಚ್ಚೆ ಪಜಿರಾದೆ ಉರಿಂಡು ಈ ಉಡಲದ ಬದುಕಡು, ಅಮ್ಮ ಇರ್ನ ನೆಂಪು ಸಂಪು ಮದೆ ಆವಂದೆ ಪಚ್ಚೆ ಪಜಿರಾದೆ ಉರಿಂಡು ಈ ಉಡಲದ ಬದುಕಡು.
0: ಬಹಳ ಚೆನ್ನಾಗಿ ಕವಿತೆಯನ್ನು ವಾಚನ ಮಾಡಿದಿರಿ. ಇವತ್ತು ಸಾರಂಗ್ ಸ್ಟುಡಿಯೋಗೆ ಬಂದಿದ್ದೀರಿ, ಏನ್ ಹೇಳ್ತೀರಿ?
1: ನಂಗೆ ತುಂಬಾ ಖುಷಿ ಆಯ್ತು. ಹಲೆಯ ಫೋನ್ ಏನ ಮಾತಾಡುವಂತ ಸ್ನೇಹಿತರು ಮತ್ತೆ ಸಿಕ್ಕಿದ್ರು, ಪತ್ರ ಮಿತ್ರರು ಕೂಡ ನಂಗೆ ಸಿಕ್ಕಿದ್ರು ಮಾತಾಡ್ಲಿಕ್ಕೆ, ತುಂಬಾ ಖುಷಿ ಆಯ್ತು. ಮತ್ತೆ ಈ ಒಂದು ನನ್ನಲ್ಲಿರುವಂತ ಕಲೆಯನ್ನು ಇಲ್ಲಿ ಒಂದು ಸಾಧನೆ ಪಡಿಸಲಿಕ್ಕೆ ಒಂದು ವೇದಿಕೆ ಸಿಕ್ಕಿತ್ತು. ತುಂಬಾ ಧನ್ಯವಾದಗಳು.
0: ಸಾರಂಗ್ ಕೇಳುಗರು, ಸಾರಂಗ್ ಕೇಳಿದ ನಂತರ ನಿಮ್ಮಲ್ಲಿ ತುಂಬಾ ಬದಲಾವಣೆ ಆಯ್ತು. ಕವಿಯಾದ್ರಿ, ನಂತರ ಹಾಡು ಬರೀಲಿಕ್ಕೆ ಎಲ್ಲ ಶುರು ಮಾಡಿದ್ರಿ. ಆ ಸಾರಂಗದಿಂದಾಗಿ ನಿಮ್ಮ ಜೀವನದಲ್ಲಿ ಬದಲಾವಣೆ ಬಂತು, ಹಾಗೆ ನಾಟಕದಲ್ಲಿ ಕೂಡ ಅಭಿನಯಿಸ್ತಾ ಇದ್ದೀರಿ.
1: ಹೌದು,
0: ಒಂದು ರೀತಿಯಲ್ಲಿ ಇನ್ನೊಂದು ಕವನ ಸಂಕಲನ
1: ಸದ್ಯಕ್ಕೆ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಕೂಡ ಇದ್ದೇನೆ ಸರ್.
0: ಹೌದಾ?
1: ಅದೇ ಆಗ್ತಾನೆ ಇಲ್ಲ, ಒಂದು ಕಡೆಯಲ್ಲಿ ಒತ್ತಡದಿಂದ ಆಗ್ತಾ ಇಲ್ಲ, ಮಾಡ್ಬೇಕು.
0: ಪ್ರಿಯವರೇ, ಇಷ್ಟು ಹೊತ್ತು ನಮ್ಮ ಸಾರಂಗ್ ಸ್ಟುಡಿಯೋಗೆ ಬಂದು ನಿಮ್ಮ ಜೀವನದ ಬಗ್ಗೆ ಒಂದಷ್ಟು ಪರಿಚಯ ಮಾಡಿಕೊಟ್ರಿ. ನಮ್ಮ ಸಾರಂಗ್ ಕೇಳುಗರಾಗಿ ನಿಮ್ಮಲ್ಲಿ ಆದಂತ ಬದಲಾವಣೆ ನಮ್ಗೆ ಅಂತೂ ತುಂಬಾ ಖುಷಿ ಕೊಟ್ಟಿದೆ. ಹಾಗೆ ಇನ್ನಷ್ಟು ಸಾಧನೆ ನಿಮ್ಮದಾಗಲಿ, ನಿಮ್ಮ ಸಾಧನೆ ಜೊತೆಗೆ ನಮ್ಮ ಸಾರಂಗಿ ಕೂಡ ಹೆಸರು ಬರಲಿ ಅಂತ. ಇನ್ನು ಕೂಡ ನೀವು ಕೂಡ ಮತ್ತೆ ನೀವು ಸಾರಂಗ್ ಕೇಳ್ತಾ ಸಾರಂಗಿ
1: ಸಣ್ಣ ಪುಟ್ಟ ಕವನಗಳಿಂದಲೇ ನಾನು ಇವತ್ತು ಈ ರಾಷ್ಟ್ರ ಮಟ್ಟದ ಪ್ರಶಸ್ತಿಗೆ ಕಾರಣ ಈ ಸಾರಂಗ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸರ್.
0: ಹಾಗೆ ಇನ್ನಷ್ಟು ನಮ್ಮ ಪತ್ರ ಮಿತ್ರತ್ವ ಇರಲಿ ನಮ್ಮ ಸಾರಂಗ್ ಜೊತೆ. ಸಾರಂಗ್ ಕೇಳಿ ಅಪರೂಪಕ್ಕಾದ್ರೂ ಒಂದು ತಿಂಗಳಿಗೊಂದೇ ಒಂದಾದ್ರೂ ಪತ್ರ ಬರೀತಾ ಇರಿ. ಓಕೆ, ಇಷ್ಟೊತ್ತು ನಮ್ಮ ಸಾರಂಗ್ ನಮ್ಮ ಕೇಳುಗರ ಬಗ್ಗೆನೂ ಒಳ್ಳೆಯ ಮಾತನ್ನು ಮಾತಾಡಿದ್ರಿ, ಮತ್ತೆ ನಿಮ್ಮ ಜೀವನದ ಬಗ್ಗೆ ಹೇಳೋದಕ್ಕೆ ನಿಮಗೆ ಎಲ್ಲ ಸಾರಂಗ್ ಕೇಳುಗ ಬಾಂಧವರ ಪರವಾಗಿ ನಿರ್ದೇಶಕರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳು.
1: ಧನ್ಯವಾದಗಳು.

0: ಚೆನ್ನಾಗ್ ಮಾತಾಡ್ತಾ ಇದ್ದೀನಿ. ನೀವು ಕೇಳಿ ರೇಡಿಯೋ ಸಾರಂ 107.8 FM. ಇದು ಬಣ್ಣವನ್ನು ಬದುಕು.
1: ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಗುಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
2: ನಮಸ್ಕಾರ ಕೇಳುಗರೆ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಸಾರಂಗ್ 107.8 FM, ಬಣ್ಣ ಬಣ್ಣದ ಬದುಕು. ಈ ವಾರದ ಮಕ್ಕಳೆಡೆಗೆ ಸಾರಂಗಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಆತ್ಮೀಯ ಸ್ವಾಗತ.
3: ಹಸ್ರಗಂಜ್ ಸ್ಟೇಷನ್ ಅಲ್ಲಿ ಇವತ್ತು ರವಿ ಕೂಲಿ ಕೆಲಸ ಶುರು ಮಾಡಿದ್ದ.
4: ನೀನಿಲ್ಲಿಗೆ ಹೊಸಬ್ಬ, ಅದಕ್ಕೆ ಹೇಳ್ತಾ ಇದ್ದೀನಿ, ರಾತ್ರಿ 11:50 ಲಾಸ್ಟ್ ಟ್ರೈನ್ ಬರುತ್ತೆ. ಅದಾದ್ಮೇಲೆ ಈ ಸ್ಟೇಷನ್ ಅಲ್ಲಿ ನಿಲ್ಲದು ಹಾನಿಕಾರಕ. ಅದಕ್ಕೆ 11:50 ಟ್ರೈನ್ ಹೋಗಿದ ತಕ್ಷಣ ಇಲ್ಲಿಂದ ಹೊರಟೋಗ್ಬಿಡು.
5: ಸರಿಯಣ್ಣ.
3: ರವಿ ಕುಮಾರ್ ಮಾತಿನ ಕಡೆ ಅಷ್ಟು ಗಮನ ಕೊಡ್ಲೇ ಇಲ್ಲ. ರವಿಗೆ ಕೂಲಿ ಕೆಲಸದಲ್ಲಿ ಅವತ್ತು ಮೊದಲನೇ ದಿನ ಆಗಿತ್ತು. ಯಾವ್ದಾದ್ರು ಟ್ರೈನ್ ಬಂದು ನಿಲ್ತಿದ್ದ ಹಾಗೆ ಅವನು ಓಡ್ ಹೋಗ್ತಿದ್ದ, ಮತ್ತೆ ಲಗೇಜ್ ಅನ್ನ ಒತ್ಕೊಂಡು ಹೋಗಿ ಅವರು ಕೊಟ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದ್ದ. ಸಂಜೆವರೆಗೂ ಎಲ್ಲಾ ಸರಿಯಾಗೇ ಇತ್ತು. ಆದ್ರೆ ಸಂಜೆ ಹೊತ್ತಿಗೆ ಇದ್ದಕ್ಕಿದ್ದ ಹಾಗೆ ರವಿ ಸೊಂಟ ನೋವು ಶುರುವಾಯ್ತು.
6: ಅನ್ಸುತ್ತೆ ಇಷ್ಟು ಭಾರನ ಎತ್ತಿ ಎತ್ತಿ ಸೊಂಟ ನೋವಾಗಿದೆ.
4: ಪರವಾಗಿಲ್ಲ, ಮೊದಲನೇ ದಿನ ಅಲ್ವಾ, ಅದಕ್ಕೆ ಹೀಗೆಲ್ಲ ಆಗುತ್ತೆ. ವೇಟಿಂಗ್ ರೂಮಿಗೆ ಹೋಗಿ ಸ್ವಲ್ಪ ಹೊತ್ತು ಮಲ್ಕೊಂಬಾ, ಎಲ್ಲ ಸರಿಯಾಗುತ್ತೆ. ಹೇಗಿದ್ರು ಇನ್ನು 1 ಗಂಟೆ ಯಾವ ಗಾಡಿನೂ ಬರೋದಿಲ್ಲ.
5: ಸರಿ ಅಣ್ಣ.
3: ಕುಮಾರ್ ಹಳೆ ಕೂಲಿಗಾರ ಆಗಿದ್ದ, ಗಾಡಿಗಳ ಬಗ್ಗೆ ಅವನಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ರವಿ ಅವನ್ ಮಾತನ್ನ ಕೇಳ್ತಾನೆ, ಮತ್ತವನು ವೇಟಿಂಗ್ ರೂಮಿಗೆ ಹೋದ. ಸಾಮಾನ್ಯವಾಗಿ ಆ ರೂಮು ಖಾಲಿನೇ ಇರ್ತಾ ಇತ್ತು, ಹಾಗಾಗಿ ಅವನು ಅಲ್ಲೇ ಮಲ್ಕೊಂಡ್ಬಿಟ್ಟ. ಎಷ್ಟೋ ಗಂಟೆಗಳ ಕಾಲ ಕಳೆದು ಹೋಗಿತ್ತು. ರವಿಗೆ ಎಚ್ಚರ ಆದಾಗ ಗಡಿಯಾರದಲ್ಲಿ 11:50 ಆಗಿತ್ತು, ಮತ್ತೆ ಕೊನೆ ಟ್ರೈನ್ ಅವನ್ ಕಣ್ಮುಂದೆ ಹೋಗ್ತಾ ಇತ್ತು. ಸ್ಟೇಷನ್ ಖಾಲಿ ಮತ್ತೆ ನಿಶಬ್ದವಾಗಿತ್ತು.
6: ಅಯ್ಯೋ ದೇವ್ರೆ, ನಾನಂತೂ ತುಂಬಾ ಹೊತ್ತು ಮಲ್ಕೊಂಬಿಟ್ಟೆ. ಇವಾಗ ಲಾಸ್ಟ್ ಟ್ರೈನ್ ಕೂಡ ಹೋಯ್ತು, ಇವಾಗ ಇಲ್ಲಿದ್ ಏನ್ ಮಾಡ್ಲಿ, ಮನೆಗೆ ಹೋಗ್ತೀನಿ.
3: ರವಿ ಸ್ಟೇಷನ್ ಇಂದ ಹೊರಗೆ ಹೋಗೋದ್ರಲ್ಲಿದ್ದ, ಇದ್ದಕ್ಕಿದ್ದ ಹಾಗೆ ಅವನ್ಗೆ ಟ್ರೈನ್ ಶಬ್ದ ಕೇಳಿಸತ್ತೆ.
6: ಇವಾಗ ಈ ಟ್ರೈನ್ ಯಾವ್ದು ಬಂತು? ಕುಮಾರಣ್ಣ ಹೇಳಿದ್ರು 11:50 ಲಾಸ್ಟ್ ಟ್ರೈನ್ ಅಂತ.
3: ರವಿ ನೋಡೋದಕ್ಕೆ ಅಂತ ಮುಂದ್ ಹೋಗ್ತಾನೆ, ಅದ್ ಯಾವ ಟ್ರೈನ್ ಇರಬಹುದು ಅಂತ. ಆಗ ಅಲ್ಲಿ ನೋಡ್ತಾನೆ, ಅದೊಂದು ಮಾಲ್ಗಾಡಿ ಆಗಿರತ್ತೆ.
6: ಇದಂತೂ ಒಂದು ಮಾಲ್ಗಾಡಿ, ಆದ್ರೆ ಇದು ಖಾಲಿ ಸ್ಟೇಷನ್ ಅಲ್ಲಿ ಯಾಕ್ ನಿಂತಿದೆ?
3: ರವಿ ನೋಡ್ತಾನೆ ಇದ್ದ, ಇದ್ದಕ್ಕಿದ್ದ ಹಾಗೆ ಮಾಲ್ಗಾಡಿ ಬಾಗಿಲು ಓಪನ್ ಆಗತ್ತೆ, ಆದ್ರೆ ಹೊರಗಡೆ ಯಾರು ಬರೋದಿಲ್ಲ. ರವಿ ಸ್ವಲ್ಪ ಹೊತ್ತು ಅಲ್ಲೇ ನಿಂತ್ಕೊಂಡು ನೋಡ್ತಿದ್ದ, ಆಮೇಲೆ ಫ್ಲಾಟ್ ಫಾರ್ಮ್ ಮೇಲೆ ನಡ್ಕೊಂಡು ಹೋದ. ಅವನು ಮುಂದೆ ಇನ್ನೊಂದು ಬಾಗ್ಲ ಹತ್ರ ಹೋದ. ಆ ಕೂಡ್ಲೆ ಆ ಬಾಗ್ಲು ಓಪನ್ ಆಗತ್ತೆ.
6: ಇವಾಗ ಇದ್ಯಾಕೆ ಓಪನ್ ಆಯ್ತು?
3: ರವಿ ಆ ಬಾಗಿಲ್ ಕಡೆನೂ ಗಮನ ಕೊಡ್ಲಿಲ್ಲ, ಅವನು ಮುಂದೆ ಹೋಗ್ತಾ ಇದ್ದ. ಸ್ವಲ್ಪ ದೂರ ಹೋದ ನಂತರ 3ನೇ ಬಾಗ್ಲು ಓಪನ್ ಆಗತ್ತೆ, ಅದಾದ್ಮೇಲೆ 4ನೇದು. ಈಗ ರವಿಗೆ ಭಯ ಆಗತ್ತೆ, ಅವನಿಗೆ ಅರ್ಥನೇ ಆಗೋದಿಲ್ಲ ಈ ಮಾಲ್ಗಾಡಿಯ ಬಾಗಿಲು ಯಾಕೆ ಓಪನ್ ಆಗ್ತಿದೆ ಅನ್ನೋದು. ಮುಂದಿನ ಡೋರ್ ಓಪನ್ ಆದಾಗ ಒಳಗಡೆ ಏನಿದೆ ಅಂತ ಏನಕ್ಕೆ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ. ಒಳಗಡೆ ಪೂರ್ತಿ ಕಗ್ಗತ್ತಲಾಗಿತ್ತು. ಯಾವಾಗ ರವಿ ತನ್ನ ಕತ್ತನ್ನ ಒಳಗಡೆ ಹಾಕ್ತಾನೋ, ಅವನನ್ನ ಯಾರೋ ಆ ಮಾಲ್ಗಾಡಿ ಒಳಗಡೆ ಎಳ್ಕೊತಾರೆ.
6: ಯಾರು ಯಾರು?
3: ರವಿ ಹೆದರ್ಕೊಂಡಿದ್ದ, ಅವನ್ಗೆ ಏನು ಕೂಡ ಕಾಣಿಸ್ತಾ ಇರ್ಲಿಲ್ಲ. 4 ಕಡೆ ಬರೀ ಕತ್ಲೆ ತುಂಬಿಕೊಂಡಿತ್ತು.
6: ಯಾರು ಯಾರಿದ್ರ ಇಲ್ಲಿ?
3: ಇದ್ದಕ್ಕಿದ್ದ ಹಾಗೆ ಅಲ್ಲಿ ಬೆಳಕ್ ಬರತ್ತೆ. ಆಮೇಲೆ ರವಿಗೆ ಒಂದು ಹುಡುಗಿ ಅಲ್ಲಿ ಕಾಣಿಸ್ತಾಳೆ. ಆ ಹುಡುಗಿ ಮುಖ ಕೂದ್ಲಿಂದ ಮುಚ್ಚಿ ಹೋಗಿತ್ತು.
6: ಯಾರು ನೀನು?
3: ಆ ಹುಡುಗಿ ಭೂತ ತರ ನಗ್ತಾ ಇದ್ಲು. ರವಿಗೆ ತುಂಬಾ ಭಯ ಆಯ್ತು. ಅವನು ಇಲ್ಲಿ ಅಲ್ಲಿ ಓಡ್ ಹೋಗ್ತಿದ್ದ, ಆದ್ರೆ ಅವ್ನು ಯಾರಿಗೋ ಡಿಕ್ಕಿ ಹೊಡೆದು ಅಲ್ಲೇ ಕೆಳಗ್ ಬಿದ್ದು ಹೋಗ್ತಾನೆ. ಅವನ ಎದುರುಗಡೆ ಒಂದು ದೊಡ್ಡದಾಗಿರೋ ಕುತ್ತಿಗೆ ಇಲ್ದೆ ಇರೋ ಅಂತ ಒಂದು ಭೂತ ಇತ್ತು.
6: ಕಬಡಿ ಕಬಡಿ ಕಬಡಿ!
3: ರವಿ ಆ ರೂಮ್ ಇಂದ ಹೊರಗ್ ಹೋಗೋದಿಕ್ಕೆ ಅಂತ ಜಂಪ್ ಮಾಡ್ತಾನೆ. ಆದ್ರೆ ಆ ಹುಡುಗಿ ಭೂತ ಅವನ್ ಕಾಲ್ನ ಹಿಡ್ಕೊಂಡು ಮತ್ತೆ ಒಳಗಡೆ ಎಳ್ಕೊಂಡ್ ಬಿಡ್ತಾಳೆ. ಈ ಮಾಲ್ಗಾಡಿ ಒಳಗಡೆ ಬರೋ ಅಪ್ಪಣೆ ನಿನಗಿದೆ, ಆದ್ರೆ ಹೋಗೋದಿಕ್ಕಿಲ್ಲ.
6: ಬಿಟ್ಬಿಡು ನನ್ನ, ನಾನ್ ನಿನಗೇನ್ ಮಾಡಿದೀನಿ, ಬಿಟ್ಬಿಡು.
3: ಆಗ ರವಿ ಮುಂದೆ ಇನ್ನೊಂದು ಭೂತ ಬರತ್ತೆ, ವಯಸ್ಸಾಗಿರೋ ಭೂತ.
7: ನೀನ್ ನಮಗೆ ಏನು ಮಾಡಿಲ್ಲ, ಆದ್ರೆ ನೀನೊಂದು ತಪ್ಪ ಮಾಡ್ಬಿಟ್ಟೆ. ಈ ಮಾಲ್ಗಾಡಿ ಒಳಗೆ ಬಂದು, ಇದು ನಮ್ಮ ಮಾಲ್ಗಾಡಿ, ಭೂತಗಳ ಮಾಲ್ಗಾಡಿ.
3: ರವಿ ಮುಂದೆ ಇದ್ದಂತ ಎಲ್ಲಾ ಭೂತಗಳು ಜೋರ್ ಜೋರಾಗಿ ನಗೋಕ್ ಶುರು ಮಾಡಿದ್ವು.
8: ನನ್ನ ಬಿಟ್ಬಿಡಿ, ನನಗ್ ಹೋಗಕ್ ಬಿಡಿ.
3: ಆ ಕತ್ತಿಲ್ದೆ ಇರುವಂತ ಭೂತ ರವಿನ ಗಾಳಿನಲ್ಲಿ ಹಾರಿಸತ್ತೆ, ಮತ್ತೆ ಆ ಕೂಡ್ಲೆ ಅವನ ಬೆನ್ನು ಮೂಳೆನ ಅಲ್ಲೇ ಮುರಿದು ಬಿಡತ್ತೆ. ರವಿ ಅಲ್ಲೇ ಸತ್ ಹೋಗ್ತಾನೆ. ಆ ಕ್ಷಣದಲ್ಲೇ ರವಿ ಆತ್ಮ ಅವನ ದೇಹದಿಂದ ಹೊರಗಡೆ ಬರುತ್ತೆ.

0: ರವಿ ಈಗ ಭೂತ ಆಗಿ ಆ ಮಾಲ್ಗಾಡಿಯ ಒಳಗಡೆನೆ ಬಂದಿಯಾಗೋಗ್ತಾನೆ. ಮಾರನೇ ದಿನ ಬೆಳಗ್ಗೆ ಆಗತ್ತೆ. ಕುಮಾರ್ ರವಿನ ಎಲ್ಲಾ ಕಡೆ ಹುಡುಕ್ತಾನೆ.
1: ಅರೆ ಅಣ್ಣ, ನೀವ್ ರವಿನೆಲ್ಲಾದ್ರೂ ನೋಡಿದ್ರ?
2: ಇಲ್ಲ ಅಣ್ಣ,
1: ಇವತ್ತವನು ಕೆಲ್ಸಕ್ ಬಂದಿಲ್ಲ ಅನ್ಸುತ್ತೆ. ನೆನ್ನೆ ಅವನಿಗೆ ಸೊಂಟ ನೋತಾ ಇತ್ತು, ಅದಕ್ಕೆ ಅವನು ಕೆಲ್ಸಕ್ ಬಂದಿಲ್ಲ. ಹೋಗ್ಲಿ ಬಿಡಿ.
0: ಕುಮಾರ್ ಪ್ರತಿದಿನದ ಹಾಗೆ ತನ್ನ ಕೆಲ್ಸ ಮಾಡ್ತಾ ಹೋದ. ಗಾಡಿಗಳು ಬರ್ತಾ ಇದ್ವು, ಅವನು ಪ್ಯಾಸೆಂಜರ್ ಲಗೇಜ್ ಅನ್ನ ತಲೆ ಮೇಲೆ ಇಟ್ಕೊಂಡು ಹೋಗಿ ಕೊಟ್ಟು ದುಡ್ಡನ್ನ ಸಂಪಾದನೆ ಮಾಡ್ತಿದ್ದ. ಎಷ್ಟೋ ದಿನ ಕಳ್ದ ಹೋಗತ್ತೆ, ಆದ್ರೆ ಕುಮಾರ್ಗೆ ರವಿ ಎಲ್ಲೂ ಕೂಡ ಕಾಣಿಸೋದಿಲ್ಲ.
1: ಇದಕ್ಕಿದ್ದ ಹಾಗೆ ರವಿ ಎಲ್ಲೂ ಹೋಗ್ಬಿಟ್ಟ. ಬಹುಶಃ ಅವನಿಗೆ ಈ ಕೆಲ್ಸ ಇಷ್ಟ ಆಗಿಲ್ಲ, ಅದಕ್ಕೆ ಹೋಗಿರ್ಬೇಕು.
0: ಇನ್ನು ಸ್ವಲ್ಪ ದಿನ ಹಾಗೆ ಕಳಿಯತ್ತೆ. ಮತ್ತೆ ಒಂದ್ ದಿನ ರಾತ್ರಿ ಕುಮಾರ್ಗೆ ಸ್ಟೇಷನ್ ಅಲ್ಲಿ ಲೇಟ್ ಆಗೋಗತ್ತೆ. ಅವನು ಗಡಿಯಾರನ ನೋಡಿದಾಗ 11:50 ಆಗಿರತ್ತೆ. ಸ್ಟೇಷನ್ ಪೂರ್ತಿ ಖಾಲಿಯಾಗಿತ್ತು.
1: ಇವಾಗ ನಾನು ಆದಷ್ಟು ಬೇಗ ಇಲ್ಲಿಂದ ಹೋಗ್ಬೇಕು.
0: ಕುಮಾರ್ ತುಂಬಾ ಸ್ಪೀಡ್ ಆಗಿ ಪ್ಲಾಟ್ಫಾರ್ಮ್ ಇಂದ ಹೊರಗಡೆ ಹೋಗ್ತಿದ್ದ. ಆಗ ಇದ್ದಕ್ಕಿದ್ದ ಹಾಗೆ ಒಂದು ಮಾಲ್ ಗಾಡಿ ಪ್ಲಾಟ್ಫಾರ್ಮ್ಗೆ ಬಂದು ನಿಲ್ಲತ್ತೆ. ಕುಮಾರ್ ಮಾಲ್ ಗಾಡಿ ಕಡೆ ನೋಡ್ತಾನೆ, ಆದ್ರೂ ಕೂಡ ಅವನು ಮುಂದೆ ಹೋಗ್ತಾನೆ ಇದ್ದ. ಇದ್ದಕ್ಕಿದ್ದ ಹಾಗೆ ಅವನನ್ನ ಹಿಂದೆಯಿಂದ ಯಾರೋ ಕರೀತಾರೆ. ಗೊತ್ತಿರೋ ಧ್ವನಿ ಅಲ್ವಾ ಅಂತ ಕುಮಾರ್ ಹಿಂದೆ ತಿರುಗಿ ನೋಡ್ತಾನೆ.
1: ಅರೆ, ನೀನ್ ಇಲ್ಲೇನ್ ಮಾಡ್ತಾ ಇದೀಯಾ? ನೋಡು, 11:50 ಆಗೋಗ್ಬಿಟ್ಟಿದೆ. ಬಾ, ಇಲ್ಲಿಂದ ಬೇಗ ಹೋಗೋಣ, ಇಲ್ಲಿರೋದು ತುಂಬಾ ಅಪಾಯ. ಬಾ.
0: ಕುಮಾರ್ ರವಿ ಕೈನ ಹಿಡ್ಕೊಂಡು ಎಳಿಯೋದಿಕ್ಕೆ ಪ್ರಯತ್ನ ಪಡ್ತಾನೆ. ರವಿ ಕೈ ಐಸ್ ಬರ್ಫ್ ತರ ತಣ್ಣಗಿತ್ತು.
1: ನಿನ್ ಕೈ ಇಷ್ಟು ತಣ್ಣಗೆ ಹಾಕಿದೆ?
0: ಕುಮಾರ್ ಹಾಗೆ ಹೇಳ್ತಾನೆ ಇದ್ದ. ಅಷ್ಟೊತ್ತಿಗೆ ರವಿ ಇಡೀ ದೇಹ ಬೆಳ್ಳಗಾಗೋಗತ್ತೆ, ಮತ್ತ ಅವನ್ ಕಣ್ಣು ಕೆಂಪಾಗೋಗತ್ತೆ. ರವಿ ಭೂತ ಆಗಿ ಬದಲಾಗೋಗ್ತಾನೆ. ಆಮೇಲೆ ರವಿ ಕುಮಾರ್ ಕೈಯನ್ನ ಹಿಡ್ಕೊಂಡ್ ಬಿಡ್ತಾನೆ. ಕುಮಾರ್ ಓಡ್ ಹೋಗೋ ಪ್ರಯತ್ನ ಪಡ್ತಾನೆ.
1: ಬಿಟ್ಬಿಡು, ಬಿಟ್ಬಿಡು ನನ್ನ ರವಿ.
0: ರವಿ ಭೂತ ಕುಮಾರ್ ಕಾಲನ್ನ ಹಿಡ್ಕೊಂಡು ಎಳ್ಕೊಂಡು ಮಾಲ್ಗಾಡಿ ಡಬ್ಬದೊಳಗಡೆ ಹೋಗ್ತಾನೆ. ಇದ್ದಕ್ಕಿದ್ದ ಹಾಗೆ ಆ ಡಬ್ಬದೊಳಗಡೆ ಬೆಳಕು ಬರತ್ತೆ. ಮತ್ತೆ ಕುಮಾರ್ ಎದುರುಗಡೆ ಒಂದೊಂದಾಗಿ ಎಲ್ಲ ಭೂತಗಳು ಬಂದು ನಿಂತ್ಕೋತಾರೆ.
1: ಕಾಪಾಡಿ, ಕಾಪಾಡಿ, ಕಾಪಾಡಿ ನನ್ನ. ಯಾರು ನಿನ್ನ ಕಾಪಾಡಲ್ಲ.

0: ಕುಮಾರ್ ಕುತ್ತಿಗೆನ ಹಿಡ್ಕೊಳತ್ತೆ. ಕುಮಾರ್ ಕಣ್ಣಲ್ಲಿ ಭಯ ಇತ್ತು. ಆ ಕತ್ತಿಲ್ಲದೆ ಇರೋ ಭೂತ ಕುಮಾರ್ ಕತ್ತು ದೇಹನ ಬೇರೆ ಬೇರೆ ಮಾಡ್ಬಿಡತ್ತೆ, ಮತ್ತೆ ಕುಮಾರ್ನ ಭೂತ ಕೂಡ ಆ ಮಾಲ್ ಗಾಡಿ ಒಳಗಡೆ ಬಂದಿಯಾಗತ್ತೆ.
1: ನಮ್ಮ ಲೋಕಕ್ಕೆ

ಕುಮಾರ್ ಕೂಡ ಸತ್ತು ಆ ಭೂತದ ಮಾಲ್ಗಾಡಿ ಒಳಗಡೆ ಬಂದಿಯಾಗುತ್ತಾನೆ. ಈಗ ಗೊತ್ತಿಲ್ಲ ಆ ಭೂತದ ಮಾಲ್ಗಾಡಿ ಯಾರ ಪ್ರಾಣನ ತಗೊಳತ್ತೆ ಅಂತ. ಪ್ರತಿದಿನ ರಾತ್ರಿ 11:50 ಈ ಭೂತದ ಮಾಲ್ಗಾಡಿ ಹಜರತ್ ಗಂಜ್ ಸ್ಟೇಷನ್ ಹತ್ರ ಬಂದು ನಿಲ್ತಿತ್ತು ತನ್ನ ಮುಂದಿನ ಭೇಟಿಯ ಹುಡುಕ.

0: ಶ್ರಾಂಪುರ ಅನ್ನೋ ಒಂದು ಹಳ್ಳಿನಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದ. ಸ್ಕೂಲಲ್ಲಿ ಇದ್ದಂತ ಎಲ್ಲಾ ಮಕ್ಕಳು ಉಮೇಶ್ ನ ಕಂಡ್ರೆ ಹೆದರ್ಕೋತಿದ್ರು. ಉಮೇಶ್ ತುಂಬಾ ಸ್ಟ್ರಿಕ್ಟ್ ಆದ ಮನುಷ್ಯ ಆಗಿದ್ದ.
1: ಏ ಎಲ್ಲ ಕೇಳಿ, ಇವತ್ತು ಉಮೇಶ್ ಸರ್ ಚೆಕಿಂಗ್ ಬರ್ತಿದ್ದಾರೆ, ನಾನು ನನ್ನ ಶೂವನ್ನ ಕ್ಲೀನ್ ಮಾಡ್ಕೊಳ್ಳೋದು ಮರ್ತೋದೆ, ಇವತ್ ಏನಾಗುತ್ತೋ ಏನೋ.
0: ಅಯ್ಯೋ ಯಾಕೋ ಟೆನ್ಷನ್ ಮಾಡ್ಕೋತಿದ್ಯಾ, ನಿನ್ ಶೂ ಮೇಲೆ ಚಾಕ್ ಪೀಸ್ ಅನ್ನ ಉಜ್ಕೋ, ಸರ್ಗೆ ಏನೂ ಗೊತ್ತಾಗೋದಿಲ್ಲ. ಸರ್ ಕಣ್ಣು ತುಂಬಾ ಶಾರ್ಪ್ ಆಗಿದೆ, ಒಂದ್ ವೇಳೆ ನಿನ್ನ ಈ ಶೂಸ್ ಏನಾದ್ರೂ ನೋಡಿದ್ರೆ ಖಂಡಿತ ನಿನ್ಗೆ ಹೊಡಿತಾರವ್ರು.
1: ನೀವೆಲ್ಲ ಎಂತ ಫ್ರೆಂಡ್ಸು, ನನ್ ಟೆನ್ಷನ್ ಕಡಿಮೆ ಮಾಡದೆ ಜಾಸ್ತಿ ಮಾಡ್ತಿದ್ದೀರಾ.
0: ಸೋನು ಸರ್ ಬರೋಕ್ ಮುಂಚೆ ತನ್ನ ಬಿಳಿ ಶೂ ಮೇಲೆ ಚಾಕ್ ಪೀಸ್ ಅನ್ನ ರಬ್ ಮಾಡ್ತಾನೆ. ಅಷ್ಟೊತ್ತಿಗೆ ಉಮೇಶ್ ಸರ್ ಕ್ಲಾಸ್ಗೆ ಬಂದ್ಬಿಡ್ತಾರೆ. ಆಗ ಸೋನು ಶೂ ಮೇಲೆ ಚಾಕ್ ಪೀಸ್ ಉಜ್ಜೋದನ್ನ ನೋಡ್ಬಿಡ್ತಾರೆ. ಸೋನು ಸರ್ನ ನೋಡಿ ಹೆದರ್ಕೋತಾನೆ ಮತ್ತೆ ಚಾಕ್ ಪೀಸ್ ಅನ್ನ ಬಚ್ಚಿಟ್ಕೋತಾನೆ.
2: ಇದೇನ್ ಮಾಡ್ತಿದ್ಯಾ, ನಿನಗ್ ಮನೆಯಲ್ಲಿ ಶೂನ ಕ್ಲೀನ್ ಮಾಡ್ಕೊಳ್ಳೋ ಸಮಯ ಸಿಗಲ್ವಾ? ನೀನ್ ಇಲ್ಲಿ ಸ್ಕೂಲ್ಗೆ ಬಂದು ಶೂಗೆ ಚಾಕ್ ಪೀಸ್ ಅಲ್ಲಿ ಬಳಿತಿದ್ಯಾ?
1: ಸಾರಿ ಸರ್, ತಪ್ಪಾಗೋಯ್ತು, ಮುಂದಿನ ಸಲ ಈ ತರ ಆಗಲ್ಲ.
2: ನಾನ್ ಹಾಗಾಗೋದಕ್ಕೂ ಬಿಡೋದಿಲ್ಲ. ನಿನ್ಗೆ ಶಿಕ್ಷೆ ಏನು ಅಂದ್ರೆ, ಸ್ಕೂಲ್ ಮುಗ್ದ ನಂತರ ಸ್ಕೂಲಿನ ಜಾಗನ ನೀನು ಸ್ವಚ್ಛಗೊಳಿಸ್ಬೇಕು.
1: ಕ್ಷಮಿಸ್ಬಿಡಿ ಸರ್,
2: ಮತ್ತೆ ಏನಾದ್ರೂ ಇದೇ ತರ ತಪ್ಪು ಮಾಡಿದ್ರೆ ನೀನು ಸ್ಕೂಲಿನ ವಾಶ್ರೂಮ್ ನ ಕ್ಲೀನ್ ಮಾಡ್ಬೇಕಾಗುತ್ತೆ.
0: ಉಮೇಶ್ ಸರ್ ಕ್ಲಾಸ್ಗೆ ಬಂದು ಎಲ್ರೂ ಕಾಪಿನ ಚೆಕ್ ಮಾಡ್ತಿರ್ತಾರೆ. ರಿಯಾ ಕಾಪಿನಲ್ಲಿ ಕವರ್ ಹಾಕಿರ್ಲಿಲ್ಲ.
2: ಇದೇನಿದು, ಯಾಕ್ ನಿನ್ ಪುಸ್ತಕಕ್ಕೆ ಕವರ್ ಹಾಕಿಲ್ಲ?
0: ಸಾರಿ ಸರ್, ಇದು ನನ್ನ ಹೊಸ ಕಾಪಿ, ನೆಕ್ಸ್ಟ್ ಟೈಮ್ ನಾನು ಇದಕ್ಕೆ ಕವರ್ ಹಾಕ್ತೇನೆ.
2: ಹೋಗಿ ಹಿಂದೆ ಬೆಂಚ್ ಅಲ್ಲಿ ಕೈ ಮೇಲೆತ್ತಿ ನಿಂತ್ಕೋ. ಮುಂದಿನ ಸತಿ ಏನಾದ್ರೂ ಇದೇ ತರ ತಪ್ಪು ಮಾಡಿದ್ರೆ ನಿನ್ನ ಕ್ಲಾಸಿಂದ ಹೊರಗಾಕ್ಬೇಕಾಗುತ್ತೆ.
0: ರಿಯಾ ಕ್ಲಾಸಿನ ಹಿಂಭಾಗಕ್ಕೆ ಹೋಗಿ ನಿಂತ್ಕೊಂಡು ತನ್ನ ಕೈನ ಮೇಲೆತ್ಕೊಂಡು ನಿಂತ್ಕೋತಾಳೆ. ರಿಯಾ ನಿಂತಿರೋದನ್ನ ನೋಡಿ ಲಕ್ಷ್ಮಿ ಅವಳನ್ನ ರೇಗಿಸ್ತಾಳೆ. ಆಗ ಉಮೇಶ್ ಸರ್ ಗಮನ ರಶ್ಮಿ ಮೇಲೆ ಹೋಗುತ್ತೆ.
2: ತುಂಬಾ ನಗು ಬರ್ತಿದ್ಯಲ್ಲ ನಿನ್ಗೆ, ಹೋಗು, ನೀನು ಕೂಡ ಹೋಗಿ ಜೊತೆಲಿ ನಿಂತ್ಕೋ. ಹೋಗು, ಪೂರ್ತಿ ಕ್ಲಾಸು ನಿಂತ್ಕೊಂಡೆ ನೀವು ಓದ್ಬೇಕು.
0: ಸಾರಿ ಸರ್, ಈ ಸಲ ಕ್ಷಮಿಸ್ಬಿಡಿ ಸರ್.
2: ನೋ ಸಾರಿ.
0: ರಶ್ಮಿ ಕೂಡ ರಿಯಾ ಜೊತೆ ಹೋಗಿ ಹಿಂದೆ ನಿಂತ್ಕೊಂಡು ಕಿವಿ ಹಿಡ್ಕೊಂಡು ನಿಂತ್ಕೋತಾಳೆ. ಇಬ್ರು ಇಡೀ ದಿನ ನಿಂತ್ಕೊಂಡೇ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ರಜದ ನಂತರ ಸೋನು ಸ್ಕೂಲಿನ ಅಂಗಳನ ಕ್ಲೀನ್ ಮಾಡಿ ಕ್ಲಾಸ್ಗೆ ಹೋಗ್ತಾನೆ. ರಶ್ಮಿ ಮತ್ತೆ ರಿಯಾ ಸೋನುಗೋಸ್ಕರ ಸ್ಕೂಲಿಂದ

0: ಹೊರಗಡೆ ಕಾಯ್ತಾ ಇರ್ತಾರೆ.
1: ನನ್ಗಂತೂ ಸುಸ್ತಾಗೋಯ್ತು, ಸ್ಕೂಲ್ನ ಕ್ಲೀನ್ ಮಾಡೋಷ್ಟರಲ್ಲಿ ನನ್ಗೆ ಸಾಕಾಗೋಯ್ತು.
2: ಉಮೇಶ್ ಸರ್ನ ಈ ಕಠೋರವಾದ ಸ್ವಭಾವದಿಂದನೇ ಇಲ್ಲಿವರೆಗೂ ಅವ್ರಿಗೆ ಮದ್ವೆ ಆಗಿಲ್ಲ.
0: ಸರಿಯಾಗಿ ಹೇಳ್ದೆ ನೀನು, ಯಾವಾಗ್ಲೂ ನಮ್ಮ ಮೇಲೆ ಕೂಗಾಡ್ತಾನೆ ಇರ್ತಾರೆ, ಶಿಕ್ಷೆನೂ ಕೊಡ್ತಿರ್ತಾರೆ.
2: ಮಾರನೇ ದಿನ ಕ್ಲಾಸಿಗೆ ಒಬ್ರು ಹೊಸ ಟೀಚರ್ ಬರ್ತಾರೆ. ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ ಮತ್ತೆ ಕೋಮಲ ಸ್ವಭಾವದರಾಗಿರ್ತಾರೆ.
3: ಗುಡ್ ಮಾರ್ನಿಂಗ್
4: ಟೀಚರ್. ಗುಡ್ ಮಾರ್ನಿಂಗ್ ಮಕ್ಕಳಾ, ಎಲ್ರೂ ನಿಮ್ ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ. ನಿಮ್ಮೆಲ್ಲರೂ ನೋಡಿ ಖುಷಿ ಆಯ್ತು.
2: ಉಮಾ ಮೇಡಮ್ ಮಕ್ಕಳ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಮತ್ತೆ ಪ್ರೀತಿಯಿಂದ ತಿಳಿ ಹೇಳ್ತಾ ಇದ್ರು.
0: ಮಕ್ಕಳಿಗೆ ಉಮಾ ಮೇಡಮ್ ಹೇಳ್ಕೊಡೋ ಅಂತ ಎಲ್ಲಾ ಪಾಠನು ಚೆನ್ನಾಗಿ ನೆನಪಲ್ಲಿರ್ತಾ ಇತ್ತು.
2: ಒಂದು ದಿನ ಉಮಾ ಮೇಡಮ್ ತಮ್ಮ ಕ್ಲಾಸ್ ಅನ್ನ ತಗೋತಾ ಇದ್ರು. ಅದೇ ಸಮಯಕ್ಕೆ ಉಮೇಶ್ ಸರ್ ಕ್ಲಾಸ್ ಒಳಗಡೆ ಬರ್ತಾರೆ.
0: ಉಮೇಶ್ ಸರ್ನ ನೋಡಿ ಎಲ್ಲಾ ಮಕ್ಕಳು ಹೆದರ್ಕೋತಾರೆ ಮತ್ತೆ ಸ್ಟ್ರೈಟ್ ಆಗಿ ಕೂತ್ಕೋತಾರೆ.
5: ನಾನ್ ನೋಡ್ತಾ ಇದೀನಿ, ಈ ನಡುವೆ ನಿಮ್ ಕ್ಲಾಸ್ ಇಂದ ಜಾಸ್ತಿ ಸದ್ ಬರ್ತಿದೆ. ನೀವೇನಾದ್ರೂ ಇದೇ ತರ ಗಲಾಟೆ ಮಾಡ್ತಾ ಇದ್ರೆ ಪೂರ್ತಿ ದಿನ ನಿಮ್ ಕ್ಲಾಸ್ ಅವ್ರನ್ನೆಲ್ಲ ಬಿಸಿಲ ನಿಲ್ಲಿಸ್ಬಿಡ್ತೀನಿ.
0: ಸರ್, ಇವರಿನ್ನು ಮಕ್ಕಳು, ಇವ್ರ ತುಂಟುತನ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರ್ ಮಾಡ್ತಾರೆ? ಮತ್ತೆ ನಾವು ಇದೇ ರೀತಿ ತಮಾಷೆ ಹೇಳ್ಕೊಟ್ರೆ ಮಕ್ಕಳು ಬೇಗ ಕಲಿತಾರೆ.
5: ಹಾ ಮೇಡಮ್, ನೀವಂತೂ ಸರಿಯಾಗಿ ಹೇಳ್ತಿದ್ದೀರಾ. ನಾನು ಕೂಡ ಮಕ್ಕಳಿಗೆ ಪ್ರೀತಿಯಿಂದಾನೆ ಹೇಳ್ಕೊಡ್ತೀನಿ.
0: ಮಕ್ಕಳು ಉಮೇಶ್ ಸರ್ ಮಾತನ್ನ ಕೇಳಿ ಆಶ್ಚರ್ಯ ಪಡ್ತಾರೆ.
2: ಹೇಳ್ಬೇಕು ಅಂದ್ರೆ ಉಮೇಶ್ ಸರ್ ಉಮಾ ಮೇಡಮ್ ನ ಮನ್ಸಲ್ಲೇ ಪ್ರೀತಿ ಮಾಡೋಕ್ ಶುರು ಮಾಡಿದ್ರು,
0: ಹಾಗಾಗಿ ಅವ್ರು ಹೇಳಿದಕ್ಕೆಲ್ಲ ಎಸ್ ಅಂತ ಹೇಳ್ತಿದ್ರು.
2: ಒಂದು ದಿನ ಸೋನು ಮತ್ತೆ ರಿಯಾ ಸ್ಕೂಲ್ಗೆ ಬರೋದು ಸ್ವಲ್ಪ ಲೇಟ್ ಆಯ್ತು.
0: ಉಮೇಶ್ ಸರ್ ಅವರಿಬ್ರು ಲೇಟ್ ಆಗಿ ಬಂದಿದ್ದಕ್ಕೆ ಕೋಪ ಮಾಡ್ಕೋತಾರೆ,
2: ಆಮೇಲೆ ಇಬ್ಬರಿಗೂ ಹೊಡೆಯೋಕ್ ಶುರು ಮಾಡ್ತಾರೆ.
5: ಇದೇನಾ ಸ್ಕೂಲ್ಗೆ ಬರೋ ಸಮಯ? ನೀವಿಬ್ರು ತುಂಬಾ ಕೆಟ್ಟೋಗಿದ್ದೀರಾ, ಒಳ್ಳೆ ಮಾತಲ್ಲಿ ನೀವ್ ಕೇಳಲ್ಲ.
1: ಸರ್, ಹಿಂದೆ ರಸ್ತೆಯಲ್ಲಿ ನಮ್ ಸೈಕಲ್ ಪಂಚರ್ ಆಗೋಯ್ತು, ಅದಕ್ಕೆ ನಾ ಬರೋದಕ್ಕೆ ತಡ ಆಗೋಯ್ತು.
0: ಹೌದು ಸರ್, ಸೋನು ಸತ್ಯ ಹೇಳ್ತಿದ್ದಾನೆ.
5: ನೀವ್ ಮನೆಯಿಂದ ಬೇಗ ಹೊರಡ್ಬೇಕಾಗಿತ್ತು, ಇದಕ್ಕೋಸ್ಕರ ನಿಮ್ಗೆ ಶಿಕ್ಷೆ ಖಂಡಿತ ಆಗೇ ಆಗುತ್ತೆ.
2: ಉಮೇಶ್ ಸರ್ ಸೋನು ಮತ್ತೆ ರಿಯಾ ಕೈಗೆ ಕೋಲಲ್ ಹೊಡಿತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬರ್ತಾರೆ.
0: ಅರೆ ಸರ್, ಈ ಮುದ್ದಾದ ಮಕ್ಕಳಿಗೆ ಯಾಕೆ ಹೊಡಿತಿದ್ದೀರಾ? ಇನ್ನು ಮಕ್ಕಳು ಕೆಲವೊಂದ್ಸಲ ಲೇಟ್ ಆಗತ್ತೆ, ಪದೇ ಪದೇ ಅವ್ರು ಲೇಟ್ ಆಗಿ ಬರ್ತಾ ಇದ್ರೆ ಆಮೇಲೆ ನಾವ್ ಆಕ್ಷನ್ ತಗೋಬೇಕು.
1: ನಾವ್ ಮೊದಲನೇ ಬಾರಿಗೆ ಇಷ್ಟು ಲೇಟ್ ಆಗಿ ಬಂದಿರೋದು.
0: ಪರವಾಗಿಲ್ಲ ಮಕ್ಕಳ, ಹೋಗಿ ಹೋಗಿ ನಿಮ್ ಕ್ಲಾಸ್ಗೆ ಹೋಗಿ.
2: ಉಮೇಶ್ ಸರ್ ಉಮಾ ಮೇಡಮ್ ಮಾತನ್ನ ಕೇಳಿ ಎಲ್ರೂ ಕ್ಲಾಸ್ ಒಳಗಡೆ ಹೋಗೋದಕ್ ಬಿಡ್ತಾರೆ. ನಿಧಾನವಾಗಿ ಉಮೇಶ್ ಸರ್ ಸ್ವಭಾವ ಕೂಡ ಉಮಾ ಮೇಡಮ್ ತರಾನೇ ಆಗೋಕ್ ಶುರುವಾಗತ್ತೆ.
1: ಅರೆ, ನಮ್ ಉಮೇಶ್ ಸರ್ ಅಂತೂ ತುಂಬಾ ಬದ್ಲಾಗ್ಬಿಟ್ಟಿದ್ದಾರೆ.
0: ಹಾ, ಸರಿಯಾಗಿ ಹೇಳ್ದೆ ನೀನು. ಮೊದ್ಲು ನಮ್ಮ ಮೇಲೆ ಎಷ್ಟು ಕೋಪಿಸ್ಕೋತಿದ್ರು, ಆಮೇಲೆ ಎಷ್ಟು ಕಠಿಣವಾದ ಶಿಕ್ಷೆ ಕೊಡ್ತಿದ್ರು. ಆದ್ರೆ ಈಗ ಉಮಾ ಮೇಡಮ್ ಬಂದ ಮೇಲೆ ಅವ್ರ ಸ್ವಭಾವನೇ ಪೂರ್ತಿಯಾಗಿ ಬದ್ಲಾಗೋಗಿದೆ.
2: ಒಂದು ದಿನ ಸೋನು ತನ್ನ ಹೋಮ್ವರ್ಕ್ ಅನ್ನ ಮರ್ತು ಬಂದ್ಬಿಡ್ತಾನೆ. ಉಮೇಶ್ ಸರ್ ಎಲ್ರು ಹೋಮ್ವರ್ಕ್ ಅನ್ನ ಚೆಕ್ ಮಾಡ್ತಿರ್ತಾರೆ.
5: ನೀವ್ಗಳಂತೂ ತುಂಬಾ ಹೆಚ್ಕೊಂಡೇ ಹೋಗ್ತಿದ್ದೀರಾ, ಇವತ್ತು ಹೋಮ್ವರ್ಕ್ ಮಾಡಿಲ್ಲ ನಾಳೆ ಸ್ಕೂಲ್ಗೆ ಬರೋದನ್ನ ನಿಲ್ಲಿಸ್ಬಿಡ್ತೀರಾ?
1: ಇಲ್ಲ ಸರ್, ನಿನ್ನೆ ನನ್ಗೆ ಹುಷಾರ್ ಇರ್ಲಿಲ್ಲ, ಅದಕ್ಕೆ ನಾನು ಹೋಮ್ವರ್ಕ್ ಮಾಡಕ್ಕಾಗಿಲ್ಲ.
5: ನಿನ್ಗೆ ಇದಕ್ಕೆ ಶಿಕ್ಷೆ ಖಂಡಿತ ಆಗುತ್ತೆ.
2: ಉಮೇಶ್ ಸರ್ ಸೋನುನ ಕ್ಲಾಸ್ ಇಂದ ಹೊರಗ್ ಹಾಕಿ ಚೇರ್ ಕೂತ್ಕೋ ಅಂತ ಹೇಳ್ತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬಂದ್ಬಿಡ್ತಾರೆ.
0: ಅರೆ ಪುಟ್ಟ ಸೋನು, ನಿನ್ ಆರೋಗ್ಯ ಸರಿಯಿಲ್ಲ ಅಲ್ವಾ? ಅಂದಮೇಲೆ ನೀನು ಕ್ಲಾಸ್ ಇಂದ ಹೊರಗೆ ಹಾಕಿದ್ಯಾ?
1: ಮೇಡಮ್, ಹುಷಾರ್ ಇರ್ಲಿಲ್ಲ ಅಂತ ನನ್ಗೆ ಹೋಮ್ವರ್ಕ್ ಮಾಡಕ್ ಆಗಿಲ್ಲ. ಉಮೇಶ್ ಸರ್ ನನ್ನ ಕ್ಲಾಸ್ ಇಂದ ಕಳ್ಸಿ ಈ ತರ ನಿಂತ್ಕೊಳಕ್ ಹೇಳಿದರೆ.
0: ನೀನು ನನ್ ಜೊತೆ ಕ್ಲಾಸ್ ಒಳಗಡೆ ಬಾ.
2: ಉಮಾ ಮೇಡಮ್ ಕ್ಲಾಸ್ ಒಳಗಡೆ ಹೋಗಿ ಉಮೇಶ್ ಸರ್ಗೆ ಅರ್ಥ ಮಾಡಿಸ್ತಾರೆ.
0: ಸೋನು ನೆನ್ನೆ ನನ್ಗೆ ಫೋನ್ ಮಾಡಿ ಹೇಳಿದ್ದ ಅವನ ಆರೋಗ್ಯ ಸರಿಯಿಲ್ಲ ಅಂತ. ನಿಮ್ಮ ಈ ಕಠಿಣವಾದ ಸ್ವಭಾವದಿಂದ ಇವನ ಆರೋಗ್ಯ ಇನ್ನೂ ಹಾಳಾಗ್ತಾ ಇತ್ತಿವತ್ತು.
5: ನಾನು ಮಕ್ಕಳಲ್ಲಿ ಶಿಸ್ತನ್ನ ತರ್ಬೇಕನ್ಕೊಂಡಿದೀನಿ.
0: ಮಕ್ಕಳಿಗೆ ಪ್ರೀತಿಯಿಂದನೂ ನಾವ್ ಹೇಳ್ಕೊಡ್ಬೋದು. ನಾವು ಪ್ರತಿ ಸಲ ಅವರಿಗೆ ಹೊಡೆದು ಬಡದು ಮಾಡಿದ್ರೆ ಅವರು ಕೂಡ ಹಾಗೆ ಆಗೋಗ್ತಾರೆ, ಆಮೇಲೆ ಅವ್ರ ಕೋಪನ ಅವರು ಬೇರೆ ಕಡೆ ತೋರಿಸ್ಕೋತಾರೆ. ಅದಕ್ಕೋಸ್ಕರ ನಾವು ಮಕ್ಕಳ ಹತ್ರ ಯಾವಾಗ್ಲೂ ಪ್ರೀತಿಯಿಂದ ಮಾತಾಡ್ಬೇಕು. ಈ ಮಕ್ಕಳು ನಾಳೆ ನಮ್ಮ ದೇಶದ ಭವಿಷ್ಯ.
5: ನನ್ನ ಕ್ಷಮಿಸ್ಬಿಡಿ ಮೇಡಮ್, ನನ್ಗ ಅರ್ಥ ಆಯ್ತು. ಮುಂದಿನ ಸತಿಯಿಂದ ನನ್ ಮಕ್ಕಳ ಹತ್ರ ಪ್ರೀತಿಯಿಂದ ನಡ್ಕೊಂತೀನಿ.
2: ಆವತ್ತಿಂದ ಉಮೇಶ್ ಸರ್ ಮಕ್ಕಳ ಹತ್ರ ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ರು.
0: ಸ್ವಲ್ಪ ದಿನದ ನಂತರ ಉಮೇಶ್ ಸರ್ ಮತ್ತೆ ಉಮಾ ಮೇಡಮ್ಗೆ ಮದ್ವೆ ಆಗೋಗತ್ತೆ.
2: ಆಮೇಲೆ ಉಮೇಶ್ ಸರ್ ಕೂಡ ಉಮಾ ಮೇಡಮ್ ತರ ಕೋಮಲ ಸ್ವಭಾವದವರಾಗೋದ್ರು.
0: ಉಮೇಶ್ ರಾಮ್ಪುರ ಅನ್ನೋ ಒಂದು ಹಳ್ಳಿನಲ್ಲಿ ಸರ್ಕಾರಿ ಸ್ಕೂಲಲ್ಲಿ ಹೆಡ್ ಮಾಸ್ಟರ್ ಆಗಿದ್ದ. ಸ್ಕೂಲಲ್ಲಿ ಇದ್ದಂತ ಎಲ್ಲಾ ಮಕ್ಕಳು ಉಮೇಶ್ ನ ಕಂಡ್ರೆ ಹೆದರ್ಕೋತಿದ್ರು. ಉಮೇಶ್ ತುಂಬಾ ಸ್ಟ್ರಿಕ್ಟ್ ಆದ ಮನುಷ್ಯ ಆಗಿದ್ದ.
1: ಏ ಎಲ್ಲಾ ಕೇಳಿ, ಇವತ್ತು ಉಮೇಶ್ ಸರ್ ಚೆಕಿಂಗ್ ಬರ್ತಿದ್ದಾರೆ, ನಾನು ನನ್ನ ಶೂ ಅನ್ನ ಕ್ಲೀನ್ ಮಾಡ್ಕೊಳ್ಳೋದು ಮರ್ತೋದೆ. ಇವತ್ತು ಏನಾಗುತ್ತೋ ಏನೋ.
2: ಅಯ್ಯೋ, ಯಾಕೋ ಟೆನ್ಷನ್ ಮಾಡ್ಕೋತಿದ್ಯಾ? ನಿನ್ ಶೂ ಮೇಲೆ ಚಾಕ್ ಪೀಸ್ ಅನ್ನ ಉಜ್ಕೋ. ಸರ್ಗೆ ಏನು ಗೊತ್ತಾಗೋದಿಲ್ಲ.
0: ಸರ್ ಕಣ್ಣು ತುಂಬಾ ಶಾರ್ಪ್ ಆಗಿದೆ. ಒಂದ್ ವೇಳೆ ನಿನ್ನ ಈ ಶೂಸ್ ಏನಾದ್ರೂ ನೋಡಿದ್ರೆ ಖಂಡಿತ ನಿನ್ಗೆ ಹೊಡಿತಾರವ್ರು.
1: ನೀವೆಲ್ಲ ಎಂತ ಫ್ರೆಂಡ್ಸ್, ನನ್ ಟೆನ್ಷನ್ ಕಡಿಮೆ ಮಾಡದೆ ಜಾಸ್ತಿ ಮಾಡ್ತಿದ್ದೀರಾ.
2: ಸೋನು ಸರ್ ಬರೋಕ್ ಮುಂಚೆ ತನ್ನ ಬಿಳಿ ಶೂ ಮೇಲೆ ಚಾಕ್ ಪೀಸ್ ಅನ್ನ ರಬ್ ಮಾಡ್ತಾನೆ. ಅಷ್ಟೊತ್ತಿಗೆ ಉಮೇಶ್ ಸರ್ ಕ್ಲಾಸಿಗ್ ಬಂದ್ಬಿಡ್ತಾರೆ. ಆಗ ಸೋನು ಶೂ ಮೇಲೆ ಚಾಕ್ ಪೀಸ್ ಉಜ್ಜೋದನ್ನ ನೋಡ್ಬಿಡ್ತಾರೆ. ಸೋನು ಸರ್ನ ನೋಡಿ ಹೆದರ್ಕೋತಾನೆ ಮತ್ತೆ ಚಾಕ್ ಪೀಸ್ ಅನ್ನ ಬಚ್ಚಿಟ್ಕೋತಾನೆ.
5: ಇದೇನ್ ಮಾಡ್ತಿದ್ಯಾ, ನಿನಗ್ ಮನೆಯಲ್ಲಿ ಶೂನ ಕ್ಲೀನ್ ಮಾಡ್ಕೊಳ್ಳೋ ಸಮಯ ಸಿಗಲ್ವಾ? ನೀನ್ ಇಲ್ಲಿ ಸ್ಕೂಲ್ಗ್ ಬಂದು ಶೂಗೆ ಚಾಕ್ ಪೀಸ್ ಅಲ್ಲಿ ಬಳಿತಿದ್ಯಾ?
1: ಸಾರಿ ಸರ್, ತಪ್ಪಾಗೋಯ್ತು. ಮುಂದಿನ ಸಲ ಈ ತರ ಆಗಲ್ಲ.
5: ನಾನ್ ಹಾಗಾಗೋದಕ್ಕೂ ಬಿಡೋದಿಲ್ಲ. ನಿನ್ಗೆ ಶಿಕ್ಷೆ ಏನು ಅಂದ್ರೆ, ಸ್ಕೂಲ್ ಮುಗ್ದ ನಂತರ ಸ್ಕೂಲಿನ ಜಾಗನ ನೀನು ಸ್ವಚ್ಛಗೊಳಿಸ್ಬೇಕು.
1: ಕ್ಷಮಿಸ್ಬಿಡಿ ಸರ್.
5: ಮತ್ತೆ ಏನಾದ್ರೂ ಇದೇ ತರ ತಪ್ಪ ಮಾಡಿದ್ರೆ ನೀನು ಸ್ಕೂಲಿನ ವಾಶ್ರೂಮ್ನ ಕ್ಲೀನ್ ಮಾಡ್ಬೇಕಾಗುತ್ತೆ.
2: ಉಮೇಶ್ ಸರ್ ಕ್ಲಾಸಿಗ್ ಬಂದು ಎಲ್ರು ಕಾಪಿನ ಚೆಕ್ ಮಾಡ್ತಿರ್ತಾರೆ. ರಿಯಾ ಕಾಪಿನಲ್ಲಿ ಕವರ್ ಹಾಕಿರ್ಲಿಲ್ಲ.
5: ಇದೇನಿದು, ಯಾಕ್ ನಿನ್ ಪುಸ್ತಕಕ್ಕೆ ಕವರ್ ಹಾಕಿಲ್ಲ?
3: ಸಾರಿ ಸರ್, ಇದು ನನ್ನ ಹೊಸ ಕಾಪಿ. ನೆಕ್ಸ್ಟ್ ಟೈಮ್ ನಾನು ಇದಕ್ಕೆ ಕವರ್ ಹಾಕ್ತೇನೆ.
5: ಹೋಗಿ ಹಿಂದೆ ಬೆಂಚಲ್ಲಿ ಕೈ ಮೇಲೆತ್ತಿ ನಿಂತ್ಕೋ. ಮುಂದಿನ ಸತಿ ಏನಾದ್ರೂ ಇದೇ ತರ ತಪ್ಪು ಮಾಡಿದ್ರೆ ನಿನ್ನ ಕ್ಲಾಸಿಂದ ಹೊರಗಾಕ್ಬೇಕಾಗುತ್ತೆ.
2: ರಿಯಾ ಕ್ಲಾಸಿನ ಹಿಂಭಾಗಕ್ಕೆ ಹೋಗಿ ನಿಂತ್ಕೊಂಡು ತನ್ನ ಕೈನ ಮೇಲೆತ್ಕೊಂಡು ನಿಂತ್ಕೋತಾಳೆ. ರಿಯಾ ನಿಂತಿರೋದನ್ನ ನೋಡಿ ಲಕ್ಷ್ಮಿ ಅವಳನ್ನ ರೇಗಿಸ್ತಾಳೆ. ಆಗ ಉಮೇಶ್ ಸರ್ ಗಮನ ರಶ್ಮಿ ಮೇಲೆ ಹೋಗುತ್ತೆ.
5: ತುಂಬಾ ನಗು ಬರ್ತಿದ್ಯಲ್ಲ ನಿನ್ಗೆ, ಹೋಗು. ನೀನು ಕೂಡ ಹೋಗಿ ಜೊತೆಲಿ ನಿಂತ್ಕೋ. ಹೋಗು, ಪೂರ್ತಿ ಕ್ಲಾಸು ನಿಂತ್ಕೊಂಡೇ ನೀವು ಓದ್ಬೇಕು.
3: ಸಾರಿ ಸರ್, ಈ ಸಲ ಕ್ಷಮಿಸ್ಬಿಡಿ ಸರ್.
5: ನೋ ಸಾರಿ.
2: ರಶ್ಮಿ ಕೂಡ ರಿಯಾ ಜೊತೆ ಹೋಗಿ ಹಿಂದೆ ನಿಂತ್ಕೊಂಡು ಕಿವಿ ಹಿಡ್ಕೊಂಡು ನಿಂತ್ಕೋತಾಳೆ. ಇಬ್ರು ಇಡೀ ದಿನ ನಿಂತ್ಕೊಂಡೇ ಕ್ಲಾಸ್ ಅಟೆಂಡ್ ಮಾಡ್ತಾರೆ. ರಜದ ನಂತರ ಸೋನು ಸ್ಕೂಲಿನ ಅಂಗಳನ ಕ್ಲೀನ್ ಮಾಡಿ ಕ್ಲಾಸ್ಗೆ ಹೋಗ್ತಾನೆ. ರಶ್ಮಿ ಮತ್ತೆ ರಿಯಾ ಸೋನುಗೋಸ್ಕರ ಸ್ಕೂಲಿಂದ ಹೊರಗಡೆ ಕಾಯ್ತಾ ಇರ್ತಾರೆ.
1: ನನ್ಗಂತೂ ಸುಸ್ತಾಗೋಯ್ತು. ಸ್ಕೂಲ್ನ ಕ್ಲೀನ್ ಮಾಡೋಷ್ಟರಲ್ಲಿ ನನ್ಗೆ ಸಾಕಾಗೋಯ್ತು.
2: ಉಮೇಶ್ ಸರ್ನ ಈ ಕಠೋರವಾದ ಸ್ವಭಾವದಿಂದನೇ ಇಲ್ಲಿವರೆಗೂ ಅವ್ರಿಗೆ ಮದ್ವೆ ಆಗಿಲ್ಲ. ಸರಿಯಾಗಿ ಹೇಳ್ದೆ ನೀನು. ಯಾವಾಗ್ಲೂ ನಮ್ಮ ಮೇಲೆ ಕೂಗಾಡ್ತಾನೆ ಇರ್ತಾರೆ, ಶಿಕ್ಷೆನೂ ಕೊಡ್ತಿರ್ತಾರೆ. ಮಾರ್ನೆ ದಿನ ಕ್ಲಾಸಿಗೆ ಒಬ್ರು ಹೊಸ ಟೀಚರ್ ಬರ್ತಾರೆ. ನೋಡೋದಿಕ್ಕೆ ತುಂಬಾ ಸುಂದರವಾಗಿರ್ತಾರೆ ಮತ್ತೆ ಕೋಮಲ ಸ್ವಭಾವದವರಾಗಿರ್ತಾರೆ.
6: ಗುಡ್ ಮಾರ್ನಿಂಗ್ ಟೀಚರ್.
4: ಗುಡ್ ಮಾರ್ನಿಂಗ್ ಮಕ್ಕಳಾ, ಎಲ್ರೂ ನಿಮ್ ನಿಮ್ ಸೀಟಲ್ಲಿ ಕೂತ್ಕೊಳ್ಳಿ. ನಿಮ್ಮೆಲ್ಲರೂ ನೋಡಿ ಖುಷಿ ಆಯ್ತು. ಉಮಾ ಮೇಡಮ್ ಮಕ್ಕಳ ಹತ್ರ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು ಮತ್ತೆ ಪ್ರೀತಿಯಿಂದ ತಿಳಿ ಹೇಳ್ತಾ ಇದ್ರು. ಮಕ್ಕಳಿಗೆ ಉಮಾ ಮೇಡಮ್ ಹೇಳ್ಕೊಡೋ ಅಂತ ಎಲ್ಲಾ ಪಾಠನು ಚೆನ್ನಾಗಿ ನೆನಪಲ್ಲಿರ್ತಾ ಇತ್ತು. ಒಂದು ದಿನ ಉಮಾ ಮೇಡಮ್ ತಮ್ಮ ಕ್ಲಾಸ್ ಅನ್ನ ತಗೋತಾ ಇದ್ರು. ಅದೇ ಸಮಯಕ್ಕೆ ಉಮೇಶ್ ಸರ್ ಕ್ಲಾಸ್ ಒಳಗಡೆ ಬರ್ತಾರೆ. ಉಮೇಶ್ ಸರ್ನ ನೋಡಿ ಎಲ್ಲಾ ಮಕ್ಕಳು ಹೆದರ್ಕೋತಾರೆ ಮತ್ತೆ ಸ್ಟ್ರೈಟ್ ಆಗಿ ಕೂತ್ಕೋತಾರೆ.
5: ನಾನ್ ನೋಡ್ತಾ ಇದ್ದೀನಿ, ಈ ನಡುವೆ ನಿಮ್ ಕ್ಲಾಸ್ ಇಂದ ಜಾಸ್ತಿ ಸದ್ ಬರ್ತಿದೆ. ನೀವೇನಾದ್ರೂ ಇದೇ ತರ ಗಲಾಟೆ ಮಾಡ್ತಾ ಇದ್ರೆ ಪೂರ್ತಿ ದಿನ ನಿಮ್ ಕ್ಲಾಸ್ ಅವ್ರನ್ನೆಲ್ಲ ಬಿಸಿಲಲ್ಲಿ ನಿಲ್ಲಿಸ್ಬಿಡ್ತೀನಿ.
2: ಸರ್, ಇವರೇನು ಮಕ್ಕಳು, ಇವ್ರ ತುಂಟುತನ ಮಾಡ್ಲಿಲ್ಲ ಅಂದ್ರೆ ಬೇರೆ ಯಾರ್ ಮಾಡ್ತಾರೆ? ಮತ್ತೆ ನಾವು ಇದೇ ರೀತಿ ತಮಾಷೆಲ್ ಹೇಳ್ಕೊಟ್ರೆ ಮಕ್ಕಳು ಬೇಗ ಕಲಿತಾರೆ.
5: ಹಾ ಮೇಡಮ್, ನೀವಂತೂ ಸರಿಯಾಗಿ ಹೇಳ್ತಿದ್ದೀರಾ. ನಾನು ಕೂಡ ಮಕ್ಕಳಿಗೆ ಪ್ರೀತಿಯಿಂದನೇ ಹೇಳ್ಕೊಡ್ತೀನಿ.
2: ಮಕ್ಕಳು ಉಮೇಶ್ ಸರ್ ಮಾತನ್ನ ಕೇಳಿ ಆಶ್ಚರ್ಯ ಪಡ್ತಾರೆ. ಹೇಳ್ಬೇಕು ಅಂದ್ರೆ ಉಮೇಶ್ ಸರ್ ಉಮಾ ಮೇಡಮ್ ನ ಮನ್ಸಲ್ಲೇ ಪ್ರೀತಿ ಮಾಡೋಕ್ ಶುರು ಮಾಡಿದ್ರು. ಹಾಗಾಗಿ ಅವ್ರು ಹೇಳಿದಕ್ಕೆಲ್ಲ ಎಸ್ ಅಂತ ಹೇಳ್ತಿದ್ರು. ಒಂದು ದಿನ ಸೋನು ಮತ್ತೆ ರಿಯಾ ಸ್ಕೂಲ್ಗೆ ಬರೋದು ಸ್ವಲ್ಪ ಲೇಟ್ ಆಯ್ತು. ಉಮೇಶ್ ಸರ್ ಅವರಿಬ್ರು ಲೇಟ್ ಆಗಿ ಬಂದಿದ್ದಕ್ಕೆ ಕೋಪ ಮಾಡ್ಕೋತಾರೆ. ಆಮೇಲೆ ಇಬ್ಬರಿಗೂ ಹೊಡೆಯೋಕ್ ಶುರು ಮಾಡ್ತಾರೆ.
5: ಇದೇನಾ ಸ್ಕೂಲ್ಗೆ ಬರೋ ಸಮಯ? ನೀವಿಬ್ರು ತುಂಬಾ ಕೆಟ್ಟೋಗಿದ್ದೀರಾ, ಒಳ್ಳೆ ಮಾತಲ್ಲಿ ನೀವ್ ಕೇಳಲ್ಲ.
1: ಸರ್, ಹಿಂದೆ ರಸ್ತೆಯಲ್ಲಿ ನಮ್ ಸೈಕಲ್ ಪಂಚರ್ ಆಗೋಯ್ತು, ಅದಕ್ಕೆ ನಾ ಬರೋದಕ್ಕೆ ತಡ ಆಗೋಯ್ತು.
2: ಹೌದು ಸರ್, ಸೋನು ಸತ್ಯ ಹೇಳ್ತಿದ್ದಾನೆ.
5: ನೀವ್ ಮನೆಯಿಂದ ಬೇಗ ಹೊರಡ್ಬೇಕಾಗಿತ್ತು. ಇದಕ್ಕೋಸ್ಕರ ನಿಮ್ಗೆ ಶಿಕ್ಷೆ ಖಂಡಿತ ಆಗೇ ಆಗುತ್ತೆ.
2: ಉಮೇಶ್ ಸರ್ ಸೋನು ಮತ್ತೆ ರಿಯಾ ಕೈಗೆ ಕೋಲಲ್ ಹೊಡಿತಾರೆ. ಆಗಲ್ಲಿಗೆ ಉಮಾ ಮೇಡಮ್ ಬರ್ತಾರೆ.
7: ಅರೆ ಸರ್, ಈ ಮುದ್ದಾದ ಮಕ್ಕಳಿಗೆ ಯಾಕೆ ಹೊಡಿತಿದ್ದೀರಾ? ಇನ್ನು ಮಕ್ಕಳು ಕೆಲವೊಂದ್ಸಲ ಲೇಟ್ ಆಗತ್ತೆ. ಪದೇ ಪದೇ ಅವ್ರು ಲೇಟ್ ಆಗಿ ಬರ್ತಾ ಇದ್ರೆ ಆಮೇಲೆ ನಾವ್ ಆಕ್ಷನ್ ತಗೋಬೇಕು.
1: ನಾವ್ ಮೊದಲನೇ ಬಾರಿಗೆ ಇಷ್ಟು ಲೇಟ್ ಆಗಿ ಬಂದಿರೋದು.
2: ಪರವಾಗಿಲ್ಲ ಮಕ್ಕಳ, ಹೋಗಿ ಹೋಗಿ ನಿಮ್ ಕ್ಲಾಸ್ಗೆ ಹೋಗಿ.
4: ಉಮೇಶ್ ಸರ್ ಉಮಾ ಮೇಡಮ್ ಮಾತನ್ನ ಕೇಳಿ ಎಲ್ರು ಕ್ಲಾಸ್ ಒಳಗಡೆ ಹೋಗೋದಕ್ ಬಿಡ್ತಾರೆ. ನಿಧಾನವಾಗಿ ಉಮೇಶ್ ಸರ್ ಸ್ವಭಾವ ಕೂಡ ಉಮಾ ಮೇಡಮ್ ತರಾನೇ ಆಗೋಕ್ ಶುರುವಾಗತ್ತೆ.
1: ಅರೆ, ನಮ್ ಉಮೇಶ್ ಸರ್ ಅಂತೂ ತುಂಬಾ ಬದಲಾಗ್ಬಿಟ್ಟಿದ್ದಾರೆ.
2: ಹಾ, ಸರಿಯಾಗಿ ಹೇಳ್ದೆ ನೀನು. ಮೊದ್ಲು ನಮ್ಮ ಮೇಲೆ ಎಷ್ಟು ಕೋಪಿಸ್ಕೋತಿದ್ರು, ಆಮೇಲೆ ಎಷ್ಟು ಕಠಿಣವಾದ ಶಿಕ್ಷೆ ಕೊಡ್ತಿದ್ರು. ಆದ್ರೆ ಈಗ ಉಮಾ ಮೇಡಮ್ ಬಂದ್ಮೇಲೆ ಅವ್ರ ಸ್ವಭಾವನೇ ಪೂರ್ತಿಯಾಗಿ ಬದಲಾಗೋಗಿದೆ.
4: ಒಂದು ದಿನ ಸೋನು ತನ್ನ ಹೋಮ್ವರ್ಕ್ ಅನ್ನ ಮರ್ತು ಬಂದ್ಬಿಡ್ತಾನೆ. ಉಮೇಶ್ ಸರ್ ಎಲ್ರು ಹೋಮ್ವರ್ಕ್ ಅನ್ನ ಚೆಕ್ ಮಾಡ್ತಿರ್ತಾರೆ.
5: ನೀವ್ಗಳಂತೂ ತುಂಬಾ ಹೆಚ್ಕೊಂಡೇ ಹೋಗ್ತಿದ್ದೀರಾ. ಇವತ್ತು ಹೋಮ್ವರ್ಕ್ ಮಾಡಿಲ್ಲ, ನಾಳೆ ಸ್ಕೂಲ್ಗೆ ಬರೋದನ್ನ ನಿಲ್ಲಿಸ್ಬಿಡ್ತೀರಾ?
1: ಇಲ್ಲ ಸರ್, ನಿನ್ನೆ ನನಗೆ ಹುಷಾರ್ ಇರ್ಲಿಲ್ಲ, ಅದಕ್ಕೆ ನಾನು ಹೋಮ್ವರ್ಕ್ ಮಾಡಕ್ ಆಗಿಲ್ಲ.
5: ನಿನ್ಗೆ ಇದಕ್ಕೆ ಶಿಕ್ಷೆ ಖಂಡಿತ ಆಗುತ್ತೆ.
7: ಉಮೇಶ್ ಸರ್, ಸೋನುನ ಕ್ಲಾಸ್ ಇಂದ ಹೊರಗ್ ಹಾಕಿ ಚೇರ್ ಕೂತ್ಕೋ ಅಂತ ಹೇಳ್ತಾರೆ, ಆಗಲ್ಲಿಗೆ ಉಮಾ ಮೇಡಮ್ ಬಂದ್ಬಿಡ್ತಾರೆ.
3: ಅರೆ ಪುಟ್ಟ ಸೋನು, ನಿನ್ ಆರೋಗ್ಯ ಸರಿಯಿಲ್ಲ ಅಲ್ವಾ? ಅಂದಮೇಲೆ ನೀನು ಕ್ಲಾಸ್ ಇಂದ ಹೊರಗೆ ಹಾಕಿದ್ಯಾ?
1: ಮೇಡಮ್, ಹುಷಾರ್ ಇರ್ಲಿಲ್ಲ ಅಂತ ನನ್ಗೆ ಹೋಮ್ವರ್ಕ್ ಮಾಡಕ್ ಆಗಿಲ್ಲ. ಉಮೇಶ್ ಸರ್ ನನ್ನ ಕ್ಲಾಸ್ ಇಂದ ಕಳ್ಸಿ ಈ ತರ ನಿಂತ್ಕೊಳಕ್ ಹೇಳಿದಾರೆ.
3: ನೀನು ನನ್ ಜೊತೆ ಕ್ಲಾಸ್ ಒಳಗಡೆ ಬಾ.
7: ಉಮಾ ಮೇಡಮ್ ಕ್ಲಾಸ್ ಒಳಗಡೆ ಹೋಗಿ ಉಮೇಶ್ ಸರ್ಗೆ ಅರ್ಥ ಮಾಡಿಸ್ತಾರೆ. ಸೋನು ನೆನ್ನೆ ನನ್ಗೆ ಫೋನ್ ಮಾಡಿ ಹೇಳಿದ್ದ ಅವನ ಆರೋಗ್ಯ ಸರಿಯಿಲ್ಲ ಅಂತ. ನಿಮ್ಮ ಈ ಕಠಿಣವಾದ ಸ್ವಭಾವದಿಂದ ಇವನ ಆರೋಗ್ಯ ಇನ್ನೂ ಹಾಳಾಗ್ತಾ ಇತ್ತಿವತ್ತು.
5: ನಾನು ಮಕ್ಕಳಲ್ಲಿ ಶಿಸ್ತನ್ನ ತರ್ಬೇಕನ್ಕೊಂಡಿದೀನಿ.
7: ಮಕ್ಕಳಿಗೆ ಪ್ರೀತಿಯಿಂದನೂ ನಾವ್ ಹೇಳ್ಕೊಡ್ಬೋದು. ನಾವು ಪ್ರತಿ ಸಲ ಅವರಿಗೆ ಹೊಡೆದು ಬಡದು ಮಾಡಿದ್ರೆ ಅವರು ಕೂಡ ಹಾಗೆ ಆಗೋಗ್ತಾರೆ. ಆಮೇಲೆ ಅವ್ರ ಕೋಪನ ಅವರು ಬೇರೆ ಕಡೆ ತೋರಿಸ್ಕೋತಾರೆ. ಅದಕ್ಕೋಸ್ಕರ ನಾವು ಮಕ್ಕಳ ಹತ್ರ ಯಾವಾಗ್ಲೂ ಪ್ರೀತಿಯಿಂದ ಮಾತಾಡ್ಬೇಕು. ಈ ಮಕ್ಕಳು ನಾಳೆ ನಮ್ಮ ದೇಶದ ಭವಿಷ್ಯ.
5: ನನ್ನ ಕ್ಷಮಿಸ್ಬಿಡಿ ಮೇಡಮ್, ನನ್ಗೆ ಅರ್ಥ ಆಯ್ತು. ಮುಂದಿನ ಸತಿಯಿಂದ ನನ್ ಮಕ್ಕಳ ಹತ್ರ ಪ್ರೀತಿಯಿಂದ ನಡ್ಕೊಂತೀನಿ.
7: ಆವತ್ತಿಂದ ಉಮೇಶ್ ಸರ್ ಮಕ್ಕಳ ಹತ್ರ ತುಂಬಾ ಪ್ರೀತಿಯಿಂದ ನಡ್ಕೋತಾ ಇದ್ರು. ಸ್ವಲ್ಪ ದಿನದ ನಂತರ ಉಮೇಶ್ ಸರ್ ಮತ್ತೆ ಉಮಾ ಮೇಡಮ್ಗೆ ಮದ್ವೆ ಆಗೋಗುತ್ತೆ. ಆಮೇಲೆ ಉಮೇಶ್ ಸರ್ ಕೂಡ ಉಮಾ ಮೇಡಮ್ ತರ ಕೋಮಲ ಸ್ವಭಾವದವರಾಗೋದ್ರು.
8: ಮಕ್ಕಳೆಡೆಗೆ ಸಾರಂಗ್, ಮಕ್ಕಳೆಡೆಗೆ ಸಾರಂಗ್, ಮಕ್ಕಳೆಡೆಗೆ ಸಾರಂಗ್.
9: 107.8 FM ರೇಡಿಯೋ ಸಾರಂಗ್ ಈಗ ಆಪ್ನಲ್ಲೂ ಕೂಡ ಲಭ್ಯ.
10: ಕೇಳ್ತಾ ಇರೋದು ಇದು ರೇಡಿಯೋ ಸಾರಂಗ್ 107.8 FM. ಬಣ್ಣ ಬಣ್ಣದ ಬದುಕು, ಇದು ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ. ಪ್ರಸ್ತುತಪಡಿಸುವವರು ಡಾಕ್ಟರ್ ಶಕೀಲ ಹೆಗ್ಡೆ, ಪ್ರಾಧ್ಯಾಪಕಿ, ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.
11: ಕೇಳುಗರಿಗೆ ನಮಸ್ಕಾರ. ಭಾರತದ ಸಂವಿಧಾನದ 3ನೇ ಭಾಗದಲ್ಲಿ 6 ವಿಧದ ಮೂಲಭೂತ ಹಕ್ಕುಗಳನ್ನು ಪ್ರಜೆಗಳಿಗೆ ನೀಡಿದ್ದು, ಮೊದಲನೆಯ ಹಕ್ಕು ಸಮಾನತೆಯ ಹಕ್ಕು. 14ರಿಂದ 18 ವಿಧಿಗಳನ್ನು ತಾವೆಲ್ಲ ಕಳೆದ ಸಂಚಿಕೆಯಲ್ಲಿ ತಿಳಿದುಕೊಂಡಿದ್ದೀರಿ. ಮೂಲಭೂತ ಹಕ್ಕಿನ 2ನೇ ಹಕ್ಕು ಸ್ವತಂತ್ರದ ಹಕ್ಕುಗಳಾಗಿದ್ದು, ಸಂವಿಧಾನದ ವಿಧಿ 19ರಿಂದ 22ರಲ್ಲಿ ಕಾಣಸಿಗುತ್ತದೆ. ಈ ಎಲ್ಲ ಹಕ್ಕುಗಳನ್ನು ನಾವಿಂದು ಅರಿತುಕೊಳ್ಳೋಣ. 19ನೆಯ ವಿಧಿಯು 6 ರೀತಿಯ ಹಕ್ಕುಗಳನ್ನು ಭಾರತೀಯ ಪ್ರಜೆಗಳಿಗೆ ನೀಡಿದ್ದು, ಅವುಗಳು ಯಾವುದೆಂದರೆ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಂಘ ಮತ್ತು ಸಂಸ್ಥೆಗಳನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವಾತಂತ್ರ್ಯ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಮತ್ತು ನೆಲೆಸುವ ಸ್ವಾತಂತ್ರ್ಯ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯವಹಾರವನ್ನು ಮಾಡುವ ಸ್ವಾತಂತ್ರ್ಯ. ಮೊದಲನೆಯದಾಗಿ ವಾಕ್ ಸ್ವಾತಂತ್ರ್ಯ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ತಿಳಿಯುವುದಾದರೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯವು ಅತ್ಯಗತ್ಯವಾಗಿರುತ್ತದೆ. ನಮ್ಮ ಸಂವಿಧಾನವು ಪ್ರಜೆಗಳಿಗೆ ತಮ್ಮನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯವನ್ನು ಯಥೇಚ್ಛವಾಗಿ ನೀಡಿದ್ದು, ಯಾವುದೇ ವಿಷಯದ ಬಗ್ಗೆ ಅಭಿಪ್ರಾಯವನ್ನು ಹೊಂದಿಕೊಳ್ಳುವುದು ಹಾಗೂ ಅದನ್ನು ವ್ಯಕ್ತಪಡಿಸುವುದನ್ನು ಮಾಡಬಹುದು. ಆದರೆ ಸ್ವತಂತ್ರದ ಹಕ್ಕುಗಳು ಕೆಲವು ಮಿತಿಗಳಿಗೆ ಒಳಪಟ್ಟಿದ್ದು, ರಾಷ್ಟ್ರದ ಸಾರ್ವಭೌಮತ್ವ, ಸಮಗ್ರತೆ, ಭದ್ರತೆ, ವಿದೇಶಗಳೊಡನೆ ಮಧುರ ಬಾಂಧವ್ಯ, ಸಾರ್ವಜನಿಕ ಶಾಂತಿ ಪಾಲನೆ, ಶಿಸ್ತು ಪಾಲನೆ, ನ್ಯಾಯಾಲಯ ನಿಂದನೆ ಮತ್ತು ಮಾನನಷ್ಟ ತಡೆಯಲು ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಮೇಲೆ ಕೆಲವು ಅಗತ್ಯವಾದವು ಮತ್ತು ನ್ಯಾಯಯುತವಾದ ನಿರ್ಬಂಧನೆಗಳನ್ನು ಹೇರಬಹುದು. 2ನೇದಾಗಿ ಶಾಂತಿಯುತ ಮತ್ತು ಶಸ್ತ್ರಗಳಿಲ್ಲದೆ ಸಭೆ ಸೇರುವ ಸ್ವಾತಂತ್ರ್ಯ, ಸಾರ್ವಜನಿಕ ಅಭಿಪ್ರಾಯವನ್ನು ತಿಳಿಯುವ ದೃಷ್ಟಿಯಿಂದಲೇ ಸಭೆ ಸೇರುವ ಹಕ್ಕನ್ನು ನೀಡಲಾಗಿದೆ. ನಿಶಸ್ತ್ರಧಾರಿಯಾಗಿ ಶಾಂತಿಯುತವಾಗಿ ಸಭೆ ಸೇರಬೇಕು. ಸಾರ್ವಜನಿಕ ಶಾಂತಿ, ಶಿಸ್ತು ದೇಶದ ಸಮಗ್ರತೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತಗುಲದಂತೆ ಈ ಹಕ್ಕಿನ ಮೇಲೂ ಕೆಲವು ನಿರ್ಬಂಧಗಳನ್ನು ವಿಧಿಸಿದೆ. 3ನೇದಾಗಿ ಸಂಘವನ್ನು ಸ್ಥಾಪಿಸುವ ಸ್ವಾತಂತ್ರ್ಯ, ವಿವಿಧ ವರ್ಗದ ಜನರು ಹಿತಾಸಕ್ತಿಯನ್ನು ಕಾಪಾಡುವ ಸಂಘ ಸಂಸ್ಥೆಗಳೇ ಪ್ರಜಾಪ್ರಭುತ್ವದ ಪೋಷಕಗಳು. ಸಂಘ ಸಂಸ್ಥೆಗಳನ್ನು ರಚಿಸಿಕೊಂಡು ಅಕ್ರಮವಾಗಿ ಮುಷ್ಕರ ಮಾಡದಂತೆ, ರಾಷ್ಟ್ರದ ಸಾರ್ವಭೌಮತ್ವ ಮತ್ತು ಐಕ್ಯತೆಗೆ ಧಕ್ಕೆ ತಗುಲದಂತೆ ಸಂಘ ಸಂಸ್ಥೆಗಳು ನಡೆದುಕೊಳ್ಳಬೇಕಾಗಿದೆ. ನಾಲ್ಕನೇದಾಗಿ, ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವತಂತ್ರ. ಯಾವುದೇ ಪ್ರಾದೇಶಿಕ ನಿರ್ಬಂಧನವಿಲ್ಲದೆ ಭಾರತೀಯ ಪ್ರಜೆಯಾದವನು ಭಾರತದಾದ್ಯಂತ ಸ್ವತಂತ್ರವಾಗಿ ಸಂಚರಿಸುವ ಸ್ವತಂತ್ರವನ್ನು ಹೊಂದಿರುತ್ತಾನೆ. ಸಾರ್ವಜನಿಕ ಶಾಂತಿಗೆ ಭಂಗ ತರುವಂತಹ ವ್ಯಕ್ತಿಗಳು, ರೋಗಗ್ರಸ್ತರು ಒಂದು ಪ್ರದೇಶದೊಳಗೆ ಪ್ರವೇಶಿಸುವುದನ್ನು ನಿರ್ಬಂಧಿಸಬಹುದು. ಉದಾಹರಣೆಗೆ, ಕೋವಿಡ್ ಸಂದರ್ಭದಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಸಂಚಾರವನ್ನು ನಿರ್ಬಂಧಿಸಲಾಗಿತ್ತು. ಐದನೇದಾಗಿ, ಭಾರತದ ಯಾವುದೇ ಭಾಗದಲ್ಲಿ ವಾಸಿಸುವ ಹಾಗೂ ನೆಲೆಸುವ ಸ್ವಾತಂತ್ರ್ಯ. ಭಾರತೀಯ ಪ್ರಜೆಯಾದವನು ಯಾವುದೇ ರಾಜ್ಯದಲ್ಲಾದರೂ ತನ್ನಿಷ್ಟದಂತೆ ವಾಸಿಸುವ ಹಾಗೂ ಅಲ್ಲಿಯೇ ಶಾಶ್ವತವಾಗಿ ನೆಲೆಸುವ ಸ್ವಾತಂತ್ರ್ಯವನ್ನು ಹೊಂದಿದ್ದಾನೆ. ಆದರೆ ಪ್ರಜೆಗಳ ಸಂರಕ್ಷಣೆಯ ದೃಷ್ಟಿಯಿಂದ ಕೆಲವು ಪ್ರದೇಶಗಳಿಗೆ ಪ್ರವೇಶವನ್ನು ನಿರಾಕರಿಸಬಹುದು. ಆರನೇದಾಗಿ, ಯಾವುದೇ ಉದ್ಯೋಗ ಅಥವಾ ವೃತ್ತಿ, ವಾಣಿಜ್ಯ ಮತ್ತು ವ್ಯಾಪಾರ ಮಾಡುವ ಸ್ವತಂತ್ರ. ಇದಿಷ್ಟು ವಿಧಿ 19 ಪ್ರಜೆಗಳಿಗೆ ದೊರೆತಿರುವ ಸ್ವತಂತ್ರವಾಗಿದ್ದರೆ, ಸಂವಿಧಾನದ 20 ವಿಧಿ ಅಪರಾಧಿಗೆ ನಿರಂಕುಶ ಮತ್ತು ಹೆಚ್ಚು ಶಿಕ್ಷೆ ವಿಧಿಸುವ ವಿರುದ್ಧ ರಕ್ಷಣೆಯನ್ನು ನೀಡಿರುತ್ತದೆ. 20 ವಿಧಿಯು 3 ಉಪವಿಧಿಗಳ ಮೂಲಕ ವ್ಯಕ್ತಿಗೆ ಸಂರಕ್ಷಣೆಯನ್ನು ನೀಡಿರುತ್ತದೆ. ಅದರಲ್ಲಿ 1 ಉಪವಿಧಿಯ ಪ್ರಕಾರ, ಒಂದು ಕೃತ್ಯವನ್ನು ಎಸಗುವ ಸಂದರ್ಭದಲ್ಲಿ ಜಾರಿಯಲ್ಲಿರುವ ಕಾನೂನನ್ನು ಉಲ್ಲಂಘಿಸಿದರೆ ಮಾತ್ರ ಶಿಕ್ಷೆ ನೀಡಬೇಕು ಮತ್ತು ಆ ಅಪರಾಧವೆಸಗಿದ್ದ ಅವಧಿಯಲ್ಲಿ ಜಾರಿಯಲ್ಲಿರುವ ಕಾನೂನಿನನ್ವಯ ವಿಧಿಸಲ್ಪಬಹುದಾದ ದಂಡಕ್ಕಿಂತ ಹೆಚ್ಚಾಗಿ ವಿಧಿಸಬಾರದು. 2 ಉಪವಿಧಿಯ ಪ್ರಕಾರ, ಒಬ್ಬ ವ್ಯಕ್ತಿಗೆ ಒಂದೇ ಅಪರಾಧಕ್ಕೆ ಒಂದಕ್ಕಿಂತ ಹೆಚ್ಚು ಬಾರಿ ಶಿಕ್ಷೆ ವಿಧಿಸುವಂತಿಲ್ಲ. 3 ಉಪವಿಧಿಯ ಪ್ರಕಾರ, ಒಬ್ಬ ವ್ಯಕ್ತಿಯನ್ನು ತನ್ನ ವಿರುದ್ಧ ಸಾಕ್ಷಿ ಹೇಳಿಕೊಳ್ಳುವಂತೆ ಒತ್ತಾಯಿಸುವಂತಿಲ್ಲ. ಸಂವಿಧಾನದ 21 ವಿಧಿ, ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ರಕ್ಷಣೆ. 21 ವಿಧಿ ಪ್ರಕಾರ, ಕಾನೂನಿನನ್ವಯ ರೂಪಿಸಲಾದ ನಿಯಮಗಳ ಹೊರತಾಗಿ ಬೇರ್ಯಾವ ರೀತಿಯಲ್ಲಿಯೋ ಯಾವುದೇ ವ್ಯಕ್ತಿಯ ಜೀವ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಸಿದುಕೊಳ್ಳುವಂತಿಲ್ಲ. ಹೀಗೆ 21 ವಿಧಿಯು ಪ್ರತಿಯೊಬ್ಬ ವ್ಯಕ್ತಿಗೆ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕನ್ನು ನೀಡಿರುತ್ತದೆ. ಭಾರತೀಯ ಪೌರರಿಗಲ್ಲದೆ ವಿದೇಶಿಯರಿಗೂ ಕೂಡ ಈ ಹಕ್ಕನ್ನು ನೀಡಲಾಗಿದೆ. ಬದುಕುವ ಹಕ್ಕು ಎಂದರೆ ಕೇವಲ ಅಸ್ತಿತ್ವದಲ್ಲಿರುವುದಲ್ಲ, ಇದು ಪ್ರತಿಯೊಬ್ಬ ವ್ಯಕ್ತಿ ಘನತೆಯಿಂದ ಬದುಕುವುದನ್ನು ಹೇಳುತ್ತದೆ. ಸರ್ವೋಚ್ಚ ನ್ಯಾಯಾಲಯವು ಖಾಸಗಿತನದ ಹಕ್ಕು, ರೈಟ್ ಟು ಪ್ರೈವಸಿ, ಭಾರತದ ಸಂವಿಧಾನದ 21 ವಿಧಿಯಡಿಯಲ್ಲಿ ಕಂಡುಬರುವ ಜೀವಿಸುವ ಮತ್ತು ವೈಯಕ್ತಿಕ ಸ್ವಾತಂತ್ರ್ಯದ ಹಕ್ಕಿನ ಅವಿಭಾಜ್ಯ ಭಾಗವಾಗಿದೆ ಎಂದು ಸ್ಪಷ್ಟೀಕರಿಸಿದೆ. ಮುಂದಿನದ್ದಾಗಿ, ಶೈಕ್ಷಣಿಕ ಹಕ್ಕು ಸಂವಿಧಾನದ 21A ವಿಧಿಯಲ್ಲಿ ಕಾಣಸಿಗುತ್ತದೆ. 2002 86 ತಿದ್ದುಪಡಿ ಕಾಯ್ದೆ ಮೂಲಕ 21A ವಿಧಿಯಡಿಯಲ್ಲಿ 6-14 ವರ್ಷದೊಳಗಿನ ಮಕ್ಕಳಿಗೆ ಶಿಕ್ಷಣ ಪಡೆಯುವುದನ್ನು ಮೂಲಭೂತ ಹಕ್ಕು ಎಂದು ಘೋಷಿಸಲಾಗಿದೆ.

0: ದೊರಕಿರುತ್ತದೆ. ತನ್ನ ಪರವಾಗಿ ನ್ಯಾಯಾಲಯದಲ್ಲಿ ವಾದಿಸಿ ಬಂಧನದಿಂದ ಬಿಡುಗಡೆಗೊಳಿಸುವ ಸಲುವಾಗಿ ಬಂಧಿತನು ಒಬ್ಬ ವಕೀಲನನ್ನು ನೇಮಿಸಿಕೊಳ್ಳಬಹುದು. ಮೂರನೆಯದಾಗಿ, ಬಂಧಿತನನ್ನು ಬಂಧಿಸಲ್ಪಟ್ಟ 24 ಗಂಟೆಗಳ ಒಳಗಾಗಿ ಹತ್ತಿರದ ನ್ಯಾಯಾಲಯ ಅಥವಾ ನ್ಯಾಯಾಧೀಶರ ಎದುರಿನಲ್ಲಿ ಹಾಜರುಪಡಿಸುವುದು. ಇವೆಲ್ಲ ಸಂರಕ್ಷಣೆಗಳನ್ನು ನಾವು ಸಂವಿಧಾನದ 22ನೇ ವಿಧಿಯಲ್ಲಿ ಕಾಣಬಹುದು. ಇವಿಷ್ಟು ಭಾರತದ ಸಂವಿಧಾನದ 3ನೇ ಭಾಗದ ಮೂಲಭೂತ ಹಕ್ಕುಗಳಾಗಿದ್ದು ಸ್ವತಂತ್ರದ ಹಕ್ಕಂತ ನಾವು ಗುರುತಿಸಬಹುದು. ಪ್ರಜೆಗಳಿಗೆ ಈ ಮೂಲಕ ಮುಕ್ತವಾಗಿ ಬದುಕನ್ನು ಸಾಗಿಸುವ ಅವಕಾಶವನ್ನು ದೊರಕಿಸಿಕೊಡಲಾಗಿದೆ. ಧನ್ಯವಾದಗಳು.
1: ಕೇಳುಗರೆ, ಇದುವರೆಗೆ ರೇಡಿಯೋ ಸಾರಂಗ್ನ ವಿಶೇಷ ಸರಣಿ ಕಾರ್ಯಕ್ರಮ ನಮ್ಮ ಸಂವಿಧಾನ ಕಾರ್ಯಕ್ರಮವನ್ನು ಕೇಳ್ತಾ ಬಂದ್ರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ಶಕೀಲಾ ಹೆಗ್ಡೆ, ಪ್ರಾಧ್ಯಾಪಕಿ ರಾಜ್ಯಶಾಸ್ತ್ರ ವಿಭಾಗ, ಸಂತ ಅಲೇಷಸ್ ಕಾಲೇಜು, ಪರಿಗಣಿತ ವಿಶ್ವವಿದ್ಯಾನಿಲಯ, ಮಂಗಳೂರು.

ನೀವು ಕೇಳ್ತಾ ಇರೋದು ರೇಡಿಯೋ ಸಾರಂಗ 107.8 FM. ಈಗ ಯಕ್ಷಗಾನದ ಪ್ರಸಾರ. ಇತ್ತೀಚೆಗೆ ಮಂಗಳೂರಿನ ತುಳುಭವನದ ಸಿರಿಚಾವಡಿಯಲ್ಲಿ ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ, ಶ್ರೀ ದುರ್ಗಾ ಸೇವಾ ಸಮಿತಿ ತಲಪಾಡಿ ಹಾಗೂ ನಮ್ಮ ಟಿವಿ ಇದರ ಒಟ್ಟು ಆಶ್ರಯದಲ್ಲಿ ಸೋನಡೊಂಜಿ ಯಕ್ಷಮಿನದನ ಹೆಸರಾಂತ ಕಲಾವಿದರ ಕೂಡುವಿಕೆಯಲ್ಲಿ 7 ದಿನದ ತುಳು ತಾಳಮದ್ದಳೆ ಕೂಟ. ಈ ಕಾರ್ಯಕ್ರಮದ ಮೊದಲ ದಿನ ನಡೆದ ಯಕ್ಷಗಾನ ಪ್ರಸಂಗ ಬಾಮುಲ್ಲಾ ಬಾಮಕುಮಾರೆ, ಪ್ರಸಂಗ ರಚನೆ ಸದಾಶಿವ ಆಳ್ವ ತಲಪಾಡಿ, ಭಾಗವತರು ಸತೀಶ್ ಶೆಟ್ಟಿ ಬೋಂದೇಲ್, ದೇವಿಪ್ರಸಾದ್ ಆಳ್ವ ತಲಪಾಡಿ, ಚೆಂಡೆ ಹಾಗೂ ಮದ್ದಳೆ ಪ್ರಶಾಂತ್ ಶೆಟ್ಟಿ ವಗೆನಾಡು, ಸುದಾಸ್ ಕಾವೂರು, ಚಕ್ರತಾಳ ಕೇಶವ್ ಆಚಾರ್ಯ ಕಿನ್ಯ, ಪಾತ್ರವರ್ಗ ಮೈಸಗ ಸಂಜಯ್ ಕುಮಾರ್ ಗೋಣಿಬೀಡು, ಪಾರ್ವತಿ ಅಂಬಾ ಪ್ರಸಾದ್ ಪಾತಾಳ, ಈಶ್ವರ ಪುಷ್ಪರಾಜ್ ಕುಕ್ಕಾಜೆ, ಗೊಬ್ಬುದ ಜೋಕುಲು ಕಡಬ ದಿನೇಶ್ ರೈ, ಪ್ರಜ್ವಲ್ ಗುರುವಾಯನಕೆರೆ, ಬ್ರಾಹ್ಮಣ ಮಾನಿ ಅಶ್ವಥ್ ವಂಜನಾಡಿ, ಮಯ್ಯಗ ರಾಮಚಂದ್ರ ಮುಕ್ಕ, ಬಾಮಕುಮಾರೆ ಸುನಿಲ್ ಕುಮಾರ್ ಪಲ್ಲಮಜಲು. ಈಗ ಬಾಮುಲ್ಲಾ ಬಾಮಕುಮಾರೆ ಈ ಯಕ್ಷಗಾನ ತಾಳಮದ್ದಳೆಯ 6ನೇ ಕಂತು.

0: ನಿನ್ನ ಮನಸ್ಸದ ಕರಕರಿ ಎಂಚಿ ನಾನು ಹೆಂಗ್ ಕರ್ತಾಂಡ್ ದಿಂಜಿದು ಪೊರ್ತೆಲು ಬಂಜಿನಾಲು ಮೈಸಾಗೆ
1: ಅಂದಿ
0: ತಿಂಗೋಲ ಆಜಾಂಡ್ ನನ್ನ ಏಳನೇ ತಿಂಗೋಲ್ಡು ಅಲ್ಲ ಬಾಯಿ ದಗ್ಗಿ ಬಂಜಿ ದಗ್ಗಿ ಕಳೆವುಡು
1: ಆ ಪೊರ್ತುಗ
0: ತಮ್ಮನ ಆವುಡು
1: ಆ ಪೊರ್ತುಗ ಇರಿಪ್ಪೋಡು ನೆಂಕಿತ್ತಂಡು
0: ಯಾನು ಉಪ್ಪುಡು ಅಂದು ಪನ್ಪುನಿ
1: ಅಂದಿ
0: ಅಣ್ಣ ದಾನೆ ಮಲ್ಪುನಿ ಪನ್ ರಕ್ಕಸರನ ಬಿದ ಮುತ್ತಾದು ಲೋಕಗೆ ಎಡ್ಡೆ ಮಲ್ತು ಜಿನ್ನಾಣ ಯಾನು ಲೋಕಬಾರಿ ಈಶ್ವರ ಸಾಧ್ಯ ಉಂಡ ಬನಿಗೆ
1: ಅವು ಆಪುಚ್
0: ಅತ್ತ ನರಮಾನಿರನ್ ಮಾನ್ಯಕೆರೊಂದುಲ್ಲೇರು ಅಂಚಿತ್ತನ ರಕ್ಕಸರ ಬಿದೆ ಮುತ್ತಾವುಡುಂದೆ ಪಂಡದೆ ಅನ್ಪಿದೆ ಅಡ್ದು ಅಂತನಾಯ ಅಣ್ಣ ಏಪ ಬರುವರು ಎಂದು ಪನ್ಪುನೊಂಜಿ ಪ್ರಶ್ನೆ ಈ ಕೇಂಡ
1: ಅವೇ ಏತು
0: ಆದಿ ವರ್ಷದ ಲಡೈನು ಮೂಜಿ ವರ್ಷಡು ಮುಗಿಪೆ ಮೂಜಿ ವರ್ಷದ ಲಡೈನು ಒಂಜಿ ವರ್ಷಡು ಮುಗಿಪೆ ಒಂಜಿ ವರ್ಷದ ಲಡೈನು ಆಜಿ ದಿನೊಟ್ಟು ಮುಗಿಪೆ ಆಜಿ ದಿನದ ಲಡೈನು ಮೂಜಿ ದಿನೊಟ್ಟು ಮೂಜಿ ದಿನದ ಲಡೈನು ಮೂಜಿ ಗಳಿಗೆಡು ಮುಗಿತದೆ ರಕ್ಕಸರೆ ಬಿದೆನು ಮಾರಿಯಾದ ಉಂತದು ಮುತ್ತಾದು ಲೋಕವು ಕಲ್ಯಾಣ ಮಾಡ್ತದೆ ಆಯ್ನಾದ ಬೇಗ ಯಾನಿಡ ಬರ್ಪೆ ನಿಕ್ಲ ಒಟ್ಟಿಗೆ ಯಾನು ಸೇರ್ವೆ
1: ಇತ್ತೆಂಕ ಸಮಾಧಾನ ಅಂಡ್ ಈರು ಲಡೈ ಸಾಧಿತದ ಈಡೆಗೆ ಬರ್ಪುನ ಅಂದಂದ ಅನಗ ಈರನ್ನು ಕಡಪಡ್ದು ಕೊರಪುನಂಚಿನ ಬೇಲೆ ನೀ ಅಲ್ಲ ಮಲ್ಪಡ್ಚ
0: ಪೊರ್ಲುಡೆ ಮಲ್ಪಡ್
1: ಪೊರ್ಲುಡೆ ಕಡಪಡ್ದು ಕೊರಡು
0: ಎಂಟ

0: ಲಡಾಯಿಗೆ ಪಿದಾಡುವರು ಪನ್ನಗ ಎಂಕೊಂಜಿ ಸಮಾಧಾನ. ಅವೆತ್ತ ಒಟ್ಟುಗು ಎರೆಗೊಂಜಿ ಪೊರ್ಲದ ಉಣಸು ಬಳಸದೇ ಕಡಪುಡುಡು ಪನ್ನಂಜ ಆಸೆ. ಅವೆಕ್ಕು ಬೊಡಾದು ಈರು ದುಂಬತ್ತ ಬೆಂದ್ರೊಟ್ಟೆಗೆ ಪೋಡು ಅಲ್ಪ ಪೊರ್ಲುಡು ಮೀಯೋಡು ಇರೇ ಸಾರ ಕಡ್ಡ್ಯ ಬೆಚ್ಚ ನೀರು ಮಲ್ತದೀತೆ. ಅವೆಕ್ಕು ಸರಿಯಾದ ಸಾರ ಕಡ್ಡೆ ಚೌಳಿ ನೀರ್ಲಾಮ ಐತದೆ. ಅವೆಟ್ಟು ಪೊರ್ಲುಡು ಒಪ್ಪತಪ್ಪ ಮೀಯೋಡೀರು ಮೀಯೋಡು ದಂಡ ಹೋದ ಅಂಚನೆ ಬೆಚ್ಚ ನೀರು ಮೀಪು ನತ್ತೀರು ಆಯ್ಕೆ ತರೆಕ್ ನೆತ್ತಿಗೆ ನೆಯ್ಯೆಣ್ಣೆ ಪಾಡುವೆ ಬೆರಿಕ್ ಬೆಪ್ಪೆಣ್ಣೆ ಪಾಡುವೆ ಕೆಬಿಕ್ ಕೀಲೆಣ್ಣೆ ಮೈಪೆ ಹಿಂದೆ ಈಗಲೇಗ ತಂಪೆಣ್ಣೆ ಪಾಡುವೆ ಪಾದಗು ಪಾದದೆಣ್ಣೆ ಅಂಚತ್ತು ಉಗುರುಗು ಉಗುರೆಣ್ಣೆ ಈತು ಪಾಡದು ಪೊರ್ಲುಡು ಮೈ ತಿಕ್ಕದು ಈರಣ್ಣು ಮೀಪಾವೆ ಮೀಪಾಂಡ ಯಾರಂದು ಆಸರು ಪನ್ಪಿನ ಬೆಚ್ಚ ನೀರು ಮೀದಾನಾಗ ಹೆಚ್ಚಿಗೆ ಹಾಪುಣ್ಣು ಅವೆಕ್ಕೆ ಬಂಗಾರದ ಗಿಂಡೆಡು ಈರಿಗೆ ನೀರು ಕೊಣತು ದೀದೆ ಅವಿನ ಪೊರ್ಲುಡು ಪರ್ಲೆ ಬಾಜಲು ಮಾಜಾಯಿ ಬುಕ್ಕ ಈರು ಬತ್ತದು ಓಲು ಕುಲ್ಲೊಡುತ್ತಲೇ
1: ಯಾನು ಶುದ್ಧ ಮುದ್ರಿಕೆ ಆಯ್ರೆ ಬೋಡು ಬೋಡಿತ್ತನ ವ್ಯವಸ್ಥೆ ಮಂತ
0: ಅಂದ್
1: ನೆತ್ತಿಗೆ ನೆಯ್ಯೆಣ್ಣೆ ಪಾಡಿಯಾಕೆ ಬಿಕ್ಕಿ ಕೀಲೆಣ್ಣೆ ಮೈತ
0: ಅಂದ್
1: ಬೆಪ್ಪುಗು ಬೆರಿಕಿ ಬೆಪ್ಪೆಣ್ಣೆ ಪಾಡಿಯ ತಿಗಲಿಗೆ ತಂಪೆಣ್ಣೆ ಮೈತ ಪಾದಗು ಪಾದದೆಣ್ಣೆ ಉಗುರುಗು ಉರಿಯೆಣ್ಣೆ
0: ಅಂದ್
1: ಮೈತದು ಸಾರಕಡ್ಡೆ ಬೆಂದ್ರಡು ಬೆಪ್ಪಾಯೆ ಸಾರಕಡ್ಡೆ ಚಂಡೀರಡು ತನ್ಪಾಯ ಆತು ಮಾತ್ರ ತನ್ಪಾದ ಶುದ್ಧ ಮುದ್ರಿಕೆ ಆಯ್ನ ಯಾನು ಅಕ್ಕಸಂದ ಮರಪತ್ತಿಯ ಪಾತಾಳಂದ ನೀರು ದೆತ್ತೆ ಬೊಳ್ಳಿನ ಗಿಂಡೆಗೆ ಪಾಡಿಯೇ ಉಲೈ ಗಂಧ ಸಾಲೆಗೆ ಬತ್ತೆ ಅಂಗೈ ಊರಿಯೇ ಮುಂಗೈಡು ತರತ್ತೆ ಮುಂಗೈ ಊರಿಯೇ ಅಂಗೈಡು ತರತ್ತೆ ಸಾನದ ಕಲ್ಲಿಡಿತ್ತು ನಂಚಿತ್ತನ ಗಂಧದ ಕೊರಡನ್ನು ತಳತದ ಅತ್ತಿಗೆ ಚಂದದು ಗಂಧ ಪಾಡಿಯ ಭಕ್ತಿಡು ಭುಕ್ತಿ ಪಾಡಿಯೇ ಅವೆಡದು ಬೊಕ್ಕ ತುಳಸಿ ಮಂಟಪದಡೆ ಬತ್ತಿಯೇ ಮೂಡಾಯಿತುಯೇ ಸೂರ್ಯ ಸೂಕೆ ಕರಿತೆ ಪಡ್ಡೆಯಿತುಯೇ ಚಂದ್ರ ಜಪಮಂತೆ ಗಿಂಡಡಿತ್ತಿನ ನೀರನ್ನು ತುಳಸಿಗೆ ಮೈತದು ಸೀರ್ತೋನು ಸ್ವೀಕಾರ ಮಲ್ತೆ ಅವೆರಡು ಬೊಕ್ಕ
0: ಬಲೆ ಉಲಾಯಿ ಅನ್ಲೆತ್ತೆ
1: ಬತ್ತೀನಿ
0: ಕೊಟ್ಟು ಮನೆ ಮೂಡು
1: ಅತ್ತ
0: ದಾಯ ದೀತಿನಿ
1: ಮನೆಟ್ಟು ಕುಲ್ಲು
0: ಈರು ಕುಲ್ಲುಡು ಅವೆಕ್ ಬೋಡದೆ ತುಲೆ ಎದುರುಡು ಭಂಗ ಬಾರದಿ ಇದೇನು ಬಾರದಿನಿ
1: ಭಂಗ ಬಾರದ ಇರೇ ಪಾಡಿಯ
0: ಅಂದು
1: ಬೊಲ್ಲಿನ ಗಿಂಡಡಿತ್ತಿನ ನೀರು ಬಾರದು ಈಸಿಯ
0: ಈಸಿಯೇ
1: ಬಲತ ಭಾಗನು ಬೊಲ್ಲಿದ ಗಿಂಡದ ನೀರಡಿ ಈಸಿಯ ದತ್ತ ಭಾಗನು ಕಂಚಿದ ಗಿಂಡದ ನೀರಡಿ ಈಸಿಯ
0: ನಾಲ್ ಬಗೆತ ಉಪ್ಪಡು ಬಾಡದೆ ತುಲೆ
1: ಓ ಕುಕ್ಕು
0: ಕರಂಡೆ
1: ಕಾಮಟೆ
0: ಕಣಿಲೆ
1: ಕಣಿಲೆ
0: ನಾಲ್ ಬಗೆತ ಉಪ್ಪಡಲ ಪಾಡದೀತೆ ಯಾರಂದು ಬನ್ನೇಕ
1: ನೀರ್ ಜತ್ತೊಂದು
0: ಈರಿ ಜಪ್ಪನೇಕ ದುಂಬ ಈರಿಗೆ ನುಪ್ಪು ಬಲ ಸಡ್ಚೆ ಅವೇಕ ಬೋಡದು ಬೊಳ್ಳಿ ಅರಿತ ನುಪ್ಪು ಮಲ್ತದೆ ಅವಳ ಎಂಚ ವರ್ಣ ಬುಳ್ದು ವರ್ಣದ ಮುತ್ತುದ ವರ್ಣದ ನುಪ್ಪವು
1: ಬುಳಂತರಿತ ಮುತ್ತಿನ ವರ್ಣದ
0: ನುಪ್ಪು
1: ಬಲಸದ
0: ಬಲಸದೆ ಇಂದಿಕ ಕೂಟದು ಉಣಿಯರ ಎಡ್ಡೆ ಕಜಿಪುಲ ಅವಡ್ಚ ಅವೇಕ ಬೋಡದು ಮುಂಚಿ ಮುನ್ನೂದು ಪಾಡದೊಂಜಿ ಕಜಿಪು
1: ಮುಂಚೆ
0: ಮುನ್ನದು ಬಗೆತ್ತ ಕಜಿಪು ಆತಿ ಎತ್ತು ಅಳೆ ಕೂಟದು ಐನೂದು ಬಗೆತ್ತ ಕಜಿಪು
1: ಅಳೆ ಕೂಟದ ಐನೂದು ಬಗೆ
0: ಹಾ ತಾರಾಯಿ ಕೂಟದು ಸಾರ ಬಗೆತ್ತ ಕಜಿಪು ಮಲ್ತದೆ ಈ ರವೇನು ಉನೋಡು ಉಂಡು ದಾಂಡ ಯಾರಂದು
1: ಪಚ್ಚದ ಪಸೆಂಗಿರಿಯ
0: ಹಾ ಪಚ್ಚದ ಪಸೆಂಗಿರಿ ಮೈತಿನಿ
1: ಅಂದು ಬಂಗಾರ ವರ್ಣದ ನೆಯ್ಯ
0: ನೆಯ್ ಮೈತಿನಿ ಯಾನು
1: ಗಿಂಗಡಿ ಪುನವು ಅಲೆನ
0: ಅಲೆ ಈತೇನು ಉಂಡುಂಡ ಯಾರಂದು ಬಾಯಿ ಚೀಪೆ ಮಲ್ತ ನಡಚೇರು ಅವೆಕ್ ಬೋಡದೆ ಪದಂಗಿ
1: ಪೊರ್ಲುದ ಒನಸು ಬಲ್ಮನ ಮಂತಯಾನ
0: ಪದಂಗಿದ ಪಾಯಸ
1: ಎಂಕು ಬಾರಿ ಒಂಜಿ ಕುಸಿ ಕೊರಪು ನಂಚಿನ ಪದಂಗಿದ ಪಾಯಸನೇ ಮಲ್ತದ
0: ಅವೇನು ಉಣ್ಲೆ ಉಂಡು ದಾಯಿ ಬುಕ್ಕ ಒಂಜ ಆರಿಗೆ ದೆಪ್ಪುಡು ಇರು
1: ಆರಿಗೆ ದೆತ್ತೆ ಯಾನಂತೆ ಕುಳ್ನಾಲ್ತ ಲಕ್ಕೋಡು ಅಣ್ಣ
0: ಕೈ ಬತ್ತಡೆ
1: ದತ್ತ ಕೈಟು ಬತ್ತದ ವರ ಲಕ್ಕವಳು
0: ಲಕ್ಕವನ ಮಾತ್ರ ತೂಲೆ ಇಂದು ಬಂಗಾರ ಬರ್ಣದ ಗಿಂಡೆ ಹಿಂದಕ್ಕೆ ಬೊಳ್ಳಿದ ಸಕ್ಕಣ ಹಿಂದಟ್ಟು ಇರು ಕೈ ದೆಕ್ಕೊಡು ಯಾವ
1: ಈ
0: ಕೈ ದೆಕ್ಕದ ಬತ್ತರಂಡ ಹಿಂದೆ ಉಜ್ಜಾಲ
1: ಓ ತೂಕಣದ ಉಜ್ಜಾಲ
0: ಈ ಉಜ್ಜಾಲಡಿ ಇರು ಕುಲ್ಲೋಡು ಈ ರೊಟ್ಟಿಗೆ ಯಾನಲಾ ಕುಲ್ಲೋಡು ಬಚ್ಚಿರೆ ಬಜ್ಜೆ ನಮ್ಮ ಇರುವೆರಲ ಒಟ್ಟು ಕುಲ್ಲದ ತಿನ್ನೋಡು
1: ಬಚ್ಚಿರೆಲ್ಲ ಬಜ್ಜೆ ಇಲ್ಲ ಗುದ್ದುದು ಖಂಡನೆರ ಬಾಯಿಗೆ ದೀಯಲ್ ನಾಡ ಐಟಿಪ್ಪು ನಂಚಿತ್ತ ಸಂತೋಷ ಐಡ್ದು ಮಿತ್ತು ಊಲಜ್ಜಿ ತುಕ ಐನು ಬಚ್ಚಿರಲ ಐನು ತುಂಡು ಪೂಲುಲ ಹೊರ ಗುದ್ದುದೆನ್ನ ಬಾಯಿಗೆ ದೀದು ಬಿಡಿಗೆ
0: ಬಾಯಿಗೆ ದೀನೇ ತಲ ತುಲೆ ಈ ರಾಗಿಪ್ಪನ ಪುರ್ಲುಡು ನಗನೆ ಇಂಕ ಸಮಾಧಾನ
1: ಅಂಡ
0: ಒಂಜಿ ಈರು ಬಾಯಿಡು ದಿಂಜಾ ಒಂದೇ ಐನ ಇತ್ತಾರಂದ ಅಂಡ ಐನೊರ ಉಬ್ಬಿಯೋಡು ಎಂಕ ತೋಜುಜ್ಜ
1: ಬಾಯಿದ ಕಪ್ಪರ ಕಳೆಯರೆ ಎಂಕ ಕಂಚಿನಾಗಿಂಡೆಡು ನೀರು ಕನ
0: ಕೊಣತೆ
1: ಒಕ್ಕ ಬಂಜಿ ತಂಪು ಮಲ್ಪರೆ ಬೊಳ್ಳಿನಾಗಿಂಡೆಡು ಫೇರ್ ಕನ
0: ಅವುಲ ಕೊಣತೆ ನೆತೊನ್ಲೆ
1: ಬಾಯಿದ ಕಪ್ಪರ ಕಳೆ ಬೊಳ್ಳಿನ ಗಿಂಡಿಡಿತ್ತಿನ ಪೇರು ಬರೆದು ಬಂಜಿ ಸಂಪು ಮಲ್ತೊಂಡು
0: ಸರಿ
1: ನನ್ನ ಐತ ಸಿಂಗಾರ ವಚ್ಚಯ
0: ಅವೆಂಚ ಈ ರೈಸ ಸಿಂಗಾರ ಪರದಕ್ಕ ತೂಪೇನು ಓ
1: ಅಲ ತೆನ್ಕಾಯಿ ಬಾಗುಡು ನಮ್ಮ ಇಲ್ಲದ ಕಲ್ಲ ಕೆಲೆಂಡಿ ಉಂಡತ್ತ
0: ಅಂದು
1: ಐತ ಕಿನ್ಕನ ಬಿರೇಳ್ಡಿ ಒತ್ತುಲ ಕೊಂಬ ಬಿರೇಳ್ಡು ಒತ್ತುದು ಮುತ್ತಿನ ಮುಗುರು ಬಾಯಿ ದೆಪ್ಪುಲ
0: ದತ್ತೆ
1: ಓರೆ ಸರಪುಲಿ ವೈಪುಲ
0: ಕೊಣತೆ
1: ಓರೆ ಸರಪುಲಿ ವೈತಿ ಸಾತಿಗೆ ಬಂಗಾರದ ಪಟ್ಟಿದ ದೋತ್ರಣ್ಣು ಪತೊಂಬಲ ಬೊಳ್ಳಿದ ಪುಲ್ಲಿತ್ತಿನ ತಲೆತ್ರಣ್ಣು ಕೈಕು ಮುರ್ಗ್ಯುಂಡು ಎನ್ನ ತೋಳುಗು ತೋಳ ಬಂದಿಂಡು ಬೊಲ್ಲಿ ಕಟ್ಟದ ಪೆರಣ ಬೀಸತ್ತಿಂಡು ಅವೇನು ಪೂರ ಪತೊಂಬಲ ಐತ ಕಚ್ಚೆ ಸ್ವಾಡಿಯನು ಬಂಗಾರಿಂದ ದರಿ ದಡಿ ಇತ್ತು ನಂಚಿತ್ತ ದೋತ್ರ ತುತ್ತುದು ಕಚ್ಚೆ ಸುತ್ತುದು ಐತ ಸಿಂಗಾರ ಆಯನು ಐತ ಸಿಂಗಾರ ಅದು ಬೊಳ್ಳಿದ ಕಟ್ಟೈತ್ತಿನ ಪೆರಣ ಬೀಸತ್ತಿನ ಸೊಂಟೋಗು ಸ್ತಿಕ್ಕ ಒಣ್ಣೆ ಕೈಟು ಚಂದ್ರಾಯುಧ ಪತೋಂಡೆ ನನಯಾನ ಪಿದೌಡ್ ನಂಚಿ ಪೊರ್ಲು ತೂಪನ
0: ಆ ಪೊರ್ಲು ತೂನಗ ಉಂಡತ್ತಿ ನಿಜವಾದ ಬನ್ಪೆ ಈರನ್ನ ಮದಿಮಯ ಅಂದ
1: ದುಮ್ಮಗು ತುಂಬಿನ ಪಾಸಾಡಿ ಪಿರವುಗು ಪಿರವಿನ ಪಾಸಾಡಿ ಸಕುಲದ ಬಿಡಿ ದಕ್ಕಾದೆ ಸೊನ್ನದೆ ಕೊಂಬುನ ಊದಾದೆ ಆತ ಮಾತ್ರ ಎದುರುಗು ಬಲ್ಗಡೆ ಪಿರವುಗು ಅಸರೋಡೆ ನೇನು ಪೂರ ಪತ್ತೊಂದು ಪೂರ ಜನಮಂದಿನ ಸೇರಾವಂದು ಲಡೈದ ಕಲಕ್ಕೆ
0: ಹೋಗ್ತಾರೆ.

ಆತನ ಬಾಲೆಗೆ ಒಂದು ಆಯರ ಬಲ್ಲಿ ಪನ್ನ ಕಾರಣ ಗಾತ್ರ ಮೈಸಗೇನು ಪೊಲ್ಲುಡು ಯಾನು ತೂವಂಡೆ ಆಲು ಪೆದ್ದುದು ಆ ಬಾಲ್ಯದ ಮೋಣಿನೆಂಕು ತೂಪಾಯರ ಕೊರ್ನಗ ಮನಸ್ಸಿಗೇತು ಸಂತೋಷ ಅಂಡು ಗೊತ್ತುಂಡೆ. ಆ ಬಾಲೆ ದಿನ ಪೋಯ್ಲೆಕ್ಕನೆ ದಿನ ಆ ಪತ್ತೊಂಜಿ ಕರಿದೇ ಪೋಂಡು ಕರಿನಂಚಿನ ಬಾಲೆಗೊಂಜಿ ಪುದರದಿ ಓಡು ಬಂದಂಜನ ಆಸೆಡು ಮನಸ್ಸಿಡೆಂಕ್ಲೊಂಜಿ ತೀರ್ಮಾನ ಮಲ್ತ ಬಾಲ್ಯದ ಪೊರ್ಲು ಬಳಿಗೆನ ತೂತು ಬಾಮೆ ಬಾಮ ಬಾಮ ಕುಮಾರ ಇಂಚ ಆವೇ ಬಾಮಲ್ಲ ಕುಮಾರಿ ಇಂಚ ಪುದರದಿಯೇ ಮನಸ್ಸಿಗೆ ಸಂತೋಷ ಆಪುಂಡು. ಆ ಬಾಲ್ಯದ ಪೊರ್ಲು ಬಳಿಗೆನು ತೂವಂದು ಆ ಬುಲೆಪ್ಪುನು ತೂವಂದು ಬಾಲೆ ಗೊಬ್ಬುನೇನು ತೂವಂದು ಇಪ್ಪುಡು ಆಸೆ ಒಂದುಂಡು ತೂವಂದಿಪ್ಪುವ

ತೊಟ್ಟಿರಲಾದಾಯಿ. ಕುಂಟದ ಬೆಪ್ಪಗು ಕರ್ಕ ಕಣ್ಣು ಮುಚ್ಚಿದ ಜತೆದಿತ್ತು ನಾಯಿ ದಿಡಕ್ಕಲಕ್ಕದೊಂತಿಯ ಅಜನಾಪಿಲ ಕಾಂಡ್ ತೊಟ್ಟಿಲದ ಲಕ್ಕದ ತರೆಯಿಂಚ ಎಕ್ಕಲ್ಪದ ತೂಪನೆ ತುಲೆಗೆ ಆ ದೂರದ ಚೆನ್ನತ್ತಿ ಮಾಡ್ ಆನಬೊಬ್ಬೆ ಪೊಣ್ಣ ಮುರಿಯಕೇನೊಂದೊಂದು. ಹಾ, ಬಹುಶಃ ಊರದ ಜೋಕುಲು ಮಾತ ಒಟ್ಟಿಗೂ ಸೇರಿದ ಗೊಬ್ಬೊಂದು ಲೆರದಾದಾನ ಎಂಕಲ ಮನಸಾಂದ್ ಈತ ನೆಟ ನಿದ್ರೆ ಹಿಡಿತ ನನ ಜಪ್ಪುನತ್ ಲಕ್ಕದ ಎಂಕಲ ಪೋದು ಗೊಬ್ಬೋಡು ಒಂದು ಉಡಲ್ದೊಲೆ ಆಸೆ ತೊಟ್ಟಿಲಿರದ ಜ

ಮೂಕಿಡತ ಅಂಕದೇರೆ ನಾನು ಎರಡ ಬಂದ್ಬಿಡ ಯೋಚನೆ ಬಂದ್ಬುನಾಗ ಮಲ್ಲಾರುಲ್ಲೇರಿಲ್ಲಲ್ಲ ನೇಲಪ್ಪೆ ಪಾರ್ವತಿ ದೇವಿ ಅಲ್ಲಡ ಪಂಡಂಡ ಅವು ಇಲ್ಲದಲ್ಲ ಈ ಮಾತೇಡಲ್ಲ ಪಂಡದು ಪೋಯಿಲ್ಲ ಕಣೆ ಅಂಚ ಪಂಡದು ಕಾರಡಿತಿನ ಮುಟ್ಟನು ಅಲ್ಪನೆ ಕದೆಲ್ತು ಬಾಡಿ ಲಕ್ಕದು ಇಲ್ಲದ ಉಲೈ ಬೈದ ಅಮ್ಮ ಓ ಅಮ್ಮ ದಾದಂದ ಇದಕ್ಕೆ ಆತಿರ ಅಣ್ಣ ಅಂದ ಗಡಿಬಿಡಿ ಅತ್ತ ತೊಟ್ಟಿಳ್ಳಿತಿನ ಜೊತದ ಇಂಚ ಲಾಗಿದ್ ಬತ್ತೆಂದ ಇಜ್ಜಮ್ಮ ನಿಕಲ್ ಮಾತೆ ಒಂಜು ವರ್ಷ ಆತೀನಿ ನೆನ್ನಿನತೆ ತೂಲೆಗೆ ಒಂದಿತ್ತ ನಾಲ್ಕು ವರ್ಷ ಪ್ರಾಯದಲ್ಲಕ್ಕೆ ತೋಜೇನೆ ಅಂದ ಲೋಕ ಆತ ಪೊರ್ಲುಡು ತಾಂಕದಾರ ಲೋಕ ಗಪ್ಪೆ ಪನ್ಪಾಯ್ ನಕಲ್ ನಿಕಲ್ ನಿಕಲ್ ನಾ ಬಾಲೆ ಏನ್ ಚೆಪ್ಪು ಬನ್ಲೆಗೆ ಅಪಗಾಣ ಸರ್ ರೋಡ್ ಇಂಚ ಅಣ್ಣ ಬಂದ ಗೈಡ್ದಲ್ಲ ವಿಶೇಷ ಅಂದಿಜ್ಜಿ ಅಮ್ಮ ನೂ ಅಲೇ ಓ ಆ ಮಿತ್ತೊಂಜಿ ಅಟ್ಟೋಡು ಉಂಡತೆ ಅವ್ಲು ಇನ್ನ ಮುತ್ತುದ ಚೆಂಡ್ ಅಯ್ಯೊಂಜಿ ಹೋಯ್ತದ ಇಂಚಿ ಗೊರ್ಲೆ ಅಲ್ಲೇ ಆಮೇಟೊಂಜಿ ಅವು ನೇತ ಪಕಲದ ಪರೇಲ್ ಉಂಡತೆ ಅವ್ಲು ಗೊರ್ಲೆಗೆ ಅಲೆ ಮಾಡ

అలా అన్నీ

ಜನ ನಮ್ಮ ಅಮ್ಮ ಹೇಮ ನಮ್ಮ ಅಮ್ಮ ಅಂತ ಸಾಕ ಅವೇ ಅವೆಲ್ಲ ಕುಟುಂಬದಲ್ಲಿ ಮಾತಾಡಿದ್ದಾರೆ. ಈಗ ಗಾಡಿ ಮಾಡಿ ಗೊತ್ತಾ

தலைமுறை முறையாக அவருக்கு முன்னேறவில்லை.

0: Radio Sara 107.8 FM. ಶ್ರೋತೃಗಳೇ, ಇಲ್ಲಿಗೆ ಈ ದಿನದ ರೇಡಿಯೋ ಸಾರಂಗ್ ಪ್ರಸಾರವನ್ನ ಕೊನೆಗೊಳಿಸುವಂತ ಹೊತ್ತಾಗಿದೆ. ಇವತ್ತಿನ ಎಲ್ಲಾ ಕಾರ್ಯಕ್ರಮಗಳು ಕೂಡ ನಿಮಗೆ ಇಷ್ಟ ಆಗಿರಬಹುದು ಅನ್ನುವ ವಿಶ್ವಾಸದೊಂದಿಗೆ
1: ಗುಡ್ ನೈಟ್, ಗುಡ್ ನೈಟ್ ಆಖಿ ಮೂದಲೇ.
0: ನಾಳೆ ಮುಂಜಾನೆ 6 ಗಂಟೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ಶುಭರಾತ್ರಿ, ಗುಡ್ ನೈಟ್.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.
0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

0: ಸಿನಿಮಾ ಹಾಡುಗಳ ಅಬ್ಬರದ ನಡುವೆ, ಡಿಜೆ ಹಾಡುಗಳ ಗದ್ದಲದ ನಡುವೆ ಸಾರಂಗ ನಿಮಗಾಗಿ ಪ್ರಸ್ತುತಪಡಿಸುತ್ತಿದೆ. ನಿಮ್ಮ ಭಾವನೆಗಳಿಗೆ ಧ್ವನಿಯಾಗುವ ಬ್ಯಾಕ್ ಟು ಬ್ಯಾಕ್ ಭಾವಗೀತೆಗಳು.
1: ಇದೇ ರೇಡಿಯೋ ಸಾರಂಗ್ 107.8 FM ಅರ್ಪಿಸುತ್ತಿರುವ ಭಾವ ಲಹರಿ.

Radio Sarang 107.8 FM.

Radio Sarang 107.8 FM. Om Maria Pitashe, Om Maria Pitashe.

0: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
1: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು,

0: Matul.
1: ಹಾಯ್, ನಾನು ಗುರುಕಿರಣ್ ಮಾತಾಡ್ತಾ ಇದ್ದೀನಿ. ನೀವು ಕೇಳ್ತಾ ಇದ್ದೀರಾ ಸಾರಂಗ್ FM 107.8. ಇದು ಬಣ್ಣ ಬಣ್ಣದ ಬದುಕು.
2: ಕನ್ನಡ ಜನಪದರ ಮಾತುಗಳು ಸಾಹಿತ್ಯವಾದಾಗ, ಆ ಸಾಹಿತ್ಯಗಳೇ ಹಾಡಾದಾಗ, ಅಲ್ಲೊಂದು ಜಾನಪದ ಲೋಕದ ಅನಾವರಣ. ಕೇಳ್ತಾ ಬನ್ನಿ ರೇಡಿಯೋ ಸಾರಂಗ್ 107.8 FM, ಬ್ಯಾಕ್ ಟು ಬ್ಯಾಕ್ ಜನಪದ ಹಾಡುಗಳು.
3: ಹಾಡು ಕೇಳುವ ಹೊತ್ತು ಹಾಡೊಂದು ಕಿವಿಗೆ ಬಿತ್ತು, ಊರೂರು ಸುತ್ತ ಹೊತ್ತು ಮಾತೆಲ್ಲ ಇಲ್ಲಿ ಮುತ್ತು.

0: ಅಲ್ಲಕ್ಕನೆ ಭಾವ ಕೂರಾನೆ ಕಾಣದಿಲ್ಲ ಶಾಸ್ತ್ರ ನಾರು ಬುಡಿಸಿ ನಂಗ ಯಾವ ತಪ್ಪು ಯಾನ ಆಗಿದೆಯೋ
1: ಅಲ್ಲಕ್ಕನೆ ಎಡುತಿ ಬಸುರಿ ಆಗಿದ ಹರಕೆ ಕಟ್ಟೋದು ತೀರ್ಸಲೆ ಅದಕ್ಕೆ

0: ಅಲ್ಲಕ್ಕನೆ ಭಾವ ಯಾನಾದು ಜಾಗ ಮಾಡಿರೋದು
1: ಪೂರ ತುಗುಟವೇ ಕಣಿ.
0: ಓಹೋ ದೊಡ್ಡ ಕೂರ
1: ಅದು ದುಬಟಯ ದುಬಟಯ.

ಒಂಚೂರು ಇಂಚಿ ಗಿನ್ಲೆಗೆ ಯಾರು ನಿಕ್ಲು ಹಾಸ್ಯ ಕಲಾವಿದೆ ಅರವಿಂದ್ ಬೋಲಾದ ಪಾತ್ರದಿಂದಲೇ 107.8 ಇನ್ಮಾ FM ಸಾರಂಗ್ ನಿಕ್ಲು ಮಾತಿರ್ಲಕ್ಕೆ ಏನೊಂದು ಎಪ್ಪಡು ಇದು ಸಾರಂಗದ ರಂಗ್ ರಂಗದ ಬದುಕು ಯಾಪಲ್ಲ ಪ್ರೀತಿ ಉಪ್ಪಡೆ

ಯಾನ್ ಶಶಿಧರ ಆಳ್ವೆ ನಾಟಕ ಕಲಾವಿದೆ ಪಕ್ಕ ಕಿರುತೆರೆ ನಟೆ. ನಿಖಿಲ್ ಕೇನಂದುಲ್ಲರ್ ಸಮುದಾಯ ಬಾನುಲಿ ಸಾರಂಗ್ 107.8 FM ಬಣ್ಣ ಬಣ್ಣದ ಬದುಕು.

0: ಚಿತ್ರರಿತ ತುಳು ಪ್ರಸಾರಕ್ಕೆ ನಂತರ ಇಡಗು ಈ ಕಾರ್ಯಕ್ರಮ ಮುಗಿಂಡು ನನ್ನ ದುಂಬುದ ತುಳು ಪ್ರಸಾರ ಕಾರ್ಯಕ್ರಮದ ತಿಕ್ಕಗ ಆತನೇಟ ಮೋಕೆ ಒಪ್ಪಡು ಕೇನೊಂದು ಪುಲೆ ರೇಡಿಯೋ ಸಾರಂಗ್ 107.8 FM ಒಂದು ರಂಗ ರಂಗದ ಬದುಕು.
1: ರೇಡಿಯೋ ಸಾರಂಗ್ 107.8 FM.